0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ತಿಳುವಳಿಕೆಗಿಂತ ನಡುವಳಿಕೆ ಎಂದಿಗೂ ಶ್ರೇಷ್ಠವಾಗಿರುತ್ತದೆ. ಕಾರಣ, ತಿಳುವಳಿಕೆ ಜ್ಞಾನದಿಂದ ಲಭಿಸಿದರೆ ನಡುವಳಿಕೆ ಸಂಸ್ಕಾರದಿಂದ ಕೂಡಿರುತ್ತದೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಮಂಗಳವಾರ, ದಿನಾಂಕ 2 ಜೂನ್ 2026, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6 ಗಂಟೆಯಿಂದ 6:50 ಗೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ದಿಂದ 7 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7 ಗಂಟೆಯಿಂದ 7:15 ಗೆ, ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 ದಿಂದ 7:30

ನಿಮಿಷದವರೆಗೆ ಸಂಸ್ಕೃತಂ ವದಾಮಃ. 7:30 8 ಗಂಟೆಯವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 1:00

ಚಿತ್ರಗೀತೆಗಳನ್ನು ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಗಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ನಿನಗೆ ಶರಣು

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಶಿರಸಿಯ ಶ್ರೀ ಮಾರಿಕಾಂಬೆಯೇ, ಮಲೆನಾಡಿನ ಶ್ರೀ ಜಗದಂಬೆಯೇ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ಬಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ದುರ್ಗೆ ಜಯ ದುರ್ಗೆ ಜಯ ಜಯ ದುರ್ಗೆ ಕಟೀಲು ದುರ್ಗೇಶ್ವರಿ ಶ್ರೀ ದುರ್ಗೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಸೌಭಾಗ್ಯ ಸುಂದರಿ ಪರಮೇಶ್ವರಿ, ಹೊರನಾಡಿನ ಅನ್ನಪೂರ್ಣೇಶ್ವರಿ ಕೇಳಿ ಈ ಒಂದು ಗೀತೆಯನ್ನ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಬಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನು, ನಿನ್ನನೆ ನಂಬಿಯನು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೇರೆ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ ತಿರ್ಲಾಪುರ್. ಇವತ್ತು ಅಕ್ಕನ ಒಂದು ವಚನವನ್ನ ನಿರ್ವಚನಕ್ಕೆ ತಂದಿದ್ದೇನೆ. ಹಸಿವಾದೊಡೆ ಊರೊಳಗೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಅಂಗಶೀತಕ್ಕೆ ಬಿಸಾಟ ಅರಿವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀ ನನಗುಂಟು. ಜೀವನದ ಭೋಗವನ್ನು ತ್ಯಜಿಸಿ ಸಮಾಧಾನ ಸಂತೃಪ್ತಿಯಿಂದ ಇರೋದು ತುಂಬಾನೇ ಕಠಿಣ, ಇದು ಮಹಾದೇವಯ್ಯಕ್ಕನಿಗೆ ತಿಳಿದಿದೆ. ಆಕೆಯಲ್ಲಿ ಕಲಿತನ ಇದೆ, ಹೇಡಿಯಾಗಿ ಅವಳು ಸುಖವನ್ನು ಕಳೆದುಕೊಂಡವಳಲ್ಲ, ಹಾಗೆಂದು ಅಗ್ಗದ ಸುಖವನ್ನು ಕೂಡ ಅವಳೆಂದು ಬಯಸಿದವಳಲ್ಲ. ಸಮತೂಕದ ಆಕೆಯ ಗುಣ ತುಂಬಾನೇ ವಿಶೇಷವಾದದ್ದು. ಮಹಾದೇವಿಯಕ್ಕ ತನ್ನ ತಂದೆ ತಾಯಿ ಬಂಧು ಬಳಗಕ್ಕೆ ತನ್ನ ದೆಸೆಯಿಂದ ಶಿಕ್ಷೆಯಾಗದಿರಲಿ ಅಂತ ಯೋಚಿಸ್ತಾಕೆ ಸಮಯೋಚಿತ ನಿರ್ಣಯಕ್ಕೆ ಹೇಳಿ ಮಾಡಿಸಿದಂಥ ವ್ಯಕ್ತಿತ್ವ ಮಹಾದೇವಿ ಅಕ್ಕನದು. ಆಕೆಯ ಜಾಗ್ರತಾವಸ್ಥೆ ನಿಜವಾಗಿಯೂ ಮೆಚ್ಚುವಂಥದ್ದು. ಹಸಿವು ಅಂದಮೇಲೆ ಹೆಬ್ಬಾವಿನ ಹಾಗೆ ಅದು ಒಡಲನ್ನ ಕಾಡುತ್ತೆ. ಹಂಗಂಥೇಳಿ ಒಡಲ ಹಸಿವಿಗೆ ಆಹಾರ ಒದಗಿಸ್ತೇವೆ, ಅಷ್ಟಕ್ಕೆ ಅದು ತೃಪ್ತಿ ಹೊಂದುತ್ತೆ. ಆದರೆ ಅದು ಶಾಶ್ವತ ಅಲ್ಲ. ಉಂಡು ಹಸಿವ ಹಸಿದು ಉಣ್ಣುವ ಪ್ರಕ್ರಿಯೆ ನಿರಂತರವಾಗಿ ನಾವು ಸಾಯುವವರೆಗೆ ನಡೆದೇ ಇರುತ್ತೆ. ಉಂಡದ್ದು ಮರಳಿಬಾರದು, ಅದು ಅಪೇಯವಾಗಿ ಬಿಡುತ್ತದೆ. ಉಂಡದ ನುಣಬಂದ ಹಂದಿಯ ಬಾಳುವೆಗೂ ಮನುಷ್ಯನ ನಡತೆಗೂ ವ್ಯತ್ಯಾಸವಿಲ್ಲವೇ ಅಂತ ಹೇಳಿ ಬಸವಣ್ಣನವರ ಉತ್ತರ. ಹಾಗೆಯೇ ಮಹಾದೇವಿಯ ಅಕ್ಕನ ಅರಿವು ಕೂಡ ತುಡಿದಿದೆ. ಎಂದೂ ಭರವಸೆಯನ್ನು ಹಾಕಿ ಕಳೆದುಕೊಳ್ಳೋದಿಲ್ಲ. ತನಗೆ ಎದುರಾದ ಕಠಿಣ ಪರಿಸ್ಥಿತಿಯಲ್ಲಿ ಹೆತ್ತವರು ಬಂಧುಗಳು ಕೇಳಿರಬಹುದೆನ್ನುವಂಥ ಅನೇಕ ಪ್ರಶ್ನೆಗಳಿಗೆ ಮಹಾದೇವಿಯಕ್ಕನ ಸ್ಪಷ್ಟ ಉತ್ತರ ಈ ಒಂದು ವಚನ. ಹಸಿವಾದರೆ ಬೇಡಿದರೆ ಅನ್ನ ಸಿಗುತ್ತೆ, ನೀರಡಿಕೆಯಾದರೆ ಕೆರೆ ಹಳ್ಳ ಬಾವಿಗಳಿದ್ದಾವೆ, ಚಳಿಯಾದರೆ ಉಳ್ಳವರು ಉಪಯೋಗಿಸಿ ಬೇಡವಾದಾಗ ಬಿಸಾಡಿದ ಬಟ್ಟೆಗಳಿವೆ. ಅಂದಮೇಲೆ ಅವುಗಳಿಗಾಗಿ ಏಕೆ ಚಿಂತಿಸಬೇಕು? ಇವುಗಳನ್ನೇನೋ ಹೀಗೆ ಪೂರೈಸಿಕೊಂಡೆ, ಆದರೆ ಮಲಗಲು ಏನು ಮಾಡುವೆ? ನೀನು ರಾತ್ರಿಯಲ್ಲಿ ಕಳೆಯುವೆ, ಒಬ್ಬಂಟಿ ಹೆಣ್ಣು ಮಗಳು ನೀನು, ನೀನಂದುಕೊಂಡಷ್ಟು ಜೀವನ ಸರಳವಲ್ಲ ಎಂದು ಮತ್ತೆ ನೀತಿ ಹೇಳಿರಬಹುದು. ಆಗ ಅವಳು ಅದಕ್ಕೆ ಹೆದರಲಿಲ್ಲ. ಏಕೆಂದರೆ ಅಂಗದ ಭಂಗವನ್ನು ಲಿಂಗ ಸಂಘದಿಂದ ಗೆದ್ದ ಧೈರ್ಯ ಮಹಾದೇವಿ ಅಕ್ಕನಲ್ಲಿತ್ತು. ಹಾಗಾಗಿ ಅಂಗಕ್ಕಾಗುವ ಹಸಿವು ನೀರಡಿಕೆ ಅವಳನ್ನ ಕಾಡಲಿಲ್ಲ. ಕಾಯದ ಸುಖ ಭೋಗವನ್ನ ಲಿಂಗವೇ ಭೋಗಿಸುವಾಗ ಮಹಾದೇವಿ ಅಕ್ಕನಿಗೆ ಭಯವಿಲ್ಲ. ಬಾಯಾರಿಕೆ ಆದಾಗಲೂ ಕೂಡ ಅಕ್ಕ ಅನುಸರಿಸಿದ ಅನುಕ್ರಮ ಇದೇ ಆಗಿತ್ತು. ಅಂಗ ಚೈತನ್ಯಕ್ಕೆ ಅಕ್ಕ ಅನುಸರಿಸಿದ ಕ್ರಮವೇ ಅಂಗ ರಕ್ಷಣೆಯಲ್ಲಿಯೂ ಸಹಾಯಕ್ಕೆ ಬಂದಿದೆ. ಅಂದ್ರೆ ಅಂಗಕ್ಕ ಚಳಿಯಾದ್ರೆ ಏನ್ ಮಾಡ್ತಿ ಅಂದಾಗ ಅಕ್ಕ ನೀಡಿದ ಭರವಸೆ ಬಿಸಾಕಿದ ಬಟ್ಟೆಗಳದಾವ ಅಂದಾಗ ಇಲ್ಲಿ ಮತ್ತೊಂದು ಸೂಕ್ಷ್ಮತೆಯನ್ನ ನಮ್ಮ ಗಮನ ಸೆಳೆಯುತ್ತೆ. ಉಟ್ಟು ಬಿಚ್ಚಿ ಬೀಸು ಒಗೆದು ಹೋದವಳೆಂಬ ಆರೋಪಕ್ಕೆ ಅಕ್ಕನ ಉತ್ತರವಿದು. ಮಹಾದೇವಿಯಕ್ಕನ ಬಿಸಾಟ ಅರಿವೆಗಳುಂಟು ಎಂಬ ಮಾತು ಅಂಗದ ತೃಷೆ, ಅಂಗದ ಹಸಿವೆ, ತೃಷೆ ಶೀತ ಮೊದಲಾದವುಗಳ ಮೇಲಿನ ಮೋಹವನ್ನು ಬಿಸುಟಿ ಹೊರಟ ನಡೆ. ಮೋಹ ಬೆರೆತ ಅಹಂ ಇದ್ದವರು ಭಿಕ್ಷೆ ಬೇಡರು, ಕೆರೆ ಹಳ್ಳ ಬಾವಿಗೆ ಹೋಗರು, ಯಾರೋ ಬೇಡವಾಗಿ ಎಸೆದ ಬಟ್ಟೆ ತೊಡಲು ಯಾವುದೋ ರೀತಿಯಲ್ಲಿ ಇದ್ದುದರಲ್ಲಿಯೇ ಎಲ್ಲವನ್ನೂ ಸಂಪಾದಿಸಿಕೊಳ್ತಾರೆ. ಆದರೆ ಅಕ್ಕನಿಗೆ ಇಲ್ಲಿ ಅಭಿಮಾನ ಕಾಡಲಿಲ್ಲ, ಬದಲಾಗಿ ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ತಾನು ಚನ್ನಮಲ್ಲಿಕಾರ್ಜುನನೆಂಬ ಬೆಳಗನ್ನುಟ್ಟು ಹೊರಟವಳು ಎಂಬ ಹೆಮ್ಮೆ ಅವಳನ್ನು ವ್ಯಾಪಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಅಕ್ಕ ತಕ್ಷಣಕ್ಕೆ ಅಂಗಕ್ಕೆ ಕೂದಲ ಮರೆ ಮಾಡಿಸಿಕೊಂಡಿರಬಹುದೇ ವಿನಃ ಕೊನೆಯವರೆಗೂ ಬಟ್ಟೆಯನ್ನೇ ತೊಡದ ಅನೈಸರ್ಗಿಕ ವರ್ತನೆಯ ವ್ಯಕ್ತಿತ್ವದವಳಲ್ಲ ಎಂಬುದು ಅತ್ಯಂತ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಅಂಗಶೀತಕ್ಕೆ ಬಿಸಾಟ ಅರಿವೆಗಳನ್ನು ಬಳಸಿಕೊಳ್ಳುವಾಗ ಮಹಾದೇವಿಯಕ್ಕ ತನ್ನ ವಚನದಲ್ಲಿ ಹೇಳಿದಾಗಲೂ ಇನ್ನೂ ಅವಳನ್ನು ಕೂದಲ ಮರೆಯಲ್ಲಿಯೇ ಕಾಣಬೇಕಾದಂಥ ಅಗತ್ಯತೆ ಇಲ್ಲ. ಅಂಗಕ್ಕೆ ಬಟ್ಟೆ ಉಟ್ಟಾದ ಮೇಲೆ ಶೀತ ನಿಯಂತ್ರಣಕ್ಕೆ ಬಂದಿರುತ್ತದೆ. ಚಿಂತೆಯಂತೂ ಒಂದರ ಪೂರೈಕೆಯ ನಂತರವೂ ಮುಂದುವರಿಯುತ್ತೆ. ಕತ್ತಲಾದ ನಂತರ ಮಲಗಲು ಏನು ಎಂದಾಗಲೂ ಅಕ್ಕ ಹೆದರಲಿಲ್ಲ. ಮಲಗಲು ಊರೊಳಗೆ ಹಾಳು ದೇಗುಲಗಳಿವೆ, ಅಲ್ಲಿ ಮಲಗುವೆ. ಚನ್ನಿಮಲ್ಲಿಕಾರ್ಜುನನಿಗೆ ತನ್ನ ಸರ್ವಾಂಗದಲ್ಲಿ ಗೆದ್ದವಳಿಗೆ ಮಲಗುವಾಗಲೂ ಭಯವಿಲ್ಲ ಎನಿಸಿದ ತೃಪ್ತಿ. ಸದಾ ಜಾಗೃತಾವಸ್ಥೆಯಲ್ಲಿ ಇರುವವಳಿಗೆ ವ್ಯಸನಕ್ಕೆ ಕುದಿಯುವ ಇರುಳಿನ ವ್ಯವಹಾರ ಗೊತ್ತಿಲ್ಲ. ಹೀಗಾಗಿ ಆಕೆಯದು ಒಂದೇ ಉತ್ತರ, ಹಾಳು ದೇಗುಲಗಳೇ ನನಗೆ ರಕ್ಷಣೆಯ ತಾಣಗಳು. ಹುಟ್ಟಿದ ಮನೆ ಅರಮನೆಯ ಅನುಭವ ಇದ್ದವಳಿಗೆ ದೇವಾಲಯ ಮತ್ತು ಕಾಯವೆಂಬ ದೇವಾಲಯದ ಬಗ್ಗೆ ಭರವಸೆ ಇದೆ. ಆಕೆಯ ಪಾಲಿಗೆ ಹಾಳಾದದ್ದು ಅಂಗೇಂದ್ರಿಯ ಗುಣಗಳೆಂಬ ಗಮನಾರ್ಹ ಸಂಗತಿ. ಕಾಯವೇ ಅವಳಿಗೆ ಕೈಲಾಸವೆಂಬ ದೇಗುಲ. ಹೀಗಾಗಿ ಕಾಯಗುಣಗಳು ಆಕೆಯನ್ನ ಬಾಧಿಸಲಿಲ್ಲ. ಸೊ ಎದುರಿನವರಿಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡದೆ ಆತ್ಮಕ್ಕೆ ಸಂಗಾತಿಯಾಗಿ ಸದಾ ಚನ್ನಮಲ್ಲಿಕಾರ್ಜುನನೇ ಇರುವಾಗ ಮತ್ತೊಬ್ಬರ ಆಸೆ ಆಶ್ರಯ ತನಗೆ ಬೇಕಾಗಿಲ್ಲ ಎಂಬ ನಿರ್ಣಯದ ಮಾತನ್ನ ಮಹಾದೇವಿ ಅಕ್ಕ ಗಟ್ಟಿಯಾಗಿ ಹೇಳ್ತಾಳೆ. ಎದುರಾದ ಕಗ್ಗಂಟಿನ ಸಂದರ್ಭವನ್ನ ಇಷ್ಟು ಸುಲಭದಲ್ಲಿ ಪರಿಹರಿಸಿಕೊಂಡ ಮಹಾದೇವಿ ಅಕ್ಕನ ವ್ಯಕ್ತಿತ್ವ ಉಪಮಾತೀತವಾದದ್ದು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 10ನೇ ಅಧ್ಯಾಯದಲ್ಲಿ ಭಗವಂತ ತನ್ನ ವಿಭೂತಿ ಯೋಗವನ್ನ ಐಶ್ವರ್ಯವನ್ನ ವಿವರಿಸ್ತಾ ಹೋಗ್ತಾರೆ. ಅರ್ಜುನ, ನಿಮಗೆ ಕೇಳುವ ಇಚ್ಛೆ ಆಗುತ್ತೆ, ಭಗವಂತನ ಬಗ್ಗೆ ಇನ್ನಷ್ಟು ಕೇಳುವ ಇಚ್ಛೆ ಆಗುತ್ತೆ. ಆವಾಗ ಭಗವಂತ ತನ್ನ ಬಗ್ಗೆ ಯಾರೆಲ್ಲ ತನ್ನ ಪ್ರತಿನಿಧಿ ಅನ್ನೋದನ್ನ ವಿವರಿಸ್ತಾ ಹೋಗ್ತಾ ಇದ್ದಾರೆ. 37ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ.

ವೃಷ್ಣಿ ವಂಶದವರಲ್ಲಿ ನಾನು ವಾಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ನಾನು ಉಶಾನ. ಕೃಷ್ಣ ದೇವೋತ್ತಮ ಪರಮ ಪುರುಷ. ಕೃಷ್ಣ ಬಲರಾಮ ಇಬ್ಬರು ಕೂಡ ವಾಸುದೇವನ ಮಕ್ಕಳಾಗಿ ಕಾಣಿಸಿಕೊಂಡರು, ಆದ್ರಿಂದ ಇಬ್ಬರನ್ನು ಕೂಡ ವಾಸುದೇವ ಅಂತ ಕರೀಬಹುದು. ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಕೃಷ್ಣ ವೃಂದಾವನವನ್ನು ಬಿಡುವುದೇ ಇಲ್ಲ, ಆದ್ದರಿಂದ ಬೇರೆಡೆ ಕಾಣುವ ಕೃಷ್ಣ ಸ್ವರೂಪಗಳೆಲ್ಲ ಅವನ ವಿಸ್ತರಣೆಗಳೇ. ಈ ಶ್ಲೋಕದಲ್ಲಿ ಹೆಸರಿಸಿರುವ ವಾಸುದೇವನು ಬಲರಾಮ ಅಂತ ನಾವು ತಿಳಿಬೇಕು. ಸೊ ಪಾಂಡುವಿನ ಮಕ್ಕಳಲ್ಲಿ ಅರ್ಜುನನು ಧನಂಜಯನೆಂದು ಹೆಸರಾದವನು. ಅವನು ಪುರುಷ ಶ್ರೇಷ್ಠ, ಆದ್ದರಿಂದ ಅವನು ಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ. ಮುನಿಗಳಲ್ಲಿ ಅಥವಾ ವೇದಗಳಲ್ಲಿ, ವೇದಗಳನ್ನು ಬಲ್ಲ ವಿದ್ವಾಂಸರಲ್ಲಿ ವ್ಯಾಸರೇ ಎಲ್ಲರಿಗಿಂತ ಶ್ರೇಷ್ಠರು. ಏಕೆಂದರೆ ಈ ಕಲಿಯುಗದಲ್ಲಿ ಜನಸಾಮಾನ್ಯರಿಗೂ ವೇದಗಳು ತಿಳಿಯಲೆಂದು ವೇದಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ವಿವರಿಸಿದ ವ್ಯಾಸರು ಕೃಷ್ಣನ ಅವತಾರವೆಂದು ಪ್ರಸಿದ್ಧ. ಆದ್ದರಿಂದ ವ್ಯಾಸರು ಕೃಷ್ಣನ ಪ್ರತಿನಿಧಿ. ಯಾವುದಾದರೂ ವಿಷಯವನ್ನು ಕೂಲಂಕುಷವಾಗಿ ಯೋಚಿಸಬಲ್ಲವರು ಕವಿಗಳು. ಕವಿಗಳಲ್ಲಿ ಉಶಾನ, ಶುಕ್ರಾಚಾರ್ಯರು ದಾನವರ ಗುರು. ಅವರು ಬಹುಬುದ್ಧಿವಂತರು, ದೂರದೃಷ್ಟಿಯ ರಾಜನೀತಿಜ್ಞರು. ಆದ್ದರಿಂದ ಶುಕ್ರಾಚಾರ್ಯರು ಕೃಷ್ಣನ ಮಹಿಮೆಯ ಮತ್ತೊಬ್ಬ ಪ್ರತಿನಿಧಿ. 38ನೇ ಶ್ಲೋಕ.

ಶಾಸನ ಅವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ, ಜಯವನ್ನು ಅರಸುವವರಲ್ಲಿ ನಾನು ನೀತಿ, ಗುಹ್ಯ ವಿಷಯಗಳಲ್ಲಿ ನಾನು ಮೌನ, ಜ್ಞಾನಿಗಳ ಜ್ಞಾನ ನಾನು ಅಂತ ಇಲ್ಲಿ ಶ್ರೀಕೃಷ್ಣ

ಜ್ಞಾನಿ, ಇಂತಹ ಜ್ಞಾನವು ಸ್ವಯಂ ಕೃಷ್ಣನೇ. ಹೆಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನಾ ತದಸ್ತಿ ವಿನಾಯತ್ಸ್ಯ ಮಯಾ ಭೂತಂ ಚರಾಚರಂ. ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ಪ್ರತಿಯೊಂದಕ್ಕೂ ಒಂದು ಕಾರಣವಿದೆ. ಆ ಅಭಿವ್ಯಕ್ತಿಯ ಕಾರಣ ಅಥವಾ ಬೀಜವು ಶ್ರೀಕೃಷ್ಣ. ಕೃಷ್ಣನ ಶಕ್ತಿ ಇಲ್ಲದೆ ಏನೂ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಅವನನ್ನು ಸರ್ವಶಕ್ತ ಎಂದು ಕರೆಯುತ್ತಾರೆ. ಅವನ ಶಕ್ತಿ ಇಲ್ಲದೆ ಚಲಿಸುವುದಾಗಲಿ ಚಲಿಸದೆ ಇರುವುದಾಗಲಿ ಇರಲು ಸಾಧ್ಯವಿಲ್ಲ. ಕೃಷ್ಣನ ಶಕ್ತಿಯ ಆಧಾರವಿಲ್ಲದ ಯಾವುದೇ ಅಸ್ತಿತ್ವವನ್ನು ಮಾಯೆ ಅಂತ ಕರೀತಾರೆ. 40ನೇ ಶ್ಲೋಕ. ನಾನಂತೂ

ಉಮಯ ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೇ. ವೇದ ಸಾಹಿತ್ಯದಲ್ಲಿ ಹೇಳಿರುವಂತೆ ಪರಮನ ಸಿರಿಗಳನ್ನು ಮತ್ತು ಶಕ್ತಿಗಳನ್ನು ವಿವಿಧ ರೀತಿಗಳಲ್ಲಿ ತಿಳಿದುಕೊಂಡರು ಅರ್ಥ ಮಾಡಿಕೊಳ್ಳುತ್ತಾರೆ. ಇಂತಹ ಸಿರಿಗಳಿಗೆ ಮಿತಿ ಇಲ್ಲ, ಆದ್ದರಿಂದ ಎಲ್ಲ ಸಿರಿಗಳನ್ನು ಶಕ್ತಿಗಳನ್ನು ವಿವರಿಸಲು ಸಾಧ್ಯವಿಲ್ಲ. ಅರ್ಜುನನ ಕುತೂಹಲವನ್ನು ತಣಿಸಲು ಕೆಲವೇ ನಿದರ್ಶನಗಳನ್ನು ಇಲ್ಲಿ ವರ್ಣಿಸಲಾಗಿದೆ. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮಧೂರ್ಜಿತಮೇವ ತತ್ತದ್ದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಎಂದು ತಿಳಿ. ಒಂದು ತೇಜಸ್ವಿ ಅಥವಾ ಸುಂದರ ಅಸ್ತಿತ್ವವು ಆಧ್ಯಾತ್ಮಿಕ ಜಗತ್ತಿನಲ್ಲಿರಬಹುದು ಅಥವಾ ಭೌತಿಕ ಜಗತ್ತಿನಲ್ಲಿ ಇರಬಹುದು. ಅದು ಕೃಷ್ಣನ ಸಂಪತ್ತಿನ ಒಂದು ಸಣ್ಣ ಅಭಿವ್ಯಕ್ತಿ ಎಂದು ತಿಳಿಯಬೇಕು. ಅಸಾಧಾರಣ ಶ್ರೀಮಂತಿಕೆಯ ಯಾವ ವಸ್ತುವನ್ನಾದರೂ ಸೊ ಭಗವಂತನ ಸಿರಿಯ ಪ್ರತಿನಿಧಿ ಎಂದು ತಿಳಿಯಬೇಕು. ಸೊ ಇದು 10ನೇ ಅಧ್ಯಾಯದ ಕೊನೆಯ ಶ್ಲೋಕ. ಇಲ್ಲಿ ಭಗವಂತ ಹೀಗೆ ಹೇಳ್ತಾರೆ.

ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಪರಮಪ್ರಭು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸಿರುವುದರಿಂದ ಇಡೀ ಐಹಿಕ ವಿಶ್ವದಲ್ಲಿ ಪ್ರಾತಿನಿಧ್ಯ ಹೊಂದಿದ್ದಾರೆ. ಇಲ್ಲಿ ಪ್ರಭು ವಸ್ತುಗಳು ತಮ್ಮ ಪ್ರತ್ಯೇಕ ಶ್ರೀಮಂತಿಕೆ ಮತ್ತು ವೈಭವಗಳಲ್ಲಿ ಹೇಗೆ ಅಸ್ತಿತ್ವದಲ್ಲಿ ಇರುತ್ತವೆ ಎಂದು ತಿಳಿದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಕೃಷ್ಣನು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಎಲ್ಲವನ್ನ ಪ್ರವೇಶಿಸಿರುವುದರಿಂದ ಅವು ಅಸ್ತಿತ್ವದಲ್ಲಿದೆ ಅಂತ ನಾವು ತಿಳ್ಕೋಬೇಕು. ಅತ್ಯಂತ ಬೃಹತ್ತಾದ ಜೀವಿಯಾದ ಬ್ರಹ್ಮನಿಂದ ಪ್ರಾರಂಭಿಸಿ ಅತ್ಯಂತ ಸಣ್ಣ ಇರುವೆಯವರೆಗೆ ಎಲ್ಲವೂ ಅಸ್ತಿತ್ವದಲ್ಲಿ ಇರುವುದಕ್ಕೆ ಕಾರಣ ಪ್ರಭು ಪ್ರತಿಯೊಂದನ್ನು ಪ್ರವೇಶಿಸಿದ್ದಾನೆ ಮತ್ತು ಪಾಲಿಸುತ್ತಿದ್ದಾನೆ ಎನ್ನುವುದನ್ನೇ ನಾವು ತಿಳ್ಕೋಬೇಕಿಲ್ಲಿ. ಸೊ ಯಾವ ದೇವತೆಯನ್ನ ಪೂಜಿಸಿದ್ರೂ ಅದು ಮನುಷ್ಯನನ್ನು ದೇವೋತ್ತಮ ಪರಮಪುರುಷನ ಬಳಿಗೆ ಅಥವಾ ಪರಮ ಗುರಿಯಡಿಗೆ ಕೊಂಡೊಯ್ಯುತ್ತದೆ ಎಂದು ಒಂದೇ ಸಮನೆ ಪ್ರತಿಪಾದಿಸುವ ಧರ್ಮ ಸಂಸ್ಥೆಗಳು ಕೆಲವು ಇದ್ದಾವೆ. ಆದರೆ ಇಲ್ಲಿ ದೇವತೆಗಳ ಪೂಜೆಗಿಂತ ಭಗವಂತನ ಅಂದರೆ ಶ್ರೀಕೃಷ್ಣನ ಪೂಜೆಯನ್ನು ಡೈರೆಕ್ಟ್ ಆಗಿ ಮಾಡಬಹುದು ಅಂತ ಹೇಳಲಾಗಿದೆ. ಸೊ ಅವರೆಲ್ಲ ಭಗವಂತನ ಸಿರಿಯ ಒಂದು ಭಾಗದ ಪ್ರತಿನಿಧಿಗಳು ಮಾತ್ರ ಅಂಥೇಳಿ. ಸೊ ಎಲ್ಲದಕ್ಕೂ ಇಲ್ಲಿ ಶ್ರೀಕೃಷ್ಣ ಮೂಲ ವಿಷ್ಣು ಅಥವಾ ಕೃಷ್ಣ ಮೂಲ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಅಸಮರ್ಧೌ, ಹೀಗೆಂದರೆ ಅವನಿಗಿಂತ ಶ್ರೇಷ್ಠರು ಅಥವಾ ಅವನಿಗೆ ಸರಿಸಮಾನರು ಯಾರೂ ಇಲ್ಲ ಅಂಥೇಳಿ. ಯಾರಾದರೂ ಕೃಷ್ಣನ ಸಾಮರ್ಥ್ಯದ ಸಿರಿಗಳ ಮತ್ತು ವಿಸ್ತರಣೆಗಳ ಬೇರೆ ಬೇರೆ ವರ್ಣನೆಗಳನ್ನು ಅಧ್ಯಯನ ಮಾಡಿದರೆ ನಿಸ್ಸಂದೇಹವಾಗಿಯೂ ಆತನು ಪ್ರಭು ಶ್ರೀಕೃಷ್ಣನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ತನ್ನ ಮನಸ್ಸನ್ನು ನಿಶ್ಚಲವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಲ್ಲಿಸಬಹುದು. ಪ್ರಭುವಿನ ಆಂಶಿಕ ಪ್ರತಿನಿಧಿಯಾದ ಪರಮಾತ್ಮನು ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಪ್ರವೇಶಿಸಿದ್ದಾನೆ. ಇದರಿಂದ ಪ್ರಭು ಸರ್ವಂತರ್ಯಾಮಿ. ಆದ್ದರಿಂದ ಪರಿಶುದ್ಧ ಭಕ್ತರು ತಮ್ಮ ಮನಸ್ಸುಗಳನ್ನು ಪೂರ್ಣ ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೇಂದ್ರೀಕರಿಸುತ್ತಾರೆ. ಆದ್ದರಿಂದ ಅವರು ಸದಾ ದಿವ್ಯ ಸ್ಥಿತಿಯಲ್ಲಿ ಇರ್ತಾರೆ. ಈ ಅಧ್ಯಾಯದ 8-11 ಶ್ಲೋಕಗಳಲ್ಲಿ ಕೃಷ್ಣನ ಭಕ್ತಿ ಸೇವೆ ಮತ್ತು ಪೂಜೆಗಳನ್ನು ಬಹುಸ್ಪಷ್ಟವಾಗಿ ಸೂಚಿಸಲಾಗಿದೆ. ಪರಿಶುದ್ಧ ಭಕ್ತಿ ಸೇವೆಯ ಮಾರ್ಗವೇ ಅದು. ದೇವೋತ್ತಮ ಪರಮಪುರುಷನ ಸಹವಾಸದ ಅತ್ಯುನ್ನತ ಭಕ್ತಿಯ ಪರಿಪೂರ್ಣತೆಯನ್ನು ಸಾಧಿಸುವುದು ಹೇಗೆ ಎನ್ನುವುದನ್ನು ವಿವರವಾಗಿ ಈ ಅಧ್ಯಾಯದಲ್ಲಿ ವಿವರಿಸಿದೆ. ಕೃಷ್ಣನಿಂದ ಬಂದ ಗುರು ಶಿಷ್ಯ ಪರಂಪರೆಯಲ್ಲಿ ಒಬ್ಬ ಮಹಾನ್ ಆಚಾರ್ಯರಾದ ಶ್ರೀ ಬಲದೇವ ವಿದ್ಯಾಭೂಷಣರು ಈ ಅಧ್ಯಾಯದ ಮೇಲಿನ ತಮ್ಮ ವ್ಯಾಖ್ಯಾನವನ್ನು ಈ ಮಾತುಗಳಿಂದ ಮುಗಿಸುತ್ತಾರೆ. ಯಚ್ಚಕ್ತಿಲೇಶಾತ್ಸುರ್ಯಾಭ್ಯವ್ಯಂತ್ಯತ್ಯುಗ್ರತ್ತೇಜಸಃ ಯದಂಶೇನಾದೃತಂ ವಿಶ್ವಂ ಸ ಕೃಷ್ಣೋ.

0: ಪ್ರಬಲವಾದ ಸೂರ್ಯನು ಸಹ ತನ್ನ ಶಕ್ತಿಯನ್ನು ಭಗವಂತನ ಮಹಾಶಕ್ತಿಯಿಂದ ಪಡೆಯುತ್ತಾನೆ. ಕೃಷ್ಣನ ಆಂಶಿಕ ವಿಸ್ತರಣೆ ಇಡೀ ಜಗತ್ತನ್ನು ಪಾಲಿಸುತ್ತದೆ, ಆದ್ದರಿಂದ ಶ್ರೀಕೃಷ್ಣನು ಪೂಜಾರ್ಹನು. ಸೊ ಇಲ್ಲಿ ಭಗವಂತ ಹೇಳ್ತಾರೆ, ಏಕಾಂಶೇನ ಸ್ಥಿತೋ ಜಗತ್, ನನ್ನ ಒಂದೇ ಅಂಶದಿಂದ ಇಡೀ ವಿಶ್ವವನ್ನ ವ್ಯಾಪಿಸಿ ಧರಿಸಿದ್ದೇನೆ ಅಂತ ಹೇಳಿ. ಸೊ ಒಂದನೇ ಅಧ್ಯಾಯದವರೆಗೆ, ಎರಡನೇ ಅಧ್ಯಾಯದಿಂದ ಹತ್ತನೇ ಅಧ್ಯಾಯದವರೆಗೆ ಶ್ರೀಕೃಷ್ಣ ತಮ್ಮ ಬಗ್ಗೆ ಏನೆಲ್ಲ ಹೇಳಿದ್ರು, ವಿಶೇಷವಾಗಿ ಏಳನೇ ಅಧ್ಯಾಯದಿಂದ ಹತ್ತನೇ ಅಧ್ಯಾಯದವರೆಗೆ ತಮ್ಮ ಬಗ್ಗೆ ಏನೆಲ್ಲ ವಿವರಿಸಿದ್ರು, ಅದನ್ನು ಅವರು ಹನ್ನೊಂದನೇ ಅಧ್ಯಾಯದಲ್ಲಿ ಸಾಬೀತುಪಡಿಸುತ್ತಾರೆ, ಪ್ರೂವ್ ಮಾಡಿ ತೋರಿಸ್ತಾರೆ ತಾನು ದೇವೋತ್ತಮ ಪರಮಪುರುಷ ಅಂತೇಳಿ ವಿಶ್ವರೂಪವನ್ನ ತೋರಿಸೋದರ ಮೂಲಕ. ಈ ಪ್ರಪಂಚದಲ್ಲಿ ಯಾವುದೇ ಸುಂದರವಾಗಿರುವಂಥದ್ದು, ಉಜ್ವಲವಾಗಿರುವಂಥದ್ದು ಏನೇ ಇರಲಿ, ಅದು ನನ್ನ ವೈಭವದಿಂದ ಮೂಡಿ ಬಂದಿರುವ ಒಂದು ಕಿಡಿ, ಮತ್ತು ನಾನು ನನ್ನ ಅಂಶದಿಂದ, ಒಂದೇ ಅಂಶದಿಂದ ಇಡೀ ವಿಶ್ವವನ್ನ ವ್ಯಾಪಿಸಿ ಧರಿಸಿದ್ದೇನೆ ಅಂತೇಳಿ ಭಗವಂತ ಹೇಳ್ತಾರೆ. ಸೊ ಇದನ್ನು ನಾವು ಹತ್ತನೇ ಅಧ್ಯಾಯವನ್ನು ಥಿಯರಿ ಅಂತ ತಿಳ್ಕೊಂಡ್ರೆ, ಹನ್ನೊಂದನೇ ಅಧ್ಯಾಯವನ್ನು ನಾವು ಪ್ರಾಕ್ಟಿಕಲ್ ಅಂತ ಹೇಳ್ಬೋದು. ಯಾಕಂದರೆ ಭಗವಂತ ತಾನು ಹೇಗೆ ವಿಶ್ವದೆಲ್ಲೆಡೆ ವ್ಯಾಪಿಸಿದ್ದೇನೆ, ಎಲ್ಲವೂ ನನ್ನ ವಿಸ್ತರಣೆ ಅನ್ನೋದನ್ನು ಅವರು ಅರ್ಜುನನಿಗೆ ತೋರಿಸ್ತಾರೆ, ವಿಶ್ವರೂಪ ದರ್ಶನ. ಸೊ ಅರ್ಜುನ ವಿನಮ್ರನಾಗಿ ವಿನಂತಿಯನ್ನು ಮಾಡ್ಕೊಳ್ತಾನೆ, ಈ ವಿಶ್ವದ ಅಭಿವ್ಯಕ್ತಿಯನ್ನು ನೀನು ಹೇಗೆ ಪ್ರವೇಶಿಸಿರುವೆ ಅಂತೇಳಿ. ಆವಾಗ ಭಗವಂತ ವಿಶ್ವರೂಪ ದರ್ಶನವನ್ನು ತೋರಿಸ್ತಾರೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमेसा काळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. भजन सोपोरी संतूर वादक, सुफी संगीत प्रसारक आणि प्रसिद्ध संगीतकार होते. पद्मश्री संगीत नाटक अकॅडमी पुरस्कार प्राप्त यांची आज पुण्यतिथी. अंजनदास भारतीय दिग्दर्शक आणि निर्माते यांची पुण्यतिथी आज. श्रीराम शर्मा भारतीय तत्वज्ञानी आणि कार्यकर्ते यांची पुण्यतिथी आजच्याच दिवशी. देवेंद्र मोहन बोस वैश्विक किरणांवर मूलभूत संशोधनाची सुरुवात करणारे भारतीय पदार्थ वैज्ञानिक यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही एकत्र म्हणून 90.4 FM KLE गणसू. नमस्कार.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 KLE ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 KLE ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ, 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 KLE ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ನಿಮ್ಮ ಸೇವೆಯಲ್ಲಿ 5:00 to 7:35 KLE ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 to 8:00 KLE ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 KLE ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂ ಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.

0: जी।
1: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
4: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು KLE ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ನಮಸ್ಕಾರ ಕೇಳುಗರೆ, ನಾನು ಡಾಕ್ಟರ್ ಸಂತೋಷ್ ವಾಯ್ ಎಂ. KLA ಆಯುರ್ವೇದ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸಕನಾಗಿ ಕಳೆದ 15 ವರ್ಷಗಳಿಂದ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಶಲ್ಯತಂತ್ರ, ಅಂದರೆ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಅಂತೇಳಿ. ನಮ್ಮ ಡಿಪಾರ್ಟ್ಮೆಂಟ್ಗೆ ಬರುವಂತಹ ರೋಗಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮೂತ್ರ ವ್ಯವಸ್ಥೆಯಲ್ಲಿನ ಕಲ್ಲುಗಳ ಬಗ್ಗೆ ಇರ್ತಕ್ಕಂಥ ರೋಗಿಗಳು ನಮ್ಮ OPD ಗೆ ಹಲವಾರು ಸಾರಿ ಭೇಟಿ ನೀಡ್ತವೆ. ಈ ಮೂತ್ರ ವ್ಯವಸ್ಥೆ ಅಂತ ಹೇಳಿದ್ರೆ, ಮೂತ್ರನಾಳ ಆಗಿರ್ಬೋದು, ಮೂತ್ರಪಿಂಡ ಆಗಿರ್ಬೋದು, ಮೂತ್ರಕೋಶ ಆಗಿರ್ಬೋದು, ಇವು ಎಲ್ಲವೂ ಭಾಗಗಳಲ್ಲಿ ಒಂದು ತರನಾದ ಕಲ್ಲುಗಳು ಕಂಡು ಬರ್ತವೆ ರೋಗಿಗಳ ಇದರಲ್ಲಿ. ಈ ರೋಗವನ್ನು ನೋಡೋದಾದರೆ ಪ್ರಪಂಚದಲ್ಲಿ 10% to 15% ಜನರು ಈ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಅಂತ ತಗೊಂಡ್ರೆ 5 to 6 million ಜನರು ಈ ತೊಂದರೆಯಿಂದ ಬಳಲ್ತಿದ್ದಾರೆ. ಈ ಸಮಸ್ಯೆ ಪ್ರಮುಖವಾಗಿ ಕಾಣಬರುವಂಥದ್ದು 20 to 55 ವರ್ಷದ ವ್ಯಕ್ತಿಗಳಲ್ಲಿ, ಮತ್ತು ಹೆಚ್ಚಾಗಿ ನಾವು ಈಗ ಜೆಂಡರ್ ಅಂತ ತಗೊಂಡ್ರೆ, ಸ್ತ್ರೀ ಮತ್ತು ಪುರುಷರಿಗೆ ಸಮನ್ವಯ ತಗೊಂಡ್ರೆ, ಪುರುಷರಲ್ಲಿ ಪ್ರಮುಖವಾಗಿ ಇದು 2 to 3 times ಹೆಚ್ಚು ಕಂಡು ಬರುವಂತಹ ರೋಗಗಳಿದೆ. ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ಈ ತರಹದ ಮೂತ್ರ ವ್ಯವಸ್ಥೆಯಲ್ಲಿನ ಕಲ್ಲುಗಳು ಕಾಣಬರುವುದು ಅತ್ಯಂತ ವಿರಳ. ಆಮೇಲೆ ಇದಕ್ಕೆ ನಾವು ಕಾರಣಗಳನ್ನು ಹುಡುಕೊಂತ ಹೋದ್ರೆ, ಈ ಕಾರಣಗಳಲ್ಲಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಮೊದಲನೇದಾಗಿ ಜನ್ಮಜಾತ ಅಂತ ಹೇಳ್ತೇವೆ ನಾವು. ಜನ್ಮದಿಂದಲೇ ಕೆಲವೊಂದು ರೋಗಿಗಳಲ್ಲಿ ಕಲ್ಲುಗಳು ಉತ್ಪಾದನೆ ಆಗುವಂತ ಒಂದು ಪ್ರಕ್ರಿಯೆ ಇದರಲ್ಲಿರ್ತದೆ ಶರೀರದಲ್ಲಿ. ಈ ಪ್ರಕ್ರಿಯೆ ಜನ್ಮಜಾತವಾಗಿ ಬಂದಿರ್ತದೆ, ಹಾಗಾಗಿ ಅವರಲ್ಲಿ ಕಲ್ಲುಗಳು ಪದೇ ಪದೇ ಆಗ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಅವರು ಆಹಾರದಲ್ಲಿ ವಿಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಇನ್ನು ಕೆಲವೊಂದು ಕಾರಣಗಳನ್ನು ನೋಡಿದರೆ, ಈ ಕಾರಣಗಳಂತಂದರೆ ವಾತಾವರಣದಲ್ಲಿ ಆಗತಕ್ಕಂಥ ವೈಪರೀತ್ಯಗಳು. ಇತ್ತೀಚೆಗೆ ನಾವು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಇವೆಲ್ಲವುಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೇವೆ. ಈ ವಾತಾವರಣದಲ್ಲಿಯ ವ್ಯತ್ಯಾಸಗಳು ಮಾನವನ ಶರೀರ ಮೇಲೆ ಬಿದ್ದು ಈ ಶರೀರದಲ್ಲಿ ಆಗ್ತಕ್ಕಂಥ ಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗಿ, ಮತ್ತು ಮೂತ್ರನಾಳಗಳಲ್ಲಿ ಪ್ರಮುಖವಾಗಿ ಇಂಥ ಬದಲಾವಣೆಗಳನ್ನಾಗಿ ಮೂತ್ರಕೋಶದಲ್ಲಿ ಅಥವಾ ಮೂತ್ರನಾಳದಲ್ಲಿ ಹರಳುಗಳಾಗುವಂಥ ಸಂಭವ ಆಗ್ತದೆ. ಇನ್ನು ಜೀವನ ಶೈಲಿ, ನಾವು ಇತ್ತೀಚಿನ ಜೀವನ ಶೈಲಿಯನ್ನು ನೋಡಿದರೆ ರೋಗಿಗಳಲ್ಲಿ, ನಮ್ಮ KLA ಆಯುರ್ವೇದ ಆಸ್ಪತ್ರೆ ಶಾಪುರ ಬೆಳಗಾವಿಗೆ ಬರ್ತಕ್ಕಂಥ ರೋಗಿಗಳನ್ನು ನಾವು ನೋಡಿದಾಗ, ಕಳೆದ 15 ವರ್ಷಗಳಲ್ಲಿ 1,000+ ನಾವು ತಪಾಸಣೆ ಮಾಡಿ ನೋಡಿದ್ದೇವೆ. ಅವರು ಎಲ್ಲರಲ್ಲಿಯೂ ನಾವು ಕಾರ್ಯಕ್ಷಮತೆಯನ್ನು ನೋಡಿದರೆ, ಅವರ ಕಾರ್ಯವೈಖರಿಯನ್ನು ನೋಡಿದರೆ, ಅವು ಕಾರ್ಯವೈಖರಿ ಮತ್ತು ಜೀವನ ಶೈಲಿ ಎರಡೂ ಒಂದಕ್ಕೂ

ಒಂದು ಹೊಂದಾಣಿಕೆ ಆಗುವುದಿಲ್ಲ. ಈ ಜೀವನ ಶೈಲಿಯಲ್ಲಿನ ವ್ಯತ್ಯಾಸ ಮತ್ತೊಂದು ಅತ್ಯಂತ ಪ್ರಬಲವಾದ ಕಾರಣ ಆಗ್ತಾ ಉಂಟು ಇತ್ತೀಚೆಗೆ. ಅದು ಆಹಾರ ಆಗಿರಬಹುದು. ಆಹಾರ ಅಂದ ತಕ್ಷಣ ನಾವು ಇತ್ತೀಚೆಗೆ ನಾವು ರೋಡಿನ ಬದಿಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳ ಸೇವನೆ ಜಾಸ್ತಿ ಆಗಿದೆ ಮತ್ತು ರಾಸಾಯನಿಕ ಪದಾರ್ಥಗಳು ಹಾಕಿದಂಥ ಆಹಾರ ಸೇವನೆಗಳ ಪ್ರಮಾಣವೂ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಉಂಟು. ಆಮೇಲೆ ಮಕ್ಕಳಲ್ಲಿ ಇತ್ತೀಚಿನ ಕಾಲೇಜ್ ಅಥವಾ ಹೈಸ್ಕೂಲ್ ಹೋಗುವಂಥ ಅಥವಾ ವರ್ಕಿಂಗ್ ಮಾಡುವಂಥ ಜನರಲ್ಲಿ ಈ ತರಹದ ಆಹಾರ ಪದಾರ್ಥಗಳು ಜಂಕ್ ಫುಡ್ಸ್ ಅಂತ ಏನು ಹೇಳ್ತವೆ ಇಂತಹ ಪದಾರ್ಥಗಳನ್ನು ಸೇವನೆ ಜಾಸ್ತಿ ಆಗಿರೋದ್ರಿಂದ ಇದು ಆಹಾರ ಪಚನ ಕ್ರಿಯೆಗೆ ಪೆಟ್ಟು ಬಿದ್ದು ಆಮೇಲೆ ಆಹಾರ ಪಚನ ಕ್ರಿಯೆ ಆಗಿ ಲಾಸ್ಟ್ ಅಂದರೆ ಕಡೆಯದಾಗಿ ಏನು ಒಂದು ಒಳ್ಳೆಯ ರಸ ಉದ್ಭವ ಆಗಬೇಕು ಅದಾಗುವುದಿಲ್ಲ ಶರೀರದಲ್ಲಿ. ಹಾಗಾಗಿ ಇದು ಒಂದು ತರಹದ ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು. ಇನ್ನು ವಿಹಾರ, ನಾವು ಆಹಾರ ವಿಹಾರ ಅಂತ ಹೇಳೋ ಕಾರಣಗಳನ್ನು ಹೇಳ್ತೇವೆ. ವಿಹಾರ ಅಂತಂದರೆ ಈಗ ನಾವು ದೈನಂದಿನ ಚಟುವಟಿಕೆಗಳನ್ನು ಏನು ಮಾಡ್ತೇವೆ, ಮೊದಲಿನ ಕಾಲದಲ್ಲಿ ಚಟುವಟಿಕೆ ಅಂದ ತಕ್ಷಣ ಎದ್ದ ತಕ್ಷಣ ಹಲವೊಂದು ಚಟುವಟಿಕೆಗಳು ನಿಯಮಿತವಾಗಿ ಸಾಕ್ತಿದ್ವು. ಈ ನಿಯಮಿತವಾದಂಥ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಕಂಡುಬರುವುದು ಆಲ್ಸಿ ಜೀವನ ಐಷಾರಾಮಿ ಜೀವನಗಳಲ್ಲಿ ತೊಡಗೋದ್ರಿಂದ ಅದೇ ಅತಿಯಾದ ಶ್ರಮ, ನಮ್ಮ ಶ್ರಮಕ್ಕೆ ಅತಿಯಾದಂಥ ಒಂದು ಪ್ರೆಸ್ ಕೊಟ್ಟು ಅತಿಯಾದಂಥ ಒಂದು ಶ್ರಮವನ್ನು ಮಾಡೋದ್ರಿಂದ ಅದೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಶರೀರಕ್ಕೆ ಪೆಟ್ಟು ಬೀಳ್ತದೆ. ಆಮೇಲೆ ಐಷಾರಾಮಿ ಜೀವನ ಅಂತ ಹೇಳಿದ್ರೆ ಶ್ರಮ ಇಲ್ಲದೇ ಇರುವುದು, ಶ್ರಮ ಇಲ್ಲದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಶರೀರದಲ್ಲಿ ಉತ್ಪಾದನೆಯಾಗುವಂತಹ ಕೆಲವೊಂದು ಪದಾರ್ಥಗಳು ಅವುಗಳ ಶೇಖರಣೆ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಈ ಶೇಖರಣೆ ಆದಂತಹ ಪದಾರ್ಥಗಳು ಒಂದು ಕಲ್ಲಿನ ರೂಪವನ್ನು ಪಡ್ಕೊಳ್ತವೆ ಅಂತ ಹೇಳ್ಬೋದು. ಇನ್ನು ವ್ಯಾಯಾಮ, ನಿಯಮಿತವಾಗಿ ಎಷ್ಟು ಬೇಕೋ ಅಷ್ಟು ವ್ಯಾಯಾಮವನ್ನು ಮಾಡಲೇಬೇಕು. ಪ್ರತಿಯೊಬ್ಬ ಮನುಷ್ಯರು ಒಂದು ತರಹದ ವ್ಯಾಯಾಮವನ್ನು ಮಾಡಲೇಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ವ್ಯಾಯಾಮ ಅಥವಾ ವ್ಯಾಯಾಮ ಇಲ್ಲದೇ ಇರಬಹುದು, ಇವೆರಡರ ಮಧ್ಯದಲ್ಲಿ ನಿಯಮಿತವಾದಂಥ ವ್ಯಾಯಾಮವು ಕಾಣಬರುವುದಿಲ್ಲ. ಇದು ಒಂದು ಪ್ರಮುಖವಾದಂಥ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅತಿಯಾದ ವ್ಯಾಯಾಮ ಮಾಡೋದ್ರಿಂದ ದೇಹದಲ್ಲಿನ ನೀರಿನ ಅಂಶ ಕಡಿಮೆ ಆಗ್ತದೆ. ದೇಹದಲ್ಲಿನ ನೀರಿನ ಅಂಶ ಕಡಿಮೆ ಆಗೋದ್ರಿಂದ ಆ ನೀರಿನ ಅಂಶ ಕಡಿಮೆ ಆದದ್ದಕ್ಕೆ ಅನುಗುಣವಾಗಿ ನೀರನ್ನು ಸೇವಿಸುವುದು ಕಡಿಮೆ ಆಗ್ತಾ ಉಂಟು ಇತ್ತೀಚಿನ ದಿನಗಳಲ್ಲಿ. ಇತ್ತೀಚಿನ ನೀರು ಸೇವಿಸುವುದು ಅಂತ ಹೇಳಿದ್ರೆ ಮದ್ಯಪಾನ ಮಾಡುವುದು ಅದು ಒಂದು ದೊಡ್ಡ ಹವ್ಯಾಸವಾಗಿ ಮಾರ್ಪಟ್ಟಿದೆ ಇತ್ತೀಚಿನ. ಇನ್ನೂ ಒಂದು ಅಂತ ಹೇಳಿದ್ರೆ ಈಗಿನ ಸಾಫ್ಟ್ ಡ್ರಿಂಕ್ಸ್ ಅಥವಾ ಏರಿಯೇಟೆಡ್ ಡ್ರಿಂಕ್ಸ್ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಏನು ಹೇಳ್ತೇವೆ ನಾವು, ಪೆಪ್ಸಿ, ಕೋಕೋ ಕೋಲಾ, ಇಂಥವುಗಳ ಸೇವನೆ ಜಾಸ್ತಿ ಆಗೋದ್ರಿಂದ ಇವು ಕೂಡ ನಮ್ಮ ಶರೀರದಲ್ಲಿ ಪೆಟ್ಟು ಬಿದ್ದು ಶರೀರದ ಪಚನ ಕ್ರಿಯೆಗೆ ಪೆಟ್ಟು ಬಿದ್ದು ಅಥವಾ ಅವುಗಳ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಂತ ಏನು ಹೇಳ್ತೇವೆ ನಾವು, ವಿಷಕಾರಿ ಪದಾರ್ಥ ಅಂತ ಏನು ಹೇಳ್ತೇವೆ, ಅವು ಹೊರ ಹೋಗಲಿಕ್ಕೆ ಸಾಧ್ಯ ಮಾಡುವುದಿಲ್ಲ. ಸೊ ಈ ತರಹದ ವಿಷಕಾರಿ ಪದಾರ್ಥಗಳು ಶೇಖರಣೆ ಆಗೋದ್ರಿಂದ ಕೂಡ ಕಲ್ಲುಗಳಾಗುವಂಥ ಸಂದರ್ಭ ಬರ್ತದೆ. ಇನ್ನೊಂದು ಪ್ರಮುಖ ಕಾರಣ ಅಂದರೆ ನಿದ್ರಾಹೀನತೆ. ಇತ್ತೀಚಿನ ಒಂದು ಸರ್ವೆ ಪ್ರಕಾರ 100ರಲ್ಲಿ ಒಂದು 60% ಮನುಷ್ಯರಲ್ಲಿ ನಿದ್ರಾಹೀನತೆ ಒಂದು ಕಾಮನ್ ಆಗಿ ಸಾಮಾನ್ಯವಾದಂಥ ಕಾರಣ ಅಂತ ಕಂಡು ಬರ್ತದೆ. ಇದು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇದು ಮೂತ್ರ ವ್ಯವಸ್ಥೆಯಲ್ಲಿ ಹರಳಾಗಲಿಕ್ಕೆ ಕಾರಣ ಆಗದೇ ಇರ್ಬೋದು, ಬಟ್ ಇಂಡೈರೆಕ್ಟ್ಲಿ ಇದು ಒಂದು ತರಹದ ಒಂದು ಕಾರಣವನ್ನು ಉದ್ಭವ ಮಾಡೇ ಮಾಡ್ತದೆ. ಸೊ ಹಾಗಾಗಿ ನಿದ್ರಾಹೀನತೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲರೂ ಕೆಲಸದ ಒತ್ತಡಕ್ಕೆ ಮನಿದು ರಾತ್ರಿ ಹಗಲಿ ಅಂತ ದುಡಿಯೋ ಒಂದು ಪರಿಸ್ಥಿತಿ ಬಂದಾಗ ಈ ತರದ ಸಮಸ್ಯೆಗಳು ಉದ್ಭವ ಆಗ್ತವೆ. ಸೊ ನಿದ್ರಾಹೀನತೆಯೂ ಕೂಡ ಒಂದು ಪ್ರಮುಖವಾದಂತಹ ಕಾರಣ ಇರ್ತದೆ. ಇನ್ನು ನೆಕ್ಸ್ಟ್ ಹೇಳೋದಂತ ಹೇಳಿದ್ರೆ ಈ ಸಾಫ್ಟ್ ಡ್ರಿಂಕ್ಸ್, ನಾನು ಆಗ್ಲೇ ಹೇಳಿದೆ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಅದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರೋದ್ರಿಂದ ಅದರಲ್ಲಿರ್ತಕ್ಕಂಥ ಲವಣಾಂಶಗಳು ಏನಿರ್ತವೆ ಅತಿಶಯವಾದಂಥ ಲವಣಾಂಶಗಳು ಅವು ಸ್ಫಟಿಕ ರೂಪದಲ್ಲಿ ಕನ್ವರ್ಟ್ ಆಗ್ತವೆ ಶರೀರದಲ್ಲಿ. ಆ ಥರ ಕನ್ವರ್ಟ್ ಆದಾಗ ಅವು ಕಿಡ್ನಿಯಿಂದ ಹೊರಗೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವಾಗ ಇವು ಕಿಡ್ನಿ ಮತ್ತು ಮೂತ್ರ ವ್ಯವಸ್ಥೆಯಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲೋ ಆವಾಗ ಮೂತ್ರಪಿಂಡ ಅಥವಾ ಮೂತ್ರನಾಳ ಅಥವಾ ಮೂತ್ರಕೋಶದಲ್ಲಿ ಹರಳುಗಳು ಉತ್ಪನ್ನವಾಗುವಂತಹ ಪರಿಸ್ಥಿತಿ ಬರ್ತದೆ. ಇನ್ನು ಕೆಲವು ಜನರು ತಿಳ್ಕೊಂಡಿರ್ತಾರೆ ಈ ಟೊಮ್ಯಾಟೊ, ಕೋಸು ಮತ್ತು ಇವುಗಳನ್ನು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ಗಳು ಅಥವಾ ಮೂತ್ರ ವ್ಯವಸ್ಥೆಯಲ್ಲಿ ಸ್ಟೋನ್ಗಳು ಆಗ್ತವೆ ಅಂತೇಳಿ. ಬಟ್ ಎಲ್ಲರೂ ಟೊಮ್ಯಾಟೊ ತಿಂತಾರೆ ಅದಕ್ಕೆ ಎಲ್ಲರಲ್ಲೂ ಸ್ಟೋನ್ ಕಂಡು ಬರೋದಿಲ್ಲ, ಕೆಲವೊಂದು ಜನರಲ್ಲಿ ಮಾತ್ರ ಕಂಡು ಬರ್ತದೆ. ಆದರೆ ಈ ಟೊಮ್ಯಾಟೊವನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ, ನಾನು ಆಹಾರದಲ್ಲಿ ಹೇಳಿದೆ ಆಹಾರ ಎಷ್ಟು ಬೇಕೋ ನಿಯಮಿತವಾಗಿ ಹಿತಮಿತವಾಗಿ ಸೇವಿಸಿದರೆ ಅದು ಆಹಾರ ಆಗ್ತದೆ. ಆಹಾರವನ್ನು ನಾವು ಹಿತಮಿತವನ್ನು ಬಿಟ್ಟು ಮಿತಿ ಮೀರಿ ತಿಂದರೆ ಅದು ವಿಷವಾಗಿ ಪರಿಣಾಮ ಆಗ್ತದೆ. ಸೊ ಅದೇ ತರಹ ಅತಿಯಾದ ಟೊಮೆಟೊ ಸೇವನೆ ಅಥವಾ ಕೋಸು ಸೇವನೆ ಅಂತ ಏನಾದರೂ ಆಗಿದ್ದಿದ್ರೆ ಅಲ್ಲೇನಾಗ್ತದೆ, ಇವು ಪ್ರೇರೇಪಿಸುವಂಥ ಕಾರಣಗಳಾಗ್ತವೆ ಹೊರತು ಇವು ಡೈರೆಕ್ಟ್ ಆಗಿ ಇವು ತಿಂದರೆ ಟೊಮೆಟೊ ತಿಂದ್ಬಿಟ್ರೆ ಸ್ಟೋನ್ ಆಗ್ತದೆ ಅಂತ ಅನ್ನುವಂಥ ಭ್ರಮೆ ಇರಬಾರ್ದು. ಸೊ ಹಾಗಾಗಿ ಇವೆಲ್ಲ ಕಾರಣಗಳು ಒಟ್ಟುಗೂಡಿ ಒಂದು ಮೂತ್ರ ವ್ಯವಸ್ಥೆಯಲ್ಲಿ ಕಲ್ಲುಗಳಾಗಲಿಕ್ಕೆ ಒಂದು ಮೇನ್ ಕಾರಣಗಳಂತ ಆಗ್ತವೆ. ಮತ್ತು ಇನ್ನು ಮೂತ್ರನಾಳದಲ್ಲಿ ಕಲ್ಲುಗಳಂತೂ ನೋಡಿದರೆ ಅದರಲ್ಲಿ ಹಲವಾರು ತೆರನಾದ ಕಲ್ಲುಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಆಕ್ಸಾಲೇಟ್, ಅಧಿಕ ಪ್ರಮಾಣದಲ್ಲಿ ನಾವು ಕಂಡುಬರುವಂಥದ್ದು ಆಕ್ಸಾಲೇಟ್ ಇರುವಂಥ ಪದಾರ್ಥಗಳು ಅಂದರೆ ಕೋಸು, ಸೊಪ್ಪು, ಬೀಟ್ರೂಟ್, ಕಪ್ಪು ಚಹಾ, ಚಾಕ್ಲೇಟ್, ಗೋಧಿ ಹಿಟ್ಟು, ಬೀಜಗಳು ಇಂಥದ್ದೆಲ್ಲ ಅತಿಯಾದ ಸೇವನೆ ಮಾಡೋದ್ರಿಂದ ಈ ಪದಾರ್ಥಗಳಲ್ಲಿರ್ತಕ್ಕಂಥ ಆಕ್ಸಾಲೇಟ್ ಎನ್ನುವಂಥ ಒಂದು
ಪದಾರ್ಥ ಏನಿರ್ತದೆ ಅದು ಸ್ಫಟಿಕ ರೂಪದಲ್ಲಿ ಪರಿವರ್ತನೆ ಆಗ್ತದೆ ಶರೀರದಲ್ಲಿ. ಇದು ಯಾವಾಗ ಸ್ಫಟಿಕ ರೂಪದಲ್ಲಿ ಪರಿವರ್ತನೆ ಆಗ್ತದೋ ಆ ಸಂದರ್ಭದಲ್ಲಿ ಸ್ಟೋನ್ಗಳಾಗುವುದು ಅಥವಾ ಹರಳುಗಳು ಮೂತ್ರ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ಆಗ್ತವೆ. ಆದರೆ ಇವುಗಳನ್ನು ಹಿತಮಿತವಾಗಿ ಬಳಸಿ ಇದರೊಟ್ಟಿಗೆ ನಾವು ನೀರಿನ ಪ್ರಮಾಣವನ್ನು ಸೇವನೆ ಅಧಿಕ ಮಾಡೋದರಿಂದ ಈ ಥರದ ಸಮಸ್ಯೆಗೆ ಆಗಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಈ ಮೂತ್ರ ವ್ಯವಸ್ಥೆಯಲ್ಲಿ ಕಲ್ಲುಗಳು ಇದ್ದಾವೆ ಆಗಿದ್ದಾವೆ ಅಂತ ಒಬ್ಬ ರೋಗಿಗೆ ಕಂಡುಬರುವುದೇ ಯಾವಾಗ, ಅಂಥ ಲಕ್ಷಣಗಳೇನು ಅಂತ ನೋಡಿದರೆ ವಿಪರೀತವಾದಂಥ ಹೊಟ್ಟೆ ನೋವು. ಈ ಹೊಟ್ಟೆ ನೋವು ಹೇಗಿರ್ತದೆ ಅಂತ ಹೇಳಿದ್ರೆ ಹೆರಿಗೆ ನೋವಿನ ಹೊಟ್ಟೆ ನೋವಿಗಿಂತ ಹೆಚ್ಚಿಗೆ ಹೊಟ್ಟೆ ನೋವು ಇರ್ತದೆ. ಸೊ ಈ ಹೊಟ್ಟೆ ನೋವು ಇರಬಹುದು, ಅಥವಾ ಸೊಂಟ ನೋವು ಬರ್ತದೆ, ಅಥವಾ ಈ ನೋವು ಬರುವಾಗ ವಾಂತಿ ಬರ್ತದೆ. ಅದು ವಾಂತಿ ಒಂದು ಎರಡು ಸಲ ಬಂದು ಮತ್ತೆ ನಿಲ್ತದೆ. ನೆಕ್ಸ್ಟ್ ವಾಂತಿ ಬರುವ ಹೊತ್ತಿನಲ್ಲಿ ಮೂತ್ರದಲ್ಲಿ ಉರಿ ಕಂಡು ಬರಬಹುದು ರೋಗಿಗಳಲ್ಲಿ. ಮತ್ತು ಇನ್ನೂ ಕೆಲವೊಂದು ರೋಗಿಗಳಲ್ಲಿ ನಾವು ಮೂತ್ರದ ಮೂಲಕ ರಕ್ತಕಣಗಳು ಹೊರಗೆ ಬರ್ತವೆ. ಸೊ ರಕ್ತ ಮೂತ್ರವೂ ಕಾಣಬರ್ತದೆ. ಆಮೇಲೆ ಕೆಲವೊಂದು ಸಲ ಮೂತ್ರ ನಾಳ ಅಥವಾ ಮೂತ್ರ ವ್ಯವಸ್ಥೆಯಲ್ಲಿ ಮೂತ್ರಕೋಶ, ಮೂತ್ರಪಿಂಡ ಇವು ಯಾವುದರಲ್ಲಿಯೂ ಕೂಡ ಮೂತ್ರದ ಹರಳುಗಳಿಂದ ಸೋಂಕು ಕೂಡ ತಗಲ್ಬೋದು. ಹಾಗಾಗಿ ಅಲ್ಲಿ ಬಾವು ಕೂಡ ಬರಬಹುದು. ಸೊ ಈ ಥರ ಎಲ್ಲ ಸಮಸ್ಯೆಗಳು ಕಂಡು ಬಂದಾಗ ನಾವು ಈ ಮೂತ್ರಕೋಶದ ಅಥವಾ ಮೂತ್ರ ವ್ಯವಸ್ಥೆಯಲ್ಲಿ ಈ ರೋಗಿಯು ಮೂತ್ರ ವ್ಯವಸ್ಥೆಯಲ್ಲಿಯ ಹರಳುಗಳಿಂದ ಬಳಲ್ತದೆ ಅಂತ ನಾವು ಗುರುತ ಮಾಡ್ಕೊಳ್ಬೋದು. ಹಾಗಾದರೆ ಈ ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳು ಆಗಬಾರ್ದು ಅಂತಂದರೆ ಏನೆಲ್ಲ ನಾವು ಉಪಾಯಗಳನ್ನು ಮಾಡ್ಕೊಳ್ಬೋದು? ಮೊದಲನೇದಾಗಿ ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಬೇಕು. ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಕೆಲಸ ಬಿಡುವುದು ಅಂತಲ್ಲ, ಅತಿಯಾದ ಕೆಲಸ ಮಾಡಬೇಕು ಅಂತಲ್ಲ. ಕೆಲಸಕ್ಕೆ ಎಷ್ಟು ಒತ್ತಡ ಇರ್ತದೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಕೆಲಸವನ್ನು ಮಾಡೋದು, ಅದಕ್ಕೆ ತಕ್ಕ ಹಾಗೆ ನಿದ್ದೆಯನ್ನು ಮಾಡೋದು, ಅದೇ ತರನಾದ ಆಹಾರ ಪದಾರ್ಥಗಳ ಸೇವನೆಯಲ್ಲಿ ಸ್ವಲ್ಪ ಕೊಂಚ ನಾವು ಗಮನವನ್ನು ವಹಿಸಿದರೆ, ಪ್ರಮುಖವಾಗಿ ತೀಕ್ಷ್ಣವಾದಂಥ ಆಹಾರಗಳನ್ನು ಕಡಿಮೆ ಮಾಡೋದು, ರೋಡ್ ಸೈಡಲ್ಲಿ ಇರತಕ್ಕಂಥ ಜಂಕ್ ಫುಡ್ಸನ್ನು ಕಡಿಮೆ ಮಾಡೋದು, ಆಮೇಲೆ ಸಾಫ್ಟ್ ಡ್ರಿಂಕ್ಸ್ ಇಂಥ ಪದಾರ್ಥಗಳ ಸೇವನೆ ಕಡಿಮೆ ಮಾಡೋದು, ಅದರ ಬದಲಾಗಿ ಪಾನೀಯ ಪದಾರ್ಥಗಳನ್ನು, ತಂಪಾದ ಪಾನೀಯ ಪದಾರ್ಥಗಳಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರಿನ ಅಂಶ ಇರುವಂಥ ಪದಾರ್ಥಗಳನ್ನು ಸೇವನೆ ಮಾಡೋದು. ಈಗ ನೀರಿನ ನೀರಿರುವಂಥ ಅಂಶಗಳನ್ನು ಅಥವಾ ನೀರನ್ನು ಜಾಸ್ತಿ ಕುಡಿಯಿರಿ ಅಂತ ಹೇಳಿದ್ರೆ ಎಷ್ಟು ಲೀಟ್ರ್ ಕುಡಿಬೇಕು ಅಂತ ಆಗ್ತದೆ. ಎಷ್ಟು ಲೀಟ್ರ್ ಅಂತ ಹೇಳಿದ್ರೆ ದಿನಕ್ಕೆ ಒಬ್ಬ ಸಾಮಾನ್ಯವಾದಂಥ ಮನುಷ್ಯ ಸೇವಿಸಬೇಕಾದಂಥ ಪ್ರಮಾಣ ಅಂತ ಹೇಳಿದ್ರೆ 2-4 ಲೀಟ್ರ್ ಮಿನಿಮಮ್ ನೀರು ಕುಡಿಬೇಕು. ಒಬ್ಬರು ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ಸಾಯಂಕಾಲ 7 ಗಂಟೆವರೆಗೂ ಒಂದು 2-4 ಲೀಟ್ರ್ವರೆಗೂ ನೀರು ಹಿತಮಿತವಾಗಿ ಬಳಸಬೇಕು. ಸೊ ಈ ನೀರಿನ ಬಳಕೆ ಪ್ರಮಾಣ ಎಷ್ಟಿರ್ತದೋ ಅಷ್ಟೇ ತರಹದ ನಾವು ಮೂತ್ರ ವೇಗ ಬಂದಾಗ ಅದನ್ನು ಧಾರಣೆ ಮಾಡಬಾರ್ದು. ಅಂದರೆ ಮೂತ್ರ ಬಂದಾಗ ಅದನ್ನು ಆಗಲೇ ವಿಸರ್ಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ತಡೆದುಕೊಂಡು ಕೂತ್ಕೊಂಡು ಕೂತ್ರೆ ಅದು ಮತ್ತೆ ಇದು ಲವಣಾಂಶಗಳು ಅದರ ಶರೀರದಲ್ಲಿ ಇರ್ತಕ್ಕಂಥ ಆ ಮೂತ್ರದಲ್ಲಿ ಇರ್ತಕ್ಕಂಥ ಲವಣಾಂಶಗಳು ಮತ್ತೆ ಸ್ಫಟಿಕ ರೂಪ ಅಂತ ಹೇಳ್ತಾ ಮತ್ತೆ ನಮಗೆ ಮೂತ್ರ ವ್ಯವಸ್ಥೆಯಲ್ಲಿ ಕಲ್ಲುಗಳ ಸಮಸ್ಯೆ ಕಂಡು ಬರ್ತದೆ. ಇದು ಒಂದು. ಆಮೇಲೆ ಇನ್ನು ಆಹಾರದಲ್ಲಿ ತೀಕ್ಷ್ಣವಾದಂಥ ಮತ್ತೆ ಅತಿಯಾದ ಕ್ಷಾರೀಯ ಅಥವಾ ಲವಣಾಂಶ ಇರತಕ್ಕಂಥ ಪದಾರ್ಥಗಳನ್ನು ಕಡಿಮೆ ಪ್ರಯೋಗ ಮಾಡಬೇಕು. ಉಪ್ಪಿನ ಅಂಶ ಕಡಿಮೆ ಇರಬೇಕು. ಆಮೇಲೆ ಹಣ್ಣು ಹಂಪಲುಗಳ ಪದಾರ್ಥಗಳು ಸ್ವಲ್ಪ ಸೇವನೆ ಜಾಸ್ತಿ ಇರಬೇಕು. ಅಂದರೆ ಸಿಟ್ರಿಕ್ ಆಸಿಡ್ ಇರುವಂತಹ ಪದಾರ್ಥಗಳ ಸೇವನೆಯನ್ನು ಜಾಸ್ತಿ ಮಾಡಿದರೆ ನಾವು ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳ ಒಂದು ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಈಗ ಎಲ್ಲರಿಗೂ ತಿಳಿದ ಹಾಗೆ ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳು ಕಂಡು ಬಂದರೆ ಒಂದು ಲೇಸರ್ ಥೆರಪಿ ಅಂತ ನೆನಪಿಗೆ ಬರ್ತದೆ, ಇಲ್ಲ ಆಪರೇಷನ್ ಮಾಡಬೇಕೇನೋ ಅನ್ನೋ ಒಂದು ಭಯ ಬರ್ತದೆ. ಆದರೆ ನಾನು ಕಳೆದ 15 ವರ್ಷಗಳಲ್ಲಿ 1,000+ ರೋಗಿಗಳನ್ನು ನಾನು ನೋಡಿದ್ದೇನೆ. 1,000+ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ, ಚಿಕಿತ್ಸೆಯನ್ನು ಮಾಡಿದ್ದೇವೆ. ಅತಿಯಾದ ಸುಲಭ ವಿಧಾನದಲ್ಲಿ ನಾವು ಚಿಕಿತ್ಸೆಯನ್ನು ಮಾಡಬಹುದು. ಆದರೆ ಎಲ್ಲ ಮೂತ್ರನಾಳದ ಹರಳುಗಳಿಗೆ ಶಸ್ತ್ರಚಿಕಿತ್ಸೆ ಬೇಕೆನ್ನುವ ಒಂದು ಭ್ರಮೆ ಇದೆಯಲ್ಲ, ಅದು ತಪ್ಪು. ಅದೇ ತರನಾಗಿ ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಾಪುರ್ ಬೆಳಗಾವಿಯಲ್ಲಿ ನಾವು OPD No. 8 ಇಲ್ಲಿ ನಾವು 1,000+ರೋಗಿಗಳಿಗೆ ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳು ಇದ್ದಂಥ ರೋಗಿಗಳಿಗೆ ನಾವು ಆಯುರ್ವೇದ ಚಿಕಿತ್ಸೆಯನ್ನು ಕೊಟ್ಟು ಸಕ್ಸಸ್ಫುಲ್ ಆಗಿ ಅವನ್ನು ಗುಣಪಡಿಸಿದ್ದೇವೆ. ಸೊ ಈ ಒಂದು ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಾಪುರದಲ್ಲಿ ಈ ರೀತಿಯಾದ ಸೌಲಭ್ಯವನ್ನು ನಾನು ಎಲ್ಲ ಕೇಳುಗರಿಗೆ ಇದರ ಲಾಭವನ್ನು ಪಡಿಬೇಕಂತೇಳಿ ನಾನು ಕೇಳ್ಕೊಳ್ತೇನೆ.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ವಂದೇ ಪಿಯೂಷದಾಯಕಂ.
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಇದು 90.4 ಎಫ್ಎಂ ಕೆಎಲ್ಇ ಕನಸು ಯುವ ಧ್ವನಿ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಡೋನೇಷ್ಯಾದಲ್ಲಿ ವಿಶ್ವ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ಸ್ ಗೆದ್ದು ಇತಿಹಾಸ ನಿರ್ಮಿಸಿದ ಸ್ಟೆಮ್ಎಚ್ ವಿದ್ಯಾರ್ಥಿಗಳಾದ ನಮ್ಮ ಬೆಳಗಾವಿಯ ಎಸ್ಎಸ್ ಎಜುಕೇಶನ್ ಟ್ರಸ್ಟ್ ವಿದ್ಯಾರ್ಥಿಗಳಾದ ಸುಶಾಂತ್ ಲಕ್ಕಪ್ಪ ಬಂಡಿವಡ್ಡಾರ್ ಅವರು ಹಾಗೂ ಅವರೊಂದಿಗೆ ವಿಠಲ್ ಮಲ್ಲಿಕಾರ್ಜುನ್ ಗದಗ್ ಅವರು ಹಾಗೂ ಹೇಮಲತಾ ಹಿರೇಮಠ್ ಇವರು ಮೆಂಟರ್ ಅವರದು. ಸೊ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬಹಳ ಮುಖ್ಯವಾಗಿ ಈ ಒಂದು ಚಾಂಪಿಯನ್ಶಿಪ್ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ಸ್ ಬಗ್ಗೆ ತಾವು ತಿಳಿಸಿ, ಮೆಂಟರ್ ಆದ ನೀವು ಹೇಮಲತಾ ಹಿರೇಮಠ್ ಅವರೇ, ಇದಕ್ಕೆ ತಯಾರಿ ಹೇಗೆ ಮಾಡಿದ್ರು ಇವರು ಅದ್ರ ಬಗ್ಗೆ?
1: ಸೊ ಫಸ್ಟ್ ಥಿಂಗ್, ಇದು ಸ್ಟೀಮೆಚ್ ಟ್ರೈನಿಂಗ್ ರಿಸರ್ಚ್ ಅಂಡ್ ಫೌಂಡೇಶನ್ ಅಂತ ನಮ್ಮ ಸಂಸ್ಥಾದಲ್ಲಿ ಸ್ಟಾರ್ಟ್ ಆಗಿದೆ. ಸಪೋರ್ಟೆಡ್ ಬೈ ಟ್ರಾನ್ಸ್ ಡಿಸಿಪ್ಲಿನರಿ ಲರ್ನಿಂಗ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಇಂದ. ಸೊ ಇಲ್ಲೇ ನಾವು ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ರು, ಟ್ರೈನಿಂಗ್ ಕೊಟ್ಟು ರೋಬೋಟಿಕ್ಸ್ ಹಂಗೆ ಇದಾಗ್ತಿದೆ ಅಂತಲ್ಲ. ಅಲ್ಲಿ ಆ ಟ್ರೈನಿಂಗ್ನಲ್ಲಿ ಇವ್ರದ್ದು ಫಸ್ಟಿಂಗ್ ಇದು ಇವ್ರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಇವ್ರ ಎಕ್ಸಾಮ್ನಲ್ಲಿ ಇವರಿಬ್ರು ಸೆಲೆಕ್ಷನ್ನು ಆಯಿತು. ಇವ್ರು ಕಂಪ್ಲೀಟ್ 6 days ಟ್ರೈನಿಂಗ್ ಆನ್ಗೋಯಿಂಗ್ ಟ್ರೈನಿಂಗು ಇತ್ತು. ದೆನ್ ಲೇಟರ್ ಆನ್ ಕೋಡೆವಿಯರ್ ಅಂತ ಒಂದು ಕಾಂಪಿಟೇಷನ್ ಎವ್ರಿ ಇಯರ್ ಹೆಲ್ಡ್ ಆಗ್ತಿದೆ. ಅದರಲ್ಲಿ ಇವ್ರಿಗೆ ನಮ್ಗೆ ಒಂದು ಸರ್ ಹೇಳಿದರು, ದೇರ್ ಇಸ್ ಅ ಕಾಂಪಿಟೇಷನ್ ಮತ್ತು ನೀವು ಪಾರ್ಟಿಸಿಪೇಟ್ ಆಗಿ ಅಂತ. ಸೊ ಆ ಪಾರ್ಟಿಸಿಪೇಟ್ ಮಾಡಿ ಇವ್ರು ರೀಜನಲ್ ಲೆವೆಲಿಂದ ಸ್ಟಾರ್ಟ್ ಆಯಿತು.
0: ಅಂತ ಸಂದರ್ಭದಲ್ಲಿ ಈಗ ರೋಬೋಟಿಕ್ಸ್ ಇರಲಿ ಅಥವಾ ಈ ಒಂದು ಕ್ಷೇತ್ರ ರೋಬೋಟಿಕ್ಸ್ ಅನ್ನೋ ಒಂದು ಕ್ಷೇತ್ರ, ಈ ಒಂದು ಅಭ್ಯಾಸ ಇರಲಿ, ಆ ಒಂದು ಅಭ್ಯಾಸಕ್ಕೆ ಯಾವ ರೀತಿಯಾದ ತಯಾರಿಕೆ ತಾವು ಮಾಡಿದ್ರಿ ಸುಶಾಂತ್ ಅವರೇ, ತಾವು ತಿಳಿಸಿ.
2: ನಮಗೆ ಎಲ್ಲ ತಯಾರಿ ಮಾಡೋಕ್ಕೆಲ್ಲ ನಮ್ಗೆ ಮಟೀರಿಯಲ್ಸ್ ಆಗಲಿ, ಸೆನ್ಸರ್ಸು, ನಮಗೆಲ್ಲ ಗೈಡ್ ಅದ ಎಲ್ಲ ನಮ್ಗೆ ಸ್ಟೀಮ್ ಮೆಷಿನ್ ನೋಡ್ಕೊಂಡ್ರಿ. ಅವ್ರು ತಂದು ಕೊಟ್ಟಿಂದ ನಮ್ಗೆ ಕೋಡಿಂಗು ಹೆಂಗೆ ಮಾಡ್ಬೇಕು ಅನ್ನೋದು ಗೈಡ್ ಮಾಡಿರಿ. ಆ ಪ್ರಕಾರ ನಾವು ಮಾಡಿದ್ರು. ನಮ್ಗೆ ಅದ್ರಾಗ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಇಂಟ್ರೆಸ್ಟ್ ಭಾಳ ಬತ್ತು ಮಾಡೋಕೆ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಇದಾಯ್ತು.
0: ಈಗ ಇಂಡೋನೇಷ್ಯಾ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಇಂಡಿಯಾ ಲೆವೆಲ್ಗೆ ನೀವೇನಾದರೂ ಗೆದ್ದಿದ್ದೀರಾ ವಿಠಲ್ ಅವರೇ?
3: ನಾವು ಮೊದಲನೇದಾಗಿ ನಮ್ಗೆ ರೀಜನಲ್ ಲೆವೆಲ್ ಬೆಂಗಳೂರಲ್ಲಿ ಇತ್ತು ಕಾಂಪಿಟೇಷನ್. ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಮತ್ತು ಅಲ್ಲೂ ಫಸ್ಟ್ ಪ್ರೈಸ್ ಮಾಡಿ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಂದ್ರೆ ಬೆಂಗಳೂರಿನಲ್ಲೇ ಗೀತಾಂ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಐತ್ರಿ, ಅಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಮಾಡಿದ್ರು. ಅಲ್ಲೂ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಗೆದ್ಕೊಂಡು ವಾಪಸ್ ಬಂದಿದ್ದು. ಆಗ ನಮ್ಗೆ ಇಂಡೋನೇಷ್ಯಾದಾಗ ಇಂಟರ್ನ್ಯಾಷನಲ್ ಲೆವೆಲ್ ಐತೆ ಅನ್ನೋದು ಹೇಳ್ಯಾರು. ಮತ್ತು ನಮಗೂ ನಮ್ಮ ಡಾಕ್ಟರ್ ಅಲಂ ಪ್ರಭಾತ್ ಅವರು ಸಪೋರ್ಟ್ ಮಾಡಿ ಅಲ್ಲಿ ಕಳಿಸಿರು ಇಂಟರ್ನ್ಯಾಷನಲ್ ಆಡ್ಕೊಂಡು.
0: ಈಗ ಇದರ ಒಂದು ಈ ಕಾಂಪಿಟೇಷನ್ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಇದ್ರ ಬಗ್ಗೆ ನಾವು ಮಾತನಾಡಿದ್ವಿ, ಈಗ ಅಲ್ಲಿ ಏನೆಲ್ಲ ಆಯಿತು, ಯಾವೆಲ್ಲ ದೇಶದವರು ಬಂದಿದ್ರು ಅದ್ರ ಬಗ್ಗೆ ತಿಳಿಸಿ.
2: ಇಲ್ಲಿ 22 ಹೆಚ್ಚು ದೇಶಗಳು ಬಂದಿದ್ದು, ನಮ್ಮ ಕೂಡ ಹತ್ತಿದ ಒಂದು 4-5 ಕಂಟ್ರೀಸ್. ಫಸ್ಟ್ ಗೋವಾ, ಸೆಕೆಂಡ್ ನೇಪಾಳ, ಥರ್ಡ್ ಅಲ್ಗೇರಿಯಾ, ಫೋರ್ತ್ ಹೈದರಾಬಾದ್, ನೆಕ್ಸ್ಟ್ ರೀ ಮ್ಯಾಚ್ ಇದು ನೇಪಾಳ ರೀ, ಆಮೇಲೆ ಅಲ್ಗೇರಿಯಾ, ನೆಕ್ಸ್ಟ್ ಹೈದರಾಬಾದ್ ಹತ್ತಿದ್ವಿ, ಲಾಸ್ಟ್ ಫೈನಲ್ ಇಂಡೋನೇಷ್ಯಾ ಕೂಡ ಹತ್ತಿತ್ತು. ಅಲ್ಲಿ ಎಲ್ಲ ಲೆವೆಲ್ ಕ್ರಾಸ್ ಮಾಡ್ಕೊಂಡು ಫುಲ್ ಪ್ರೈಸ್ ತಗೊಂಡು.
0: ಬಹಳ ಉತ್ತಮ. ಮೆಂಟರ್ ಆದ ಹೇಮಲತಾ ಹಿರೇಮಠ್ ಅವರೇ, ಇವರಿಗೆ ತಾವು ಅಲ್ಲಿ ಯಾವ ರೀತಿಯಾದಂತಹ ಒಂದು ಮಾರ್ಗದರ್ಶನ ಮಾಡಿದ್ರ?
1: ಸೊ ಫಸ್ಟ್ ಥಿಂಗ್ ಇಸ್ ನಮ್ಗೆ ಅದಕ್ಕೆ ಕಿಟ್ ಬಂದಿತ್ತು. ಬೈ ಯೂಸಿಂಗ್ ದ ಕಿಟ್ ಅವರ ಕಿಟ್ ಎಲ್ಲ ಏನೇನು ಕಂಪೋನೆಂಟ್ಸ್ ಎಲ್ಲ ಇದು ಮಾಡಿ ಅವ್ರ ಪಿಟೋ ಬ್ಲಾಕ್ಸ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ನಿಂದ ಅವ್ರ ರೋಬೋಟ್ ರೆಡಿ ಮಾಡಿದರು. ಆ ರೋಬೋಟಿಂದ ಅವ್ರು ಫುಟ್ಬಾಲ್ ಆಡಿದರು. ಸೊ ದ್ಯಾಟ್ ವಾಟ್ ದ ನೇಮ್ ಇಟ್ ಸೆಲ್ಫ್ ವಾಸ್ ರೋಬೋ ಸೋಕರ್. ಇಟ್ ವಾಸ್ ಅ ಟ್ರ್ಯಾಕ್ ಟ್ರೀ. ರೋಬೋ ಸೋಕರ್ ಸೀನಿಯರ್ ಟ್ರ್ಯಾಕ್ನಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿ ಅವ್ರು ಏನು ಮಾಡಿದ್ರು.
0: ಈಗ ಇದರಲ್ಲಿ 2 ಕೋಡೆವಾರ್ ಇದೆ, ಆಮೇಲೆ ಟ್ರ್ಯಾಕ್ 3 ರೋಬೋ ಸಾಕರ್ ಲೀಗ್. ಮಾತನಾಡೋಣ ಅದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಕೋಡೆವಾರ್ 7.0 ಅದ್ರ ಬಗ್ಗೆ ತಿಳಿಸಿ. ಕೋಡೆವಾರ್ ಅಂದ್ರೆ ಏನು ಅದ್ರ ಬಗ್ಗೆ?
2: ಕೊಡೆವರ್ ಅಂದ್ರೆ ಒಂದು ಕಾಂಪಿಟೇಷನ್ ಇರ್ತದ, ಅದ್ರಾಗ ಹಂತವಾಗಿ ಇರ್ತಾವ್ರಿ, ಟ್ರ್ಯಾಕ್ 1, ಟ್ರ್ಯಾಕ್ 2, ಟ್ರ್ಯಾಕ್ 3 ಅಂತ. ಅದರಲ್ಲಿ ಸೀನಿಯರ್ ಜೂನಿಯರ್ ಎಲಿಮೆಂಟ್ರಿ ಅನ್ನೋ ಭಾಳ ಇವ್ರು. ಅದ್ರಾಗ ಫಸ್ಟ್ ಟ್ರ್ಯಾಕ್ 1 ಅಂದ್ರೆ ಇನ್ನೋವೇಷನ್ ಎಂಟರ್ಪ್ರಿನರ್ಶಿಪ್. ಸೆಕೆಂಡ್ ಇದ್ರಾಗ್ರಿ 8 ಟಾಸ್ಕ್ ಇರ್ತಾವ, ಅವು 5 ಒಳಗೆ ಕಂಪ್ಲೀಟ್ ಮಾಡಿರ್ತಾರೆ. ಯಾರು ಎಲ್ಲಕ್ಕಿಂತ ಹೆಚ್ಚು ಕಡಿಮೆ ಟೈಮ್ ಮಾಡಿರ್ತಾರೆ ಅವ್ರು ಬೇನ್ ಹಾಕಾರಿ. ಟ್ರ್ಯಾಕ್ 3 ರೋಬೋ ಸೋಕರ್ಲಿ ಅಂದ್ರೆ ರೋಬೋಟ್ ರೆಡಿ ಮಾಡಿ ಫುಟ್ಬಾಲ್ ಆಡೋದು, ಅದ ಕಂಟ್ರೋಲ್ ನಾವು ಫೋನ್ಲೆ ಮಾಡಬೇಕು.
0: ಈಗ ಟ್ರ್ಯಾಕ್ 3 ರೋಬೋ ಸಾಕರ್ ಲೀಗ್ ಅದ್ರ ಬಗ್ಗೆ ತಿಳಿಸಿ.
3: ಟ್ರ್ಯಾಕ್ 3 ರೋಬೋ ಸಾಕರ್ ಲೀಗ್ ಅದ ನಮ್ಗೆ ಒಂದು ರೋಬೋಟ್ ಮಾಡಿ ಅದಕ್ಕೆ ಇಂತಿಷ್ಟು ಪ್ರಮಾಣದಲ್ಲಿ ತೂಕ ಇರ್ಬೇಕಂತ ಹೇಳ್ಕೊಟ್ಟಿರ್ತಾರೆ. 800 ಒಳಗೆ ನಾವು ರೋಬೋಟ್ ರೆಡಿ ಮಾಡಿ ಅದ ಮೊಬೈಲ್ ಅಂದ್ರೆ ಡಬಲ್ ಆ್ಯಪ್ ಅಂತ ಒಂದು ಆ್ಯಪ್ ಐತ್ರಿ, ಅದರೊಳಗೆ ಕಂಟ್ರೋಲಿಂಗ್ ಐತಿ. ಅದರೊಳಗೆ ನಾವು ಕೋಡಿಂಗ್ ಕಾರ್ಕಿ ಅಂತೇಳಿ ಬ್ರೈನ್ ಬರ್ತೈತ್ರಿ ರೋಬೋಟದ್ದು, ಅದರೊಳಗೆ ಕೋಡಿಂಗ್ ಹಾಕಿ ನಾವು ಡಬಲ್ ಆ್ಯಪ್ಲೆ ಮೊಬೈಲೇ ಕಂಟ್ರೋಲ್ ಮಾಡಿ ಆಡೋದು.
0: ಬಹಳ ಟೆಕ್ನಿಕಲ್ ಆಗಿದೆ. ಈಗ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರವಾಗಿ ನಮ್ಮ ಸ್ನೇಹಿತರಿಗೆ ಕೇಳುಗರಿಗೆ ಮಾಹಿತಿಯನ್ನು ಕೊಡಿ. ಕೋಡಿಂಗ್ ಬಗ್ಗೆ. ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ AI ಟೆಕ್ನಾಲಜೀಸ್ ಬಂದಿದೆ, ಎಲ್ಲ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾ ಇದೆ. ಅಂತದ್ರಲ್ಲಿ ಈ ರೋಬೋಟಿಕ್ಸ್ ಬಗ್ಗೆ ಸ್ವಲ್ಪ ತಾವು ತಿಳಿಸಿ. ರೋಬೋಟಿಕ್ಸ್ ಅಂದ್ರೆ ಏನು?
2: ರೋಬೋಟಿಕ್ಸ್ ಅಂದ್ರೆ ಒಂದು ಕೋಡ್ ಟೈಪ್. ಕೋಡ್ ಅಂದ್ರೆ ಈಗ ನಾವು ಮಾತಾಡೋದು ಯಾವ್ದು ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗ್ತೈತಿ, ಮಷಿನ್ಗಳಿಗೆ ಅರ್ಥ ಆಗಂಗಿಲ್ಲ. ಮಷಿನ್ಗೆ ಅನ್ನೋ ಒಂದು ಕೋಡ್ ಲ್ಯಾಂಗ್ವೇಜ್ ಐತೆ, ಪೈಥಾನ್, C++, C, Java ಈ ಟೈಪ್. ಅದ್ರಾಗ ನಾವು ಯಾವ ಟೈಪ್ ಕೋಡ್ ಮಾಡಿರ್ತೀವಿ ಆ ಟೈಪ್ ಅದ ತಿಳ್ಕೊಂಡು ಅದ ಮಷಿನ್ ರೆಡಿ ಆಗ್ತೈತಿ. ಅಂದ್ರೆ ರೋಬೋಟಿಕ್ಸ್ ಅಂದ್ರೆ ನಾವು ಯಾವ್ದು ಕೆಲಸ ಮನುಷ್ಯ ಮಾಡೋದನ್ನ ರೋಬೋಟ್ಲೆ ಮಾಡಿಸ್ಬೋದ್ರಿ. ಅವ್ರ ಹೆಚ್ಚು ಮನುಷ್ಯರು ಹೊತ್ತಂಗಿಲ್ರಿ, ಅದ್ ಲೈಫ್ ಟೈಮ್ ಇರ್ತೈತ್ರಿ.
0: ರೋಬೋಟ್ ತಯಾರಿಕೆ ತಾವು ಮಾಡಿದ್ರಿ ಅಂತ ಹೇಳಿದ್ರಿ ವಿಠಲ್ ಅವರೇ, ಅಂತ ಸಂದರ್ಭದಲ್ಲಿ ಅದಕ್ಕೆ ಯಾವ ಲ್ಯಾಂಗ್ವೇಜ್ ಅನ್ನ ಬಳಸಿದ್ರಿ?
1: ಅದೇ ಪಿಟೋ ಬ್ಲಾಕ್ಸ್. ದೇರ್ ವಾಸ್ ಅ ಸಾಫ್ಟ್ವೇರ್,
2: ಸಾಫ್ಟ್ವೇರ್ ಇದ್ರೆ ಪೈಥಾನ್ ಲ್ಯಾಂಗ್ವೇಜ್
0: ಬೇಸ್ ಲ್ಯಾಂಗ್ವೇಜ್. ಬಹಳ ಮುಖ್ಯವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಇರೋ ಒಂದು ಬಹಳ ಬೇಸ್ ಆದ ಲ್ಯಾಂಗ್ವೇಜ್ ಪೈಥಾನ್ ಆಗಿಬಿಟ್ಟಿದೆ. ಏಕೆಂದ್ರೆ ಒಂದಾನೊಂದು ಸಮಯದಲ್ಲಿ ಸಿ ಶಾರ್ಪ್ ಇತ್ತು, C++ ಅಂತ ಬಂತು, ಈಗ ಎಲ್ಲಕ್ಕೂ ಬೇಸ್ ಪೈಥಾನ್ ಆಗಿಬಿಟ್ಟಿದೆ. ಅದಕ್ಕೆ ಕೇಳಿದ್ದು. ಸೊ ಈಗ ನಾವು ಈ ಒಂದು ಪಾರ್ಟಿಸಿಪೇಷನ್ ತಾವು ಹೇಗೆ ಮಾಡಿದ್ರಿ, ಪ್ರೊಸೆಸ್ ಆಫ್ ಪಾರ್ಟಿಸಿಪೇಷನ್ ಅದ್ರ ಬಗ್ಗೆ ತಿಳಿಸ್ಬೋದ?
1: ಸೊ ಪಾರ್ಟಿಸಿಪೇಷನ್, ಸೊ ಫಸ್ಟ್ ಥಿಂಗ್ ಆಸ್ ಯೂಶುವಲ್ ನಾ ಹೇಳಿದೆಯಲ್ಲ, ದೇರ್ ವಾಸ್ ವೆನ್ ವಿ ಗಾಟ್ ಇದನ್ನೋ ಹೇಳಿದ್ರಲ್ಲ ನಮಗೆ, ದೇರ್ ಇಸ್ ಅ ಕಾಡಿವೆ ಕಾಂಪಿಟೇಷನ್ ಎವ್ರಿ ಇಯರ್ ಅವ್ರು ಮಾಡ್ತಾರೆ. ಲಾಸ್ಟ್ ಟೈಮ್ ಇಟ್ ವಾಸ್ ಇನ್ ದುಬೈ, ಸೊ ದಿಸ್ ಟೈಮ್ ಡೇ ಸೈಡ್ ಇಟ್ ಇಸ್ ಇನ್ ಇಂಡೋನೇಷ್ಯಾ. ಸೊ ನಾವು ಇಂಡೋನೇಷ್ಯಾಗಲ್ಲಿ ಹೋಗಬೇಕಂದ್ರೆ ಫಸ್ಟಿಂಗ್ ವಿ ಹ್ಯಾವ್ ಟು ಕ್ರಾಸ್ ರೀಜನಲ್ ಲೆವೆಲ್ ಆ್ಯಂಡ್ ದೆನ್ ನ್ಯಾಷನಲ್ ಲೆವೆಲ್. ಸೊ ನಮ್ಮ ಸರ್ ಬಸವನಗೌಡ ಪಾಟೀಲ್ ಸರ್ ಅಂತ ಅದಾರಿ, ದೆನ್ ಹಿ ಈಸ್ ಅ ಮೇನ್ ಮೆಂಟರ್ ಆಫ್ ಸ್ಟೀಮ್ ಎಚ್ ಓವರ್ ಆಲ್. ದೆನ್ ನಮ್ಮ ಅಜ್ಜ ಅವರು ಡಾಕ್ಟರ್ ಅಲ್ಲಮ್ಮ ಪ್ರಭು ಸ್ವಾಮೀಜಿ ಅವರೆಲ್ಲ ಸಪೋರ್ಟ್ ಅವ್ರು ಮಾಡಿ ಹೇಳಿದರು.

0: ಫೈನಲ್ ಅಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಸೇಮ್ ಒನ್ ಇಸ್ ಹೈದರಾಬಾದ್ ಕೋಲ್ಕತ್ತಾ ಅವ್ರ ಜೋಡಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಆಲ್ ರೌಂಡ್ಸ್ ಅವ್ರು ಕ್ಲಿಯರ್ ಮಾಡಿದ್ರು ಟೋಟಲ್ 6 ರೌಂಡ್ಸ್. ಸೊ ಅಲ್ಲಾದ್ರೂ ನಾವು ಟಾಪ್ 1 ಪೊಸಿಷನ್ ಅಲ್ಲಿ ಬಂದಿದ್ದೀವಿ. ಸೊ ಅಲ್ಲಿದವರು ಕೊಡೆವಿಯರ್ 7.0 ಟೀಮ್ ದೇ ವರ್ ವೆರಿ ಮಚ್ ಹ್ಯಾಪಿ. ಅವ್ರು ಏನಂದ್ರು ನೀವು ಇಲ್ಲ ನೀವು ಬರ್ರಿ ಇಂಡೋನೇಷ್ಯಾಗೆ ನಮ್ಮ ಇಂಡಿಯಾ ಗೆಲ್ತಿದೆ ಅಂತ. ಸೊ ನಾವು ಅಲ್ಲಿ ಹೋಗೋಕೆ ತುಂಬಾ ತಯಾರಿ ಮಾಡಿದ್ರು. ಮತ್ತೆ ಅಜ್ಜ ಅವ್ರು ಹೇಳಿ ಮತ್ತೆ ಅವರು ಬಸವನಗೌಡ ಪಾಟೀಲ್ ಸರ್ ಮತ್ತು ನಮ್ದೆಲ್ಲ ಟೀಮ್ ಮಗದೂಮ್ ಸರ್ ಅಂತ ಅದಾರೆ ನಮ್ಮ ಸೀನಿಯರ್ ಅವರು ಹೇಳಿದ್ರು ಇಲ್ಲ ನೀವು ಹೋಗೋಣ ಮಾಡೋಣ ಅಂತ. ಅಲ್ಲಿ ಹೋಗಿ ಅಲ್ಲಾದರೂ ಡೇರ್ ವಾಸ್ ಅ ವೆರಿ ಟಫ್ ಕಾಂಪಿಟೇಷನ್ ಇನ್ ಇಂಡೋನೇಷ್ಯಾ ಬಿಕಾಸ್ ಅಲ್ಲಿ ಗೋವಾ ಟೀಮ್ ಇತ್ತು ಹೈದರಾಬಾದ್ ಟೀಮ್ ಅವರ ಸ್ವಲ್ಪ ಟಫ್ ಟೀಮ್ ಇತ್ತು ದೆನ್ ಇಂಡೋನೇಷ್ಯಾದಲ್ಲಿ. ಬಟ್ ಸ್ಟಿಲ್ ಅಲ್ಲೂ ಅಲ್ಲ ಈಚ್ ಆ್ಯಂಡ್ ಎವ್ರಿ ಡೇ ವಾಸ್ 6 ರೌಂಡ್ಸ್ ಸೇಮ್ ಟೀಮ್ 8 ರೌಂಡ್ಸ್ 6 ರೌಂಡ್ಸ್ ಪ್ಲಸ್ 2 ದಟ್ ಇಸ್ ಸೆಮಿ ಫೈನಲ್ ಆ್ಯಂಡ್ ಫೈನಲ್. ಸೊ ಅಲ್ಲಾದರೂ ಅವರೆಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಟಾಪ್ 1 ಪೊಸಿಷನಲ್ಲಿ ಬಂದಿದ್ದೀವಿ. ಆ್ಯಂಡ್ ಇಂಡಿಯಾನಲ್ಲಿ ನಮ್ದು ಒಂದೇ ಟೀಮ್ ಬಂದಿದ್ದು ಟಾಪ್ 1.
1: ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ನೀವು ಹೊರ ದೇಶಕ್ಕೆ ಫಸ್ಟ್ ಟೈಮ್ ಹೋಗಿದ್ರಾ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂಡ್ ಮೆಂಟಲಿ ನೀವು ಹೇಗೆ ಪ್ರಿಪೇರ್ ಆದ್ರಿ? ಮಾನಸಿಕವಾಗಿ ತಯಾರಿಕೆ ಹೇಗಿತ್ತು? ಅದು ಬಹಳ
2: ನಮಗೊಂದು ಈ ಟೈಪ್ ಕಾಂಪಿಟೇಷನ್ ಇತ್ತಂತ ತಿಳಿಸಿದ ಮ್ಯಾಗ ನಮಗೆ ಇಲ್ಲಿ ಹೋಗಿ ವಿನ್ ಆಗಿ ಬರ್ಬೇಕಂತ ಆತ್ರಿ. ಮತ್ತು ನಮ್ಮ ಅಜ್ಜಾರು ನಮ್ಮ ಭಾಳ ನಮ್ಗೆ ಇಟ್ಟರಿ ಅಲಮ್ಮಪ್ರ ಬಜಾರ್ರಿ ಅವ್ರು ಅಂದ್ರೆ ನೀವು ಹೋಗಿ ವಿನ್ ಆಗಿ ಬರ್ರಿ ನಿಮ್ಗೆಲ್ಲ ಬೇಕಾಗಿ ಸಪೋರ್ಟ್ ಹಾಕಿ ಕೊಡ್ತೀವಿ ಅಂತಂದ್ರಿ. ಅದ್ರ ಪ್ರಕಾರ ನಾವೆಲ್ಲ ಹೋಗಿ ನಾವು ಕೋಡಿಂಗ್ ಮತ್ತು ಏನು ಮೆಕ್ಯಾನಿಕಲ್ ವರ್ಕ್ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಡೈಲಿ 3-4 ಅವರ್ಸ್ ಪ್ರಾಕ್ಟೀಸ್ ಮಾಡಿ ಎಲ್ಲ ವಿನ್ ಇದು ಮಾಡಿಕೊಂಡು ಅಲ್ಲಿ ಹೋಗಿ ವಿನ್ ಆಗಿ ಬಂದು.
1: ವಿಠಲ್ ಅವರೇ, ತಮ್ಮ ಪ್ರಿಪರೇಷನ್ ಮಾನಸಿಕವಾಗಿ ತಾವು ತಯಾರಿಕೆ ಹೇಗೆ ಮಾಡಿದ್ರಿ? ಹೊರ ದೇಶಕ್ಕೆ ಹೋಗಬೇಕು, ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಅದರ ಬಗ್ಗೆ ಸ್ವಲ್ಪ.
3: ನಮಗೆ ಮೊದಲನೇದಾಗಿ ಇದಕ್ಕೆ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಫಸ್ಟ್ ಟೈಮ್ ಅಲ್ರಿ, ಎಲ್ಲ ನಮ್ಗೆ ಅಷ್ಟು ಹೆದರಿಕೆ ಬಂದಂಗಾಗಿತ್ತು. ಮತ್ತು ನಮ್ಮ ಮ್ಯಾಲ ನಂಬಿಕೆ ಇಟ್ಟು ಇಷ್ಟು ನಮ್ಮನ್ನ ಹೊರದೇಶ ಇಂಟರ್ನ್ಯಾಷನಲ್ ಲೆವೆಲ್ ಕಳ್ಸಾತಾರಂದ್ರೆ ನಾವು ಒಂದು ಪೊಸಿಷನ್ದಾಗ ಬರಬೇಕಂತೇಳಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ದು ರೀ. ಅಲ್ಲಿ ಹೋದ ನಂತರ ಕಾಂಪಿಟೇಷನ್ಗಳು ಟಫ್ ಆದರೂ ನಾವು ಗೆಲ್ಲಬೇಕನ್ನೋ ಇದರಿಂದ ಇಬ್ಬರು ಟೀಮ್ ಆಗಿ ವರ್ಕ್ ಮಾಡಿ ಮಾತಾಡ್ಕೊಂಡು ಆಡಿ ಮತ್ತು ನಮ್ಮ ಮ್ಯಾಲ ನಂಬಿಕೆ ಭಾಳ ಅಲ್ಲಿ ನಮ್ಮ ಇಂಡಿಯಾ ಒಳಗೆ ಇಟ್ಕೊಂಡು ನಂಬಿಕೆ ಭಾಳ ಇಟ್ಟಾರಂಥೇಳಿ ನಾವು ಅಲ್ಲಿ ಗಟ್ಟಿ ಮನಸ್ಸು ಮಾಡ್ಕೊಂಡು ಆಟ ಆಡಿ ಫೈನಲ್ವರೆಗೂ ಹೋಗಿ ಫೈನಲ್ನಲ್ಲೂ ಗೆದ್ರಿ.
1: ಫೈನಲಿ ಗೆಲುವು, ಆ ಗೆಲುವಿಗಿಂತ ಮುಂಚೆ ತಮ್ಮ ತಂದೆ ತಾಯಿಯವರ ಸಪೋರ್ಟ್, ಈ ಒಂದು ಕಾಂಪಿಟೇಷನ್ ಸ್ಪರ್ಧೆಗೆ ಸಪೋರ್ಟ್ ಆಗಿ ಯಾರ್ಯಾರಿದ್ರು?
3: ನಮ್ಮ ಇಬ್ಬರು ನಾವೇನಿಬ್ಬರು ಹುಡುಗರದಲ್ಲ ನಮ್ಮ ಪೇರೆಂಟ್ಸ್ಗಳು ಸಪೋರ್ಟಿವ್ ಇದ್ರಿ. ಮತ್ತು ನಮ್ಮ SS ಎಜುಕೇಷನ್ ಟ್ರಸ್ಟ್ನ ಎಲ್ಲ ಸರ್ಗಳು ಮೇಡಮ್ಗಳು ಮತ್ತು ನಮ್ಮ ಡಾಕ್ಟರ್ ಅಲ್ಲಂ ಪ್ರಭು ಅಜ್ಜಾರು ಮತ್ತು ಟ್ರಾನ್ಸ್ ಡಿಸಿಪ್ಲಿನರಿ ಅವರ ಸಂಸ್ಥೆದವರು ಎಲ್ಲರೂ ಸಪೋರ್ಟಿಂಗ್ ಆಗಿ ನಮಗೆ ಗೆಲ್ಕೊಂಡು ಬರ್ತಾರೆ ನೀವು ಅನ್ನೋ ಒಂದು ಕಾನ್ಫಿಡೆನ್ಸನ್ನು ಕೊಟ್ಟು ಕಳಿಸಿದ್ದಾರೆ.
2: ನಮ್ಗೆ ಸೇಮ್ ಮನೆಯವರು ಫುಲ್ ಇದಾಗಿರ್ರಿ ನೀವು ಏನು ಮಾಡ್ತಾರೆ ಮಾಡಿರಿ ಒಂದು ಚಾಯ್ಸ್ ಇರ್ತಾರೆ ಅಂತಂದ ನಮ್ಮ ಅಜ್ಜಾರು ನಮ್ಮ ಮತ್ತು ನಮ್ಮ ಫ್ರೆಂಡ್ಸು ನಮ್ಮ ಕಾಲೇಜ್ದಾಗ ಟೀಚರ್ಸು ಪ್ರಿನ್ಸಿಪಲ್ಲು ಸರ್ಗಳು ಅಜ್ಜಾರು ಎಲ್ಲರೂ ಸಪೋರ್ಟ್ ಮಾಡಿರಿ ನೀವು ಹೋಗಿ ಗೆಲ್ಕೊಂಡು ಬರ್ತೀವಿ ಅಂತ ಅಂದ ಕೂಡೇ ಕಾನ್ಫಿಡೆನ್ಸ್ ಬರ್ತೀರಿ. ಆ ಪ್ರಕಾರ ನಾವು ಅದನ್ನು ಉಳಿಸ್ಕೊಂಡು ಇದನ್ನು ಪ್ರಯತ್ನ ಮಾಡಿ ವಿನಾಗಿ ಬಂದು
1: ಕೋಡಿಂಗ್ ರೋಬೋಟಿಕ್ಸ್ ಆ್ಯಂಡ್ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಇನ್ ಜನರಲ್ ಆಗಿ ಕಂಪ್ಯೂಟರ್ ಆಸಕ್ತಿ ಯಾವಾಗಿಂದ ಆಯಿತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಕಂಪ್ಯೂಟರ್ ಆಸಕ್ತಿ ಅಂದರೆ ನನಗೆ 8th ಸ್ಟಾರ್ಟ್ ಆಗಿದೆ. 8th ನಮ್ಮ ಸ್ಕೂಲಲ್ಲಿ ಕಂಪ್ಯೂಟರ್ ಕ್ಲಾಸಸ್ ಇತ್ತು ಅಲ್ಲಿ ರೆಗ್ಯುಲರ್ ಆಗಿ ನಮಗೆ ಸಿಗ್ತಿರ್ಲಿಲ್ಲ. ಅದ್ರ ಬೇಸ್ಮೆಂಟ್ ಆಗಿ ನಾವು ಲಾಸ್ಟ್ ಮೂಮೆಂಟ್ ಮಾಡ ತಿಂಗಳದಾಗ 4 ಇದ್ರೆ ನಾವು 1 ಅಟೆಂಪ್ಟ್ ಹಾಕಿತ್ತು. ಅದ್ರ ಬೇಸ್ ಮ್ಯಾಗ ನಾವು ಇಲ್ಲಿ ನಮ್ಗೆ ಕಂಪ್ಯೂಟರ್ ಕೋಚಿಂಗ್ ಕ್ಲಾಸ್ ಹಚ್ಚಿದ್ವು. ಅಲ್ಲಿ ಹೊಸ ಲ್ಯಾಪ್ಟಾಪು ಮನ್ಯಾಗ ಕೊಡಿಸಿದ್ರು. ಆ ಲ್ಯಾಪ್ಟಾಪ್ದಾಗ ನಾವು ಸಣ್ಣ ಸಣ್ಣ ವೀಡಿಯೋಸ್ ನೋಡ್ಕೊತು ಕೋಡಿಂಗ್ ಮಾಡ್ಕೋತು ನಮಗೆ ಪೆನ್ ವರ್ಕ್ ಮಾಡ್ಕೋತು ಇಷ್ಟು ಆಸಕ್ತಿ ಬಂತು.
3: ನಾವು 10th ಮುಗಿ ಮಟ್ಟ ಅಂತ ನಂಗೆ ಕಂಪ್ಯೂಟರ್ ಅಂದ್ರೆ ಅಷ್ಟು ಗೊತ್ತಿರಕ್ಕಿಲ್ಲ ರೀ. ನಮ್ಮ ಕಾಲೇಜ್ ಆಗಿದ್ದು ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರಕ್ಕಿಲ್ಲ ರೀ. ಅದು 10th ಮುಗಿದಿಂದ ಇಲ್ಲ ಕಂಪ್ಯೂಟರ್ ಕಲಿತ್ರ ಒಂದು ಫ್ಯೂಚರ್ ಐತಿ ಅಂತ ನಾವು ಕಂಪ್ಯೂಟರ್ ಕ್ಲಾಸಿಗೆ ಹಚ್ಚಿದ್ವಿ ರೀ. ಒಂದು ತಿಂಗಳ ಕಂಪ್ಯೂಟರ್ ಕ್ಲಾಸಿಗೆ ಹೋದ್ನಿ ಮತ್ತು ಅಲ್ಲಿಂದ ಇಲ್ಲಿ ಬೆಳಗಾವಿ ಬಂದು ಕಾಲೇಜ್ ಕಲಿಸಿದ ಅಂತಲೇ ಇಲ್ಲಿ ಸ್ಟೀಮ್ ಹೆಚ್ ಒಳಗೆ ಅಲ್ಲಿ ಹೋಗಿ ನಮಗೆ ಕಂಪ್ಯೂಟರ್ ದಾಗ ಕೋಡಿಂಗ್ ಮಾಡೋದು ಮತ್ತು ಇದನ್ನು ಮಾಡೋದು ಹೇಳ್ಕೊಟ್ರಿ. ನಮಗೂ ಕೋಡಿಂಗ ಕಂಪ್ಯೂಟರ್ದಾಗ ಮಾಡಂತಲೇ ಅದು ಇಂಟ್ರೆಸ್ಟ್ ಬಂದಂಗೆ ಆತ್ರಿ. ಮತ್ತು ಅದ್ರಾಗ ಕಂಪ್ಯೂಟರ್ದಾಗ ಡಿಸೈನಿಂಗ್ 3D ಡಿಸೈನ್ ಮಾಡೋದು ಎಲ್ಲ ಸ್ಟೀಮ್ ಹೆಚ್ಚಾಗ ಕಲ್ಸಾಕತ್ರು. ಅದರಿಂದ ನಮಗೂ ಸ್ವಲ್ಪ ಕಂಪ್ಯೂಟರ್ ಮೇಲೆ ಆಸಕ್ತಿ ಬಂದು ನಾವು ಕೋಡಿಂಗ್ ಅಂತೂ ಕಲ್ಕೊಂಡು ಅದನ್ನು ಮಾಡಿ.
1: ಸಾಮಾನ್ಯವಾಗಿ ಕಂಪ್ಯೂಟರ್ಸ್ಗಳಲ್ಲಿ ಕೋಡಿಂಗು ಡೇಟಾ ಆ್ಯಂಡ್ ಗ್ರಾಫಿಕ್ ಫ್ರಂಟ್ ಎಂಡ್ ಮಿಡ್ಲ್ ಎಂಡ್ ಬ್ಯಾಕ್ ಎಂಡ್ ಅಂತ ಇರುತ್ತೆ. ತಾವು ಕೋಡಿಂಗೇ ಆಯ್ಕೆ ಮಾಡಿಕೊಂಡ್ರಿ ಏಕೆಂದರೆ ಅದು ಭಾಳ ಟಫ್ ಇರುತ್ತೆ ನೋಡ್ಲಿಕ್ಕೆ ಹೋದರೆ, ಅದ್ರ ಬಗ್ಗೆ ತಿಳಿಸ್ಬೋದ?
2: ಕೋಡಿಂಗ್ ಅಂದ್ರೆ ನಮಗೂ ಆ್ಯಕ್ಚುಲಿ ನಮಗೆ ನೋಡ್ಬೇಕಂದ್ರೆ ಕೋಡಿಂಗ್ದೆ ಆಸಕ್ತಿ ಇರಕ್ಕೇಳ್ರಿ. ಏನು ಬರ್ತಾ ನಮ್ಗೆ ಕೋಚಿಂಗ್ ಏನು ಕೊಡಾಕತ್ರು ಅದರಲ್ಲಿ ನಮ್ಗೆ AI ಹೆಂಗೆ ಇಂಪ್ರೂವ್ ಆಗತ್ತೈತಿ AI ಯಾವ ಟೈಪ್ ಆಗತ್ತೈತಿ ಅನ್ನೋ ಒಂದು ಆಸಕ್ತಿ ಬರ್ತದೆ. AIದಾಗ ಕೂತ್ಕೊಳ್ಳಿ AIದಾಗ ಮೇನ್ ಬೇಕನ್ನೋದು ಕೋಡಿಂಗ್ ಇಲ್ಲ ನೀ AI ಏನು ಮಾಡೋಕೆ ಬರಂಗಿಲ್ಲ ಅಂದ್ಕೊಳ್ಳಿ ಸ್ವಲ್ಪ ಕಳ್ಸಾಕತ್ರ ಅದನ್ನ

0: ನಾವು ತಗೊಂಡು ತೆಳಗ್ ತಗೊಂಡು ಡೇ ನೈಟ್ ಕೂತು ಪ್ರಾಕ್ಟೀಸ್ ಮಾಡಿ ಅದಾಗ ಇಂಟ್ರೆಸ್ಟ್ ತಗೊಂಡು ಕೋಡಿಂಗ್ ರೆಡಿ ಮಾಡಿ ನಮ್ಮ ಸ್ವಂತ ಆದಂಥ ನಾವೊಂದು ರೋಬೋ ರೆಡಿ ಮಾಡಿದ್ರು. ಆವಾಗ ನಮ್ಮ ಕಾಲೇಜ್ ಅವರು ಎಲ್ಲ ನಾಕತ್ರು ನೀ ಇದ್ರಾಗ ಚಲೋ ಮಾಡ್ತಿ ಮಾಡಂತ ಅಂದ್ಕೊಳ್ಳಿ ಅಲ್ಲೆಲ್ಲ ಸಪೋರ್ಟ್ ಕೊಟ್ಟ. ಈ ಕಾಂಪಿಟೇಷನ್ ಮಾಡಂತಂದು ಕಾಂಪಿಟೇಷನ್ ಹೋಗಿ ವಿನ್ ಆಗಿ ಬರೋಂಗು ನಮ್ಗೆ ಹೆಲ್ಪ್ ಆಯ್ತು. ಕೋಡಿಂಗ್
1: ವಿಠಲ್ ಅವರೇ, ಕೋಡಿಂಗ್ ನಲ್ಲಿ ಆಸಕ್ತಿ ಹೇಗೆ ಬಂತು
2: ಅಂದ್ರೆ, ಈಗ ನಮ್ಗೆ ಸ್ಟೆಮ್ ಮೀಡಿಯಾದಿಂದ ಒಬ್ರು ಸಾಹಿಲ್ ಸರ್ ಅಂತ ಬಂದಿದ್ದಾರೆ, ನಮ್ಗೆ ರೋಬೋಟ್ ಬಗ್ಗೆ ಸ್ಟೇಮೇಶ್ ನಲ್ಲಿ ಹೇಳ್ಕೊಡಕ್ಕೆ. ಒಂದು ವಾರದ ಇದಿತ್ತು ಅದು ಕ್ಲಾಸ್. ಆಗ ಆಗ ನಮ್ಮ ಕೈಯಾಗನ ಒಂದು ರೋಬೋಟದ ಕಿಟ್ ಕೊಟ್ಟು ಅದಕ್ಕೆ ಕೋಡಿಂಗ್ ಹಾಕಿ ನಮ್ಮ ಕೈಯಾರನೇ ಒಂದೊಂದು ರೋಬೋಟ್ ಮೂವ್ಮೆಂಟ್ ಮಾಡಿಸೋದು ಅಥವಾ ಎಲ್ಲ ಕಲಿಸಿದ್ರು. ಆಗ ನಮ್ಮ ಕೈಯಲ್ಲೇನ ಒಂದು ರೋಬೋಟ್ ಆಗತ್ತಲ್ಲ ಅಂತೇಳಿ ಅದ್ರಾಗ ಕೋಡಿಂಗನ್ನು ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿರಿ, ಮತ್ತು ಅದ ರೋಬೋಟ ಚೇಂಜ್ ಆಗತ್ತೆ. ಅದೇನು ಕೆಲಸ ಮಾಡ್ತಿರ್ತದಲ್ಲ ರೀ, ಅದ ರೋಬೋಟ ಚೇಂಜ್ ಮತ್ತು ಬೇರೆ ಕೆಲಸ ಮಾಡ್ತ ಹಂಗೆ. ಅದು ನಮ್ಮ ಕೈಯಾರನ ರೋಬೋಟ್ಗಳು ರೆಡಿ ಆಗತ್ತಲ್ಲ ಅಂತೇಳಿ ನಮಗೂ ಒಂದು ಖುಷಿಯಾಗಿ ನಾವು ಸ್ವಂತ ಕೋಡಿಂಗ್ ಅವರು ಹೇಳಿಕೊಟ್ಟಂಗೆ ಮಾಡಾಕತ್ತೀವಿ ರೀ. ಅದು ಅವ್ರು ಹೇಳಿಕೊಟ್ಟು ಬಿಟ್ಟಿಂದು ನಾವು ಅವೇನು ಅವ್ರ ರೋಬೋಟ್ಗಳು ನಮಗೆ ಕಲಿಸಿರ್ತಾರಲ್ಲ ರೀ, ಅವ ರೋಬೋಟ್ಗಳ ಮೇಲೆ ಬೇರೆ ಬೇರೆ ಕೋಡಿಂಗ್ ಹಾಕಿ ಏನೇನು ವರ್ಕ್ ಆಗ್ತೈತಿ ಅದನ್ನೆಲ್ಲ ನೋಡ್ಕೊಂತಲೇ, ಓ ಈ ಕೋಡ್ ಹಾಕಿರಿ ಇದು ಹಿಂಗೆ ವರ್ಕ್ ಆಗ್ತೈತಿ ಅನ್ನೋದು ಇದಾಗಂತಲೇ ನಾವು ಇದು ರೋಬೋ ಸಾಕರಿಗೆ ಹೋಗಕ್ಕೆ ಒಂದು ಕೋಡಿಂಗ್ ಕರೆಕ್ಟಾಗಿ ನಾವು ರೆಡಿ ಮಾಡಿ.
1: ಸಾಕರ್ ಅಂದ ತಕ್ಷಣ ತಲೆಯಲ್ಲಿ ಬರೋದು ಫುಟ್ಬಾಲ್. ಅಂತ ಸಂದರ್ಭದಲ್ಲಿ ಈ ಟ್ರ್ಯಾಕ್ 3 ರೋಬೋ ಸಾಕರ್ ಲೀಗ್ ಬಗ್ಗೆ ಸ್ವಲ್ಪ ಮಾತನಾಡೋಣ ಮಾತಿನ ಮುಖಾಂತರ ನಮ್ಮ ಕೇಳುಗರಿಗೆ, ಯಾಕೆಂದ್ರೆ ಇದು ಕೇಳೋ ಮಾಧ್ಯಮ ಸಾಕರ್ ಫುಟ್ಬಾಲ್. ಈಗ ತಾವು ರೋಬೋಟ್ ರೆಡಿ ಮಾಡಿದ್ರಿ, ಅದರಲ್ಲಿ ಕೋಡ್ ಮಾಡಿ ತಾವು ಕಂಟ್ರೋಲ್ ಮಾಡಿ ಫುಟ್ಬಾಲ್ ಆಟ ಆಡಿದ್ರಿ, ಯಾರೊಂದಿಗೆ ಆಟ ಆಡಿದ್ರಿ, ಫುಟ್ಬಾಲ್ ಆಟದ ನಿಯಮ ಹಾಗೆ ಇತ್ತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸು.
0: ನಿಯಮ ಅಂದ್ರೆ ಒಂದು ಇಂಟಿಷ್ಟಂತ ರೂಲ್ಸ್ ಅದಾವ್ರಿ. ಬಾಲ್ 3 ಸೆಕೆಂಡ್ಸ್ಗಿಂತ ಹೆಚ್ಚು ಹೋಲ್ಡ್ ಮಾಡೋದ್ರಿ, ಹೋಲ್ಡ್ ಮಾಡ್ರೆ ಫಾಲ್ಸ್ ಆಗ್ತೈತಿ ರೀ. ಮತ್ತು ಅವ್ರು ವಿಜಿಲ್ ಹೊಡಿಯೋಕ್ಕಿಂತ ಮೊದಲು ಹೋಗ್ಬಾರ್ದು ಜಡ್ಜಸ್, ಅಲ್ಲಿ ಹೋದ್ರೆ ಅದು ಫಾಲ್ಸ್ ಆಗ್ತೈತಿ ರೀ. ಇಂಥ ಒಂದು 4-5 ಅಂದ್ರೆ ರೂಲ್ಸ್ ಇರ್ತಾವ್ರಿ, ಅದರ ರೂಲ್ಸ್ ನಾವು ನೋಡ್ಕೊಂತು ನಾವು ನಮ್ಮ ಕಂಟ್ರೋಲ್ದಾಗ ನಮ್ಮ ರೋಬೋಟ್ ಇರಬೇಕು ಆ ಪ್ರಕಾರ ಮಾಡಿ. ಮತ್ತು ಅಪೋಸಿಟ್ದವರು ಸ್ಟ್ರಾಂಗ್ ಇರ್ತಾರೆ, ಅವ್ರ ಕಡೆಯಿಂದ ಹೆಂಗೆ ಬಾಲ್ ತಪ್ಪಿಸ್ಕೋಬೇಕು, ಹೆಂಗೆ ಹೋಗಿ ಗೋಲ್ ಹಾಕಬೇಕು, ಇದು ಮೇನ್ ಇಂಪಾರ್ಟೆಂಟ್ ಇದೆ. ಅರ ಹೋಗಿ ನಾವು ಇದನ್ನ ಮಾಡಿಕೊಂಡು ನಮ್ಗೆ ಒಂದು ಪ್ರಾಕ್ಟೀಸ್ ಮಾಡಿದ್ಮ್ಯಾಗ ನಮ್ಗೆ ಗೊತ್ತಾಗ್ತದೆ ಇದು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕಂತ. ಮತ್ತು ಹೆಂಗೆ ರೀ, ಅವ್ರ ಅಪೋಸಿಟ್ ಯಾರೋ ಬಂದರೂ ನಾವು ಬಾಲ್ ಕಸ್ಕೊಂಡು ಹೋಗ್ತಿದ್ವಿ, ಒಬ್ಬರ ಡಿಫೆಂಡಿಂಗ್ ಮಾಡ್ತೀವಿ, ಒಬ್ರು ಗೋಲ್ ಮಾಡ್ತೀವಿ, ಟೀಮ್ ಪಾರ್ಟ್ನರ್ ಆಗಿ ಮಾಡ್ತೀವಿ.
1: ಆಲ್ ರೈಟ್, ಸೊ ಫುಟ್ಬಾಲ್ ಆ ಒಂದು ಮೈದಾನದಲ್ಲಿ ರೋಬೋಟಿಕ್ ಸಾಕರ್ ಲೀಗ್ನಲ್ಲಿ ಎರಡೇ ರೋಬೋಟ್ ಒಂದು ಟೀಮ್ನಲ್ಲಿ,
2: ಒಂದು ಟೀಮ್ ನಮ್ಮ ಎರಡು ರೋಬೋಟ್ ರೀ, ಅಪೋಸಿಟ್ ಎರಡು ರೋಬೋಟ್.
1: ಆಲ್ ರೈಟ್, ತಾವು ಇದ್ರ ಬಗ್ಗೆ ತಿಳಿಸಿ, ಫಸ್ಟ್ ಮ್ಯಾಚ್ ಯಾರೊಂದಿಗೆ ಇತ್ತು ಆ್ಯಂಡ್ ಫೈನಲ್ ಮ್ಯಾಚ್ ಯಾರೊಂದಿಗೆ?
0: ಫಸ್ಟ್ ಮ್ಯಾಚ್ ಗೋವಾ ಟೀಮ್ ಕೂಡ ಇತ್ತು, ಅವ್ರು ನಮ್ಮ ನ್ಯಾಷನಲ್ದಾಗೂ ನಮ್ಮ ಕೂಡ ಬಂದಿರ ಕೇಳ್ರಿ, ಇಂಟರ್ನ್ಯಾಷನಲ್ದಾಗ ಮತ್ತು ಬಂದ ಕೂಡ ನಮ್ಗೆ ಭಾಳ ಟಫ್ ಕಾಂಪಿಟೇಟ್ ಕೊಟ್ಟಿರಿ. ಅದಾಗ ನಾವು ಸೋಲೋ ಮ್ಯಾಚ್ ಹೆಂಗಾರ ಮಾಡಿ ನಾವು ಪ್ರಯತ್ನ ಪಟ್ಟು ವಿನ್ ಆದ್ರು, ಅಲ್ಲಿ 3 ಲೀಡ್ದಾಗ ವಿನ್ ಆದ್ರು, 3 ಪಾಯಿಂಟ್ಲೀಡ್ದಾಗ. ಲಾಸ್ಟ್ ಫೈನಲ್ ಮ್ಯಾಚ್ ನಮ್ಮ ಇಂಡೋನೇಷ್ಯಾ ಕೂಡ ಬತ್ತ, ಅದೇ ದೇಶದಾಗ ಅವ್ರ ಕೂಡ ನಮ್ಮ ಬತ್ತರಿ, ಅವ್ರ ಮ್ಯಾಗ ಒಂದು 4 ಗೋಲ್ದಿಂದ ವಿನ್ ಆದವ್ರಿ. ಅದು ಎಕ್ಸ್ಪೀರಿಯನ್ಸ್ ಅಂತ ಭಾಳ ಬೆಸ್ಟ್ ಇದೆ.
1: ಎಕ್ಸ್ಪೀರಿಯನ್ಸ್ ಬಗ್ಗೆ ಖಂಡಿತ ಕೇಳ್ತೇನೆ. ಗೋವಾ ಆಯ್ತು, ಅದಾದ ತಕ್ಷಣ ಎಷ್ಟು ದೇಶದೊಂದಿಗೆ ನೀವು ಆಟ?
2: ನಮ್ಮ ದೇಶದ್ದೇ ಆದ ಹೈದರಾಬಾದ್ ಟೀಮು ಬಂದಿತ್ರಿ, ಮತ್ತು ಅಲ್ಗೇರಿಯಾ ವತಿಯಿಂದ 2 ಟೀಮ್ ಬಂದಿದ್ದು. ಅಲ್ಗೇರಿಯಾ ಒಂದು ಟೀಮ್ 9 ಪಾಯಿಂಟ್ ಲೀಡ್ದಿಂದ ಗೆದ್ದರು, ಮತ್ತು ಇನ್ನೊಂದು ಟೀಮ್ ನಮಗೆ ಪ್ಲಸ್ ಪಾಯಿಂಟ್ ಆದ್ರಿ. ಯಾಕಂದ್ರೆ ನಮ್ಮ ರೋಬೋಟ್ಗಳು ಸಣ್ಣ ಇದ್ರು ಸ್ಟ್ರಾಂಗ್ ಇದ್ದು, ಅವರು ರೋಬೋಟ್ಗಳು ನಮಗೆ ನಾವು ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಹಿಂಸರೆ ಅದು ಅಲ್ಲ, ನಮಗೆ ಪ್ಲಸ್ ಪಾಯಿಂಟ್ ಆಯ್ತು. ಅಲ್ಲಿ ನಾವು ಹೈಯೆಸ್ಟ್ ಅಂದ್ರೆ 27 ಗೋಲ್ ಹೊಡೆದವ್ರಿ,
1: ಒಂದು ಮ್ಯಾಚಲ್ಲಿ
2: 5 ನಿಮಿಷದ ಆಟದಲ್ಲಿ, 1 ನಿಮಿಷ ಹಾಫ್ ಟೈಮು, 4 ನಿಮಿಷ ಆಟ ಇರುತ್ತೆ, ಅಲ್ಲಿ ನಮ್ದು 27 ಗೋಲ್ ರೀ, ಅವ್ರದ್ದು 1 ಗೋಲ್.
1: ಸೊ ಐ ಆಮ್ ಜಸ್ಟ್ ಒಂದು ಪ್ರಶ್ನೆ ಏನಂದ್ರೆ, 27 ಗೋಲು 5 ನಿಮಿಷದಲ್ಲಿ ಅಂತ ತಾವು ಹೇಳಿದ್ರಿ, ಅದರಲ್ಲಿ ಲೀಡ್ ಯಾರು ಮಾಡ್ತಿದ್ರು, ಗೋಲ್ ಯಾರು ಹೊಡಿತಿದ್ರು? ಈಗ ನೀವು ಇಬ್ರು ಆಡ್ತಾ ಇದ್ದೀರ, ಗೋಲ್ ಕೀಪರ್ ಒಬ್ರು ಇರಲೇಬೇಕು ಹೌದಲ್ವಾ? ಹಾ, ಲೀಡ್ ಯಾರು ಮಾಡ್ತಿದ್ರು?
0: ಲೀಡ್ ಅಂದ್ರೆ ನಾ ಲೀಡಿಂಗ್ ದಾಗ ನಾವು ಇರ್ತಿದ್ವಿ ರೀ, ಯಾವತ್ತು ಮುಂದೆ ಹೋಗಿ ಇವ್ರು ಮಾಡ್ತಿದ್ರು ನನ್ನ ಪಾರ್ಟ್ನರ್ ರೀ. ಅಲ್ಲಿ ನಡಿಕೆ ಏನಾಗತ್ತಿತ್ರಿ, ಅವ್ನು ಬ್ಲಾಕ್ ಮಾಡ್ರೆ ನಾ ಹೋಗ್ತೀನಿ, ನಾನು ಬ್ಲಾಕ್ ಮಾಡ್ರೆ ಅವ್ರು ಹೋಗ್ತಾರೆ, ಹೆಚ್ಚನೇ ಅಂದ್ರೆ ಅವ್ನು ಹೋಗ್ತಿದ್ರಿ. ಅವ್ರೇನು ಮಾಡಿತು, ಸ್ಟ್ರಾಟಜಿ ಯೂಸ್ ಮಾಡಿರಿ, ಇವನು ಇವ ಬಂದು ಮುಂದೆ ಹಾಕ ಅಂತ ಇವನು ಬ್ಲಾಕ್ ಮಾಡಕತ್ರಿ, ಅದನ್ನ ಇದನ್ನ ತಗೊಂಡು ನಾವು ಹೋಗಿ ಗೋಲ್ ಹಾಕಕತ್ತೀನಿ. ಅಲ್ಲಿಂದ ನಮ್ಗೆ 27 ಗೋಲ್ ತಲುಪಕ್ಕೆ ನಮ್ಗೆ ಸಾಧ್ಯ ಆಗ್ತದೆ.
1: ಒಂದು ಜನರಲ್ ಲ್ಯಾಂಗ್ವೇಜ್ ನಲ್ಲಿ ಎಷ್ಟು ದೊಡ್ಡದಿತ್ತು ಮೈದಾನ?
0: 4x8 ಫೀಟ್.
1: 4x8 ಫೀಟ್, 27 ಗೋಲ್ ಅಂತ ಹೇಳಿದ್ರೆ ಯಾವ ದೇಶದ ವಿರುದ್ಧ?
2: ಅಲ್ಗೇರಿಯಾ.
1: ಅಲ್ಗೇರಿಯಾ ವಿರುದ್ಧ ಅವ್ರದ್ದು ಎಷ್ಟಿತ್ತು?
2: ಅವ್ರದ್ದು 1 ಪಾಯಿಂಟ್ ಆಯ್ತು,
1: ಒಂದೇ ಒಂದು ಗೋಲ್ ಇತ್ತು. ಬಹಳ ಉತ್ತಮ ಅಂದ್ರೆ ಆ ಹಿಸಾಬ್ನಲ್ಲಿ ನೀವು ಆ ರೋಬೋಟ್ ಅನ್ನು ಕಂಟ್ರೋಲ್ ಮಾಡ್ತಿದ್ರಿ. ಈಗ ಇನ್ನೊಂದ್ ಸ್ವಲ್ಪ ಈ ರೋಬೋಟ್ ಬಗ್ಗೆ ಮಾತನಾಡೋದಂದ್ರೆ, ಆ ರೋಬೋಟ್ಗೆ ಏನಾದ್ರು ಚಾರ್ಜ್ ಫಟೀಗ್ ಏನಾಗ್ತಿದ್ರಿಗಿಲ್ಲ, ಅದ್ರ ಬಗ್ಗೆ ಸ್ವಲ್ಪ?
0: ಚಾರ್ಜ್ ಅಂದಾಗ ನಾವು ಟೋಟಲ್ 2 ಬ್ಯಾಟ್ರಿ ಯೂಸ್ ಮಾಡ್ತಿದ್ರು, ಒಂದು ಕ್ವಾರ್ಕಿ, ಒಂದು ಕ್ವಾರ್ಕಿ ಎಕ್ಸ್ಟೆನ್ಷನ್ ಬೋರ್ಡ್ ಅಂತ ಇರ್ತಿದ್ವಿ. ಕ್ವಾರ್ಕಿಗ ನಾವು 3.7 ವೋಲ್ಟ್ ಯೂಸ್ ಮಾಡ್ತಿದ್ವಿ ರೀ. ಕ್ವಾರ್ಕಿ ಎಕ್ಸ್ಟೆನ್ಷನ್ ಬೋರ್ಡ್ ಅಂದ್ರೆ ಅದು ಮೋಟರ್ಸ್ ಎಲ್ಲ ಆಲ್ ಓವರ್ಸ್ ಕಂಟ್ರೋಲ್ ಮಾಡ್ತಿದ್ವಿ ಕ್ವಾರ್ಕಿ ಎಕ್ಸ್ಟೆನ್ಷನ್ ಬೋರ್ಡ್, ಅದಕ್ಕೆ ನಾವು 7.4 ವೋಲ್ಟ್ ಕೊಡ್ತಿದ್ವಿ. ಅದನ್ನ ನಾವು ಡೈಲಿ ಒಂದಿನ ಚಾರ್ಜ್ ಮಾಡಿದ್ರೆ ಅದು ನಾವು ಚಾರ್ಜ್ ಮುಗಿಯೋ ಮಟ್ಟ ಒಟ್ಟ ಇದು ಮಾಡ್ತಾರೆ ಹಾಕಿಲ್ಲ ಅಲ್ಲೊಂದು ಪ್ಲಸ್ ಪಾಯಿಂಟ್ ಐತಿ. ನಮ್ಮ ಎಲ್ಲಿ ರೋಬೋಟ್ ಕೈ ನಡ್ಕೊಟ್ಟಿಲ್ಲ ಮತ್ತು ಚಾರ್ಜ್ ಭಾಳ ಒತ್ತಡ ಹಾಕತ್ತಿತ್ತು, ಇದು ನಾವು ನೋಡ್ಕೊಂಡು ಮಾಡಿದ್ವಿ.
1: ಈ ರೋಬೋಟಿಕ್ ಸಾಕರ್ ಲೀಗ್ ಆಟ ಆಡುವಾಗ ರೋಬೋನಲ್ಲಿ ಇರುವ ಕ್ಯಾಮರಾ ಮುಖಾಂತರ ತಾವು ಆಡ್ತಿದ್ರ ಅಥವಾ ತಮ್ಮ
2: ರೋಬೋನಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿರ್ಕಿಲ್ರಿ?
1: ಆಲ್ ರೈಟ್.
2: ಕೈಯಲ್ಲಿ ಮೊಬೈಲ್ ನೋಡ್ತಿರ್ಕಿಲ್ಲ, ಅಲ್ಲಿ ರೋಬೋಟ್ ಯಾವ ಥರ ಮೂವ್ಮೆಂಟ್ ಆಗ್ತದಲ್ಲ ನಾವು ಅಷ್ಟು ಪ್ರಾಕ್ಟೀಸ್ ಮಾಡಿದ್ದು ರೀ. ಅಂದ್ರೆ ಕಂಟ್ರೋಲ್ ಮೊಬೈಲ್ ನೋಡೋದ್ಲೇನ ಬಟನ್ ಒತ್ತಿ ಕಂಟ್ರೋಲ್ ಮಾಡೋಕೆ ಅಷ್ಟು ಇದು ನೋಡಿದ್ರಿ. ಮೊಬೈಲ್ನಲ್ಲಿ ಕ್ಯಾಮ್ರಾ ಏನು ಅಳವಡಿಸಿರ್ಕಿಲ್ಲ.
1: ಟೆಕ್ನಾಲಜಿಕಲಿ ರೋಬೋ ತಮ್ಮದು, ಆಮೇಲೆ ಇಷ್ಟು ದೇಶದ್ದು ಇತ್ತು, 22 ದೇಶಗಳು ಬಂದಿತ್ತಲ್ವ, ಯಾರ್ದು ಬಹಳ ಅಡ್ವಾನ್ಸ್ಡ್ ಆಗಿತ್ತು ಅದ್ರ ಬಗ್ಗೆ ತಿಳಿಸ್ಬೋದು?
0: ಅಡ್ವಾನ್ಸ್ ಅಂದ್ರೆ ಜಪಾನ್ದವ್ರದ್ದು ಅಡ್ವಾನ್ಸ್ ಆಗಿತ್ತು. ಅಡ್ವಾನ್ಸ್ ಅಂದ್ರೆ ಅಲ್ಲಿ ಬಟ್ ಅವ್ರದ್ದು ಡಿಸೈನ್ ಯೂನಿಕ್ ಆಗಿತ್ತು, ಮತ್ತೆ ಅಲ್ಲಿ ಮೋಟರ್ಸ್ ನೋಡ್ರೆ ನಮ್ಮ ಇಂಡಿಯಾಗಿತ್ತ ಭಾಳ ವೆರೈಟಿ. ಆದ್ರೆ ನಮ್ಮ ಇಂಡಿಯಾದು ಸಣ್ಣ ಮೋಟ್ರ್ ಮಿಸ್ ಸ್ಮಾಲ್ ಇರ್ತಾವ್ರಿ, ಅವ್ರು ನಮ್ಮ ದೊಡ್ಡ ತಗೋಬೇಕಾರ ಕಾಸ್ಟ್ಲಿ ಇರ್ತಾವ್ರಿ. ಅಂತ ಮೋಟ್ರ್ ಅವ್ರು ಸಣ್ಣ ಮಾಡಿರ್ರಿ, ಅವ್ರು ಅವು ಫುಲ್ ಪವರ್ಫುಲ್ ಇದ್ದು ರೀ, ಮತ್ತ ಫುಲ್ ಸ್ಟ್ರಾಂಗ್ ಇತ್ತು ಅದು ಟೀಮ್.
1: ನೀವು ಅವ್ರ ವಿರುದ್ಧ ಗೆದ್ರು?
2: ಅವ್ರ ವಿರುದ್ಧ ನಮಗೆ ಮ್ಯಾಚ್ ಆಗಿಲ್ಲ,
1: ಮ್ಯಾಚ್ ಆಗಿಲ್ಲ, ಬಟ್ ದೇ ವೆರ್ ಸ್ಟ್ರಾಂಗ್. ಅಂಡ್ ನೀವು ಅವ್ರ ಕಡೆ, ಈಗ ಇಷ್ಟು ದೇಶದವ್ರು ಬಂದಿದ್ರು, ರೋಬೋ ಅವರು ತಗೊಂಡ್ ಬಂದಿದ್ರು, ಅದರೊಂದಿಗೆ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರು ಇದ್ರು ಅವರೊಂದಿಗೆ ನಿಮ್ಮ ಮಾತುಕತೆ ಆಯ್ತಾ, ಗೆಳೆತನ ಬೆಳೆಸ್ಕೊಂಡ್ರು, ಅದ್ರ ಬಗ್ಗೆ ಸ್ವಲ್ಪ?
2: ನ್ಯಾಷನಲ್ ದಾಗ ಹೈದರಾಬಾದ್ ಟೀಮ್ ಫ್ರೆಂಡ್ಸ್ ಆಗಿದ್ರು, ಅವರು ಅಲ್ಲಿ ಬಂದು ನಮ್ಗೆ ಅವ್ರು ಸೋತರು ಅಂದ್ರೆ ಹಿಂಗ ಸಿಟ್ ಮಾಡ್ಕೊಳ್ಳಿಲ್ರಿ, ಅವರು ಬಂದು ನಮ್ಗೆ ಸಪೋರ್ಟಿವ್ ಆಗಿ ನಾವು ಸೋತರು ನೀವು ಇಂಡಿಯಾಕ್ಕಾದರೂ ಕಪ್ ತರಬೇಕಂತೇಳಿ ನಮ್ಮ ಬೆನ್ ಹಿಂದಿತ್ತು, ಅವ್ರು ಏನು ಸ್ಕಿಲ್ ಇರ್ತಾವಲ್ರಿ ಅವನು ಒಂದು ಸ್ವಲ್ಪ ಹೇಳಿ ಹಂಚ್ಕೊಂಡಂಗೆ ಮಾಡಿದರು.
1: ಹೈದರಾಬಾದ್ ಆಯ್ತು, ಹೊರದೇಶದವ್ರು ಯಾರಾದ್ರು?
0: ಹೊರದೇಶದ ಇಂಡೋನೇಷ್ಯಾದವ್ರು. ಆಕ್ಚುಲಿ ಅವರು ಸ್ಟಾರ್ಟಿಂಗ್ ರೀಜನಲ್ ಫೈನಲ್ ಬರುವಾಗ ಭಾಳ ಖುಷಿಯಾಗಿದ್ದವರು, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಗೋಲ್ಡ್ ಮಾಡಿ ಅವ್ರ ಒಂದು ಸಾಧನೆ ನಾವು ಫೈನಲ್ ಹೋಗತ್ತೇವೆ ಅಂತಿತ್ತು. ಅದ್ ನಾವೇನ್ ಮಾಡಿದ್ವಿ, ನಮ್ಮ ಕಡೆ ಬಂದ ಮೇಲೆ ನಾವು ಗೋಲ್ ಹಾಕಕತ್ತು, ಅವ್ರ ಸ್ವಲ್ಪ ಸೈಲೆಂಟ್ ಆದ್ರಿ. ಆಮೇಲೆ ವಿನ್ ಆದ್ಮ್ಯಾಗ ಕಂಗ್ರಾಚುಲೇಷನ್ಸ್ ಹೇಳಿ, ನಿಮ್ದು ಆಟ ಸ್ಕಿಲ್ಸ್ ಗಳು ಐತಿ, ಹೆಂಗ್ ಕಂಟ್ರೋಲ್ ಮಾಡ್ರಿ, ಯಾವ ಟೈಪ್ ಈ ಲಾಜಿಕ್ ಯೂಸ್ ಮಾಡ್ರಿ, ಅದ್ ಸ್ವಲ್ಪ ಕೇಳ್ಕೊಂಡ್ರಿ, ಮತ್ತೆ ಫ್ರೆಂಡ್ಶಿಪ್ ಅಂತ ಹೇಳಿ.
1: ಅಲ್ಜೀರಿಯಾ ವಿರುದ್ಧ 27 ಗೋಲ್ಸ್ ಅಲ್ಲ, ಹೇಗಿತ್ತು ಅವರೊಂದಿಗೆ ಆಫ್ಟರ್ ದ ಮ್ಯಾಚ್ ಎಂಡೆಡ್, ಮ್ಯಾಚ್ ಎಂಡ್ ಆದ ತಕ್ಷಣ ಅವರೊಂದಿಗೆ ಮಾತನಾಡಿದ್ರ? ಹೇಗೆ
0: ಮಾತನಾಡಿದ್ದು, ಆಲ್ ದ ಬೆಸ್ಟ್ ಹೇಳಿ ಅವ್ರ ನೆಕ್ಸ್ಟ್ ಟೈಮ್ ನೀವು ಸಾಧನೆ ಮಾಡ್ತೀವಿ ಅಂತ ಹೇಳಿದ್ದು ರೀ, ಅವರು ಸ್ವಲ್ಪ ಡಿಸಪಾಯಿಂಟ್ ಆಗಿರ್ರಿ ಅಂದ್ರೆ. ಒಂದ್ ಗೋಲ್ 27 ಲೀಗ್ ಅಂತ ಅಂದ್ಕೊಳ್ಳಿ, ಅವ್ರಿಗೊಂದ್ ಸ್ವಲ್ಪ ಡಿಸಪಾಯಿಂಟ್ ಆದ್ರೆ ನಾವು ಕನ್ವರ್ಸೇಷನ್ ಮಾಡಿದ್ದೀವ್ರಿ, ಇಲ್ಲ ನೀವು ಸ್ವಲ್ಪ ಚಲೋ ಆಡತ್ತೀರಿ, ಇನ್ನೊಂದ್ ಸ್ವಲ್ಪ ಚಲೋ ಆಡ್ರಿ, ನೆಕ್ಸ್ಟ್ ಟೈಮ್ ನೀವು ಈ ಟೈಪ್ ಮಾಡ್ತೀರಿ ಅಂತ ಹೇಳಿ ಒಂದ್ ಸ್ವಲ್ಪ ಸಮಾಧಾನ ಮಾಡಿದ್ವಿ.
1: ಇದು ರೋಬೋಟಿಕ್ ಸಾಕರ್ ಲೀಗ್ ಆಯ್ತು, ನಿಜ ಜೀವನದಲ್ಲಿ ಸಾಕರ್ ಆಡಿದ್ದೀರಾ, ಫುಟ್ಬಾಲ್ ಆಡಿದ್ದೀರಾ?
2: ಇಲ್ಲ ಆಡಿಲ್ರಿ.
1: ನಿಜವಾಗ್ಲೂ ಆಡಿಲ್ವಾ? ಮೈದಾನದಲ್ಲಿ ಆಟ ಆಡಿಲ್ಲ,
0: ಮೈದಾನದಲ್ಲಿ ಎಲ್ಲಿ ಇಲ್ರಿ ಅಂದ್ರೆ ನಾವು ಆಡಿದ್ದೀವ್ರಿ, ಬಟ್ ಬಾಲ್ ಇಲ್ರಿ. ಪ್ರೈಮರಿ ಇದ್ದಾಗ ಮೂರನೇದಾಗ ಒಮ್ಮೆ ಆಡಿನ್ರಿ, ಅದಾದ್ಮ್ಯಾಗ ಆಟಾಡಿನ ಇಲ್ರಿ. ಯಾವಾಗ ನಮ್ ಕ್ರಿಕೆಟ್ ಇಲ್ಲ ವಾಲಿಬಾಲ್ ಆಡ್ತೇವ್ರಿ ನಮ್ ಸ್ಕೂಲ್ದಾಗ. ಕಾಲೇಜ್ ಲೈಫ್ ದಾಗ ಬಂದಾಗ ಇವೆಲ್ಲ ದೂರ ಸರಿದ್ರಿ, ಈಗೆಲ್ಲ ರೋಬೋಟ್ಸ್
1: ಆಡತ್ತೀವಿ.
2: ನಾವು ಹೈಸ್ಕೂಲ್ ಲೆವೆಲ್ ಇದ್ದಾಗ ಕಬಡ್ಡಿ ಆಡ್ತಿದ್ವಿ, ಕ್ರಿಕೆಟ್ ವಾಲಿಬಾಲ್ ಫುಟ್ಬಾಲ್ ಆಡ್ತಿರ್ಕಿಲ್ಲ.
1: ನೋಡಿ, ಯಾವುದೇ ಕ್ರೀಡೆ ಎನಿ ಸ್ಪೋರ್ಟ್ಸ್ ಮೆಂಟಲ್ ಸ್ಟ್ರಾಟಜಿ ಬೇಕೇ ಬೇಕು, ಅದು ರೋಬೋಟಿಕ್ಸ್ ಸಾಕರ್ ಲೀಗ್ ಇರಲಿ, ಮೈದಾನದ ಫುಟ್ಬಾಲ್ ಇರಲಿ. ಇಲ್ಲಿ ನಿಮ್ಮ ಸ್ಟ್ರಾಟಜಿ ಹೇಗಿತ್ತು ರೋಬೋಟಿಕ್ ಸಾಕರ್ ಲೀಗ್ ನಲ್ಲಿ? ಸ್ಟ್ರಾಟಜಿ ಹೆಂಗ್ ನೀವು ಮಾಡ್ತಿದ್ರಿ? ಯಾಕೆಂದ್ರೆ ನಿಜ ಜೀವನದಲ್ಲಿ ನೀವು ಫುಟ್ಬಾಲ್ ಆಡಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ, ರೋಬೋಟಿಕ್ಸ್ ವೇ ನಲ್ಲಿ ನೀವು ಗೆದ್ದೇ ಬಂದಿದ್ದೀರಾ, ಸೊ ನೀವು ಹೆಂಗ್ ಆ ಸ್ಟ್ರಾಟಜಿ ಮಾಡ್ತಿದ್ರಿ?
0: ಸ್ಟ್ರಾಟಜಿ ಅಂದ್ರೆ ನಾವು ಮೊದಲ ಇಬ್ಬರೇ ಇದ್ದವ್ರಿ, ಅವ್ ಅಪೋಸಿಟ್ ನಾನು ಅಪೋಸಿಟ್ ಹಾಕಿರ್ತೀವ್ರಿ. ಅಲ್ಲಿ ನಾವೇನ್ ಬರೀ ಗುದ್ದಾಡೋದ್ ಮಾಡ್ತಿದ್ದೀವ್ರಿ, ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ್ರಿ. ಒಂದ್ ದಿನ ಫುಲ್ ಗುದ್ದಾಡೋದ್ರಾಗತ್ರಿ, ನೆಕ್ಸ್ಟ್ ಡೇ ನಮ್ಗೆ ಗೊತ್ತಾಗತ್ರಿ ಬಾಲ್ ಹೆಂಗ್ ಕಸ್ಕೋಬೇಕು ಅಂತ. ಅದ್ ನಮ್ಗೆ ನೋಡಿದ ಬಟ್ಟೆ ಗೊತ್ತಾಕೈತ್ರಿ, ಅದು ಹಿಂಗ್ ಹೋದ್ರೆ ಹಿಂಗ್ ಬರ್ತೈತಿ, ಹಿಂಗ್ ಹೋದ್ರೆ ಹಿಂಗ್ ಬರ್ತೈತಿ ಅಂತ. ಗ್ರೌಂಡ್ ದೊಡ್ಡದು ಇರ್ತೀರ ಅದ ಆ ರೋಬೋಟ್ಸ್ ಪ್ರಕಾರ ನೋಡ್ರಿ. ಆ ಗ್ರೌಂಡ್ ದಾಗ ನಾವು ಹಿಂಗ್ ಹೋಗಿ ಹಿಂಗ್ ಪಾಸ್ ಆಗ್ಬೇಕು, ಹಿಂಗ್ ಮಾಡಿ ಗೋಲ್ ಹೊಡಿಬೇಕು ಅನ್ನೋದು ನಮ್ಗೊಂದು ಸ್ಟ್ರಾಟಜಿ ಯೂಸ್ ಆದ್ರಿ. ಆಮೇಲೆ ನಮ್ಗೆ ಇವ್ರದ್ರೆ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಅವ್ರು ನಮ್ಗೆ ಫ್ರೆಂಡ್ಸ್ ಇದ್ರಿ, ಅವ್ರ ಕರ್ಕೊಂಡು ಅವ್ರ ಅಪೋಸಿಟ್ ನಾ ಅಪೋಸಿಟ್ ಆದವ್ರಿ. ಅದರಲ್ಲಿ ನಾವು ನೋಡಿದ್ದೀವ್ರಿ ಏನೇನು ಮಿಸ್ಟೇಕ್ ಆಗತ್ತವು, ಎಲ್ಲಿ ಮಿಸ್ಟೇಕ್ ಆಗತ್ತವು ಅಂತ. ಅದ್ರ ಪ್ರಕಾರ ನಾವು ಅದನ್ನ ಸ್ಟಡಿ ಮಾಡಿ ಹೆಂಗೆ ಇದು ಮಾಡ್ಬೇಕಂದು ಸ್ವಲ್ಪ ವೀಡಿಯೋಸ್ ನೋಡಿದ್ದೀವ್ರಿ. ಅದ್ರ ಮೇಲೆ ಲಾಜಿಕ್ ಪ್ರಕಾರ ನಾವು ಹಿಂಗೆ ಆಡ್ಬೇಕು ಹಿಂಗೆ ಆಡ್ಬೇಕು ಅಂತ ಮಾತನಾಡಿ ಮಾತಾಡ್ಕೊತ ವಿನ್ ಆಗಿ ಆಟ ಬಂದ್ವಿ.
1: ಬಹಳ ಮುಖ್ಯವಾಗಿ ಇಷ್ಟು ಆಟದಲ್ಲಿ, ಈಗ ಫುಟ್ಬಾಲ್ ನಲ್ಲಿ ಬಿಗ್ ಡಿ ಸ್ಮಾಲ್ ಡಿ ಅಂತ ಇರುತ್ತೆ, ಪೆನಾಲ್ಟಿ ಶೂಟ್ ಅಂತ ಇರುತ್ತೆ, ಇದು ಇತ್ತ ಇಲ್ಲಿ? ಕಾರ್ನರ್ ಶೂಟ್ ಇತ್ತು, ಪೆನಾಲ್ಟಿ ಶೂಟ್
2: ರೋಬೋಟ್ನಲ್ಲೂ
1: ಇರುತ್ತೆ. ಅಂತ ಸಂದರ್ಭದಲ್ಲಿ ಶೂಟ್, ನೀವೀಗ ಒಬ್ಬ ವ್ಯಕ್ತಿಯನ್ನ ಡಾಜ್ ಮಾಡಿ ಹೋದ್ರಿ, ಶೂಟ್ ಎಷ್ಟು ದೂರದಿಂದ ಹೋಗ್ತಿತ್ತ, ಬಾಲ್ ಎಷ್ಟು ಹೊಡೆದಿತ್ತು ಅದ್ರ ಬಗ್ಗೆ?
0: ಬಾಲ್ ಒಂದ್ 7 cm ಬಾಲ್ ಇತ್ತು, ಆದ್ರೆ ಅದ್ರ ಪೆನಾಲ್ಟಿ ಯಾವಾಗ ಸಿಗ್ತಂದ್ರ ಬಾಲ್ 3 minutes ಹೋಲ್ಡ್ ಮಾಡ್ಕೊಂಡಿರ್ತಿ, 3 seconds. ಅಂದ್ರೆ ಯಾರ್ದೋ ನಾವು ಬೇರೆ ಅವ್ರ ರೋಬೋಟಿಗೆ ನಾವು ಡ್ಯಾಶ್ ಮಾಡಿದ್ದು ಡ್ಯಾಮೇಜ್ ಮಾಡಿದ್ರು ಅವಾಗ ಪೆನಾಲ್ಟಿ ಬರ್ತಿತ್ತು, ಟೈ ಆದಾಗ ಪೆನಾಲ್ಟಿ ಬರ್ತಿತ್ತು. ನಮ್ದು ಫಸ್ಟ್ ಮ್ಯಾಚ್ ಪೆನಾಲ್ಟಿ ಬರ್ತದೆ, ಪೆನಾಲ್ಟಿ ಬಂದಾಗ ಅವ್ರ ರೋಬೋಟ್ ಫುಲ್ ಸ್ಪೀಡ್ ಇದ್ದು, ನಮ್ಮದು ಸ್ಲೋ ಇದ್ದು, ನಮ್ ಮೀಡಿಯಂ ಲೆವೆಲ್ ದಾಗ ಇದ್ದವ್ರು, ಅವ್ರು ಬಾಳ ಹೈ ಇದ್ದವ್ರು. ಅದ್ರಾಗ ಅವ್ರ ಏನ್ ಮಾಡ್ರು, ಅವ್ರ ಕಂಟ್ರೋಲ್ ಯಾರು ಹಾಕಿದ್ರಿ, ಒಂದ್ ರೂಲ್ಸ್ ಇತ್ತು, ಈ ಗೋಲ್ ಹಾಕ್ಬೇಕಂದ್ರೆ ಈ ಲೈನ್ ಕ್ರಾಸ್ ಮಾಡ್ಬೇಡಂತ್ರಿ, ಫಸ್ಟ್ ಗೋಲ್ ಹಾಕಿರಿ, ಸೆಕೆಂಡ್ ಗೋಲ್ ನಮ್ಗೆ ಚಾನ್ಸ್ ಬರ್ತದೆ. ಅದ್ ನಮ್ ಸ್ಲೋ ಇತ್ತು, ನಾವ್ ಕಂಟ್ರೋಲ್ ಚಲೋ ಬರ್ತಾರೆ, ಹೋಗಿ ಅಲ್ಲಿ ಗೋಲ್ ಆತ್ರಿ. ನೆಕ್ಸ್ಟ್ ಟೈಮ್ ಅವ್ರ ಹಾಕಾಕ್ ಟ್ರೈ ಮಾಡ್ರಿ, ಅವ್ರ ಕಂಟ್ರೋಲ್ ಮಿಸ್ ಆತ್ರಿ, ಲೈನ್ ಕ್ರಾಸ್ ಮಾಡಿ ಹೋಯ್ತಿರ, ಅವಾಗ ಗೋಲ್ ಆಗ್ಲಿ ಮತ್ತೆ ಫಾಲ್ಸ್ ಒಂದು ಎಕ್ಸ್ಟ್ರಾ ಬಿತ್ತು ಅವ್ರು. ಆಮೇಲೆ ನಮ್ದೇ ಸ್ಟ್ರಾಟಜಿ, ನಾವು ಸ್ಲೋ ಆಗಿ ಹೋಗಿ ವಿನ್ ಈ ಗೋಲ್ ಹಾಕಿದ್ರು. ನಮ್ ಸ್ಲೋ ಇದ್ದಿದ್ ನಮ್ಗೆ ಒಂದು ಭಾಳ ಯೂಸ್ಫುಲ್ ಆಗ್ತದೆ.
1: ಕೋಡೆಬಾರ್ 7.0 ಬಗ್ಗೆ ಸ್ವಲ್ಪ ಮಾತನಾಡೋಣ. ಈಗ ಈ ಒಂದು ಕಾಂಪಿಟಿಷನ್ ಬೇರೆನೆ ಇತ್ತ ಕೋಡೆಬಾರ್ 7.0?
0: ಕೊಡೆವನ್ ನಾವು ನೋಡಿದ ಪ್ರಕಾರ ಇಂಥ ಯಾವುದು ಕಾಂಪಿಟೇಷನ್ ಅಲ್ಲಿ ಇರೋದು ಇರಾಕಿಲ್ರಿ. ನಾವು ನೋಡಿದ ಪ್ರಕಾರ ಈಗ ಅದು ಕೊಡೆವರ್ದಾಗ ಅಂದ್ರೆ ಮೂರು ಸ್ಟೇಜ್ ಇರ್ತದೆ, ಟ್ರ್ಯಾಕ್ ಒನ್, ಟ್ರ್ಯಾಕ್ ಟು, ಟ್ರ್ಯಾಕ್ ತ್ರೀ. ಟ್ರ್ಯಾಕ್ ಒಂದಾಗ ಹೊಸ ಹೊಸ ಏನಾರ ಇನ್ವೆನ್ಷನ್ ಮಾಡಿ ತೋರಿಸೋಯ್ತು. ಸೆಕೆಂಡ್ದಾಗ 8 ಟಾಸ್ಕ್ ಕಂಪ್ಲೀಟ್ ಮಾಡೋಯ್ತು, ಅದಾಗೆಲ್ಲ ಕೋಡಿಂಗ್ದಾಗಿತ್ತು. ನೆಕ್ಸ್ಟ್ ಸೊಕ್ಕ ರೋಬೋಲಿಕ್ ಅಂತಿತ್ತು, ಅದು ಹೊಸ ಇತ್ತು ರೀ. ನಾವು ಇದೆಲ್ಲಿ ನೋಡಿಲ್ಲ ಅಂತ ಅದ ಹೋಗಿ ಆಸಕ್ತಿ ತೋರಿಸಿ ಅದ್ರಾಗ ಇದು ಮಾಡಿದ್ರಿ, ಮತ್ತೆ ಅದು ನಮ್ಗೊಂದು ಪ್ಲಸ್ ಪಾಯಿಂಟ್ ಆತ್ರಿ, ಹಂಗೆ ಇಂಟ್ರೆಸ್ಟ್ ಜಾಸ್ತಿ ಬರ್ತೀರಿ. ಅದ್ರ ಪ್ರಕಾರ ಅಪೋಸಿಟ್ ಟೀಮ್ ಫುಲ್ ಸ್ಟ್ರಾಂಗ್ ಇದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆದಂಗೂ ಚಲೋ ಆಯ್ತು.
1: ಇದರ ಫ್ಯೂಚರ್ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ಅದಕ್ಕಿಂತ ಮುಂಚೆ ಮೆಂಟರ್ ಆದ ಹೇಮಲತಾ ಹಿರೇಮಠ್ ಅವರೇ, ಈ ಒಂದು ಮ್ಯಾಚಸ್ ಸಾಕರ್ ಲೀಗ್ ನಡೆಯುವಾಗ ನೀವು ಮೆಂಟರ್ಶಿಪ್ ಹೆಂಗ್ ಮಾಡ್ತಿದ್ರಿ? 27 ಗೋಲ್ ಅದ ಅಲ್ಜೇರಿಯಾದ ಹೇಳುವಾಗ ಇವ್ರ ಮುಖದ ಮೇಲೆ ನಗುನೆ ನೋಡ್ತಾ ಇದ್ದಾನೆ. ತಾವೆಲ್ಲಿದ್ರಿ?
3: ನಾವಾಗಿ ಅಲ್ಲಿ ಇರಾಕಿಲ್ಲ, ಸೊ ಐ ವಾಸ್ ನಾಟ್ ದೇರ್ ಇನ್ ಇಂಡೋನೇಷ್ಯಾ, ಸೊ ಬಟ್ ಹಾ ನಾ ಇರಾಕಿಲ್ಲ, ಬಟ್ ಐ ಕ್ಯಾನ್ ಫೀಲ್ ದೆಮ್ ದಿ ಹ್ಯಾಪಿನೆಸ್, ಅವ್ರ ಪೇನ್ ನಾ ಎಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ನಾ ನ್ಯಾಷನಲ್ ಲೆವೆಲ್ ಅಲ್ಲಿ ನಾ ಇದ್ದೆ ಅಲ್ಲಿ, ಅಂಡ್ ಐ ಹ್ಯಾವ್ ಸೀನ್ ದ ಟಫ್ ಟೀಮ್, ಸ್ಪೆಷಲಿ ಕೋಲ್ಕತ್ತಾ ವಾಸ್ ದ ಟಫೆಸ್ಟ್ ಟೀಮ್ ಅದ್ ನಾ ನೋಡಿದ್ದೆ, ಬಿಕಾಸ್ ಅಂಡ್ ದೇ ವರ್ ಕಂಟ್ರೋಲಿಂಗ್, ದೇ ವರ್ ಪ್ಲೇಯಿಂಗ್ ಬೈ ಲ್ಯಾಪ್ಟಾಪ್. Yeah, we can use both laptop and mobile. So, but my students are, they were like, illa na mobile na nam idide na mobile use madu. Then I was like, fine, mobile nalli control madide. And the toughest team was a Kolkata team. Adna nodide, the experience aitu nanage. Alle namge last minute pause aitu. In just 10 seconds, we won the match.
1: ಉತ್ತಮ. ಮೊಬೈಲ್ ದಿಂದ ನೀವು ಆಟ, ರೋಬೋಟ್ಸ್ ಜೊತೆ ಕನೆಕ್ಷನ್ ಬಗ್ಗೆ ಸ್ವಲ್ಪ ತಿಳಿಸಬಹುದಾ? ಮೊಬೈಲ್ ಟು ರೋಬೋಟಿಕ್ಸ್, ಹೌ ಡಿಡ್ ಯು ಕನೆಕ್ಟ್, ಯಾವ ಆಪ್ ಯೂಸ್
0: ಮಾಡಿದ್ರು? ಅದ್ರ ಕೂಡ ಕಂಬೈಂಡ್ ಆಗಿರೋದು ಡಬಲ್ ಆ್ಯಪ್. ಡಬಲ್ ಆ್ಯಪ್ ಇದ್ದಾಗ ಅಲ್ಲಿ ಕಂಟ್ರೋಲಿಂಗ್, ಕಾರ್ ಕಂಟ್ರೋಲಿಂಗ್ ಟೈಪ್ ಬಟನ್ಸ್ ಇರ್ತಾವ ರೀ, ಇವ್ರ ಮನ್ಯಾಗಿನ LED ಲೈಟ್ಸ್ ರೀ, ಕೋಡ್ ಮಾಡಿ ಅದು ಇರ್ತೀರಿ, ಎಲ್ಲ ಅದಾಗ ಇತ್ತು. ಅಂದ್ರೆ ನಾವು ಅದ್ರ ಎಕ್ಸ್ಟೆನ್ಷನ್ ತಗೊಂಡು ಅದ್ರ ಕೋಡ್ದಾಗ ಹಾಕಿ ಇಲ್ಲಿ ಇದನ್ನ ಬಟನ್ ಒತ್ತಿರಿ, ಇದ ಮೂವ್ ಆಗ್ಬೇಕಂತ ಲಾಜಿಕ್ ಹಚ್ಚಿ ಅದ್ರ ಪ್ರಕಾರ ನಾವು ಮಾಡಿದ್ರಿ. ನಾವು ರೈಟ್ ಬಟನ್ ಒತ್ತಿರ ರೈಟ್ ತಿರುಗಬೇಕ್ರಿ, ಮುಂದೆ ಹೋದ್ರ ಮುಂದ್ ಬಟನ್ ಒತ್ತಿರ ಫಾರ್ವರ್ಡ್ ಹೋಗ್ಬೇಕ್ರಿ. ಈ ಟೈಪ್ ಒಂದು ಕೋಡ್ ಲಾಜಿಕ್ ರೆಡಿ ಮಾಡಿ ಕೋಡ್ ಮಾಡಿ ಅದ್ರಾಗ ಅಪ್ಲೋಡ್ ಮಾಡಿದ್ವಿ. ಕೊರ್ಕೆ ಅನ್ನೋ ಒಂದು ಬ್ರೇನ್ ಇರ್ತೈತಿ, ಅದ ಎಲ್ಲ ಓಲ್ ಓವರ್ ಕನೆಕ್ಷನ್ ತಗೊಳ್ಳೋ ಅದೊಂದ ರೀ, ಅದ್ರ ವೈಫೈ ಆ್ಯಂಡ್ ಬ್ಲೂಟೂತ್ ಎರಡು ಕನೆಕ್ಷನ್ ಇರ್ತೈತ್ರಿ. ಅದಕ್ಕೆ ನಮ್ಮ ಸೇಮ್ ನಮ್ದು ಫೋನ್ ಹೆಂಗ್ ಡಾಟಾ ಟ್ರಾನ್ಸ್ಫರ್ ಮಾಡ್ತಿರ್ಲಿಲ್ಲ ರೀ, ಆ ಟೈಪ್ ಕನೆಕ್ಟ್ ಆಗ್ತೈತಿ ಫೋನ್. ಅದಕ್ಕೆ ಕನೆಕ್ಟ್ ಮಾಡಿ ನಾವು ಇಲ್ಲಿ ಫೋನ್ದಾಗ ಯಾವ್ದು ಬಟನ್ ಹತ್ತಿರ ಅಲ್ಲಿ ನಮ್ಗೆ ಔಟ್ಪುಟ್ ಅದು ತೋರಿಸ್ತೀವಿ.
1: ಕನೆಕ್ಷನ್ ಅನ್ನ ನೀವು ಎಸ್ಟಾಬ್ಲಿಷ್ ಮಾಡುವಾಗ ಏನಾದರೂ ಚಾಲೆಂಜಸ್ ಇತ್ತ?
2: ಹಾ, ಫಸ್ಟ್ ನಮ್ಗೆ ಕೋಡಿಂಗ್ ಮಾಡುವಾಗ ಒಂದೊಂದು ಸಾರಿ ನಾವು ಲೆಫ್ಟ್ ಹೊತ್ತಿಗೆ ರೈಟ್ ಹೋಗ್ತಿತ್ತು ರೋಬೋಟ್, ಅದನ್ನೆಲ್ಲ ಕನೆಕ್ಷನ್ ಮಾಡ್ಕೊಂಡು ಮತ್ತು ವಾಯಸ್ಗಳು ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೆ ಒಂದೊಂದು ಫೈಲ ನಾವು USB ಯೂಸ್ ಮಾಡ್ತಿದ್ವಿ. ಆಗ ಒಂದು ESP ಒಂದು ಮೂರ್ನಾಲ್ಕು ಆದರೂ ಹಾಳು ಮಾಡಿರ್ಬೇಕು ನಾವು ಕನೆಕ್ಷನ್ ತಪ್ಪು ಮಾಡಿನಾರಿ. ಆಮೇಲೆ ಕೊರ್ಕಿ ತೊಗೊಂಡು ಕೊರ್ಕಿಲೇನ ಮಾಡ್ಬೇಕಂತೇಳಿ ಕೊರ್ಕಿ ತೊಗೊಂಡು ಅದನ್ನು ಮಾಡುವಾಗೂ ಒಂದಷ್ಟು ಕನೆಕ್ಷನ್ ಮಾಡುವಾಗ ಒಂದು ಅವು ಇವು ಸ್ವಲ್ಪ ಬ್ಲ್ಯಾಸ್ಟ್ ಆಗಿ ಅಥವಾ ಆಗಿದ್ದು ರೀ, ಮತ್ತು ಅವನ್ನ ಕರೆಕ್ಟಾಗಿ ನಮಗೆ ಎಲ್ಲಿ ಫಾಲ್ಟ್ ಆಗತ್ತೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ವೈರ್ ಕನೆಕ್ಷನ್ ಕೊಟ್ಟು ಕೋಡಿಂಗ್ ಏನು ತಪ್ಪಾಗತ್ತೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಕೋಡಿಂಗ್ ಆಗಂತಲೇ ನಮ್ಗೆ ಆ್ಯಪ್ನಲ್ಲಿ ಇದನ್ನು ಮಾಡ್ಕೊಂಡು ಮಾಡೋಕ್ಕೊಂದು ಸಹಾಯ.
1: ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಅನುಭವದ ಬಗ್ಗೆ, ಪಾರ್ಟಿಸಿಪೇಷನ್, ಎಲ್ಲ ವಿಷಯದ ಬಗ್ಗೆ ವಿವರವಾಗಿ ತಿಳಿಸಿದ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ರೋಬೋಟಿಕ್ಸ್ ಫ್ಯೂಚರ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
0: ರೋಬೋಟಿಕ್ ಫ್ಯೂಚರ್ ಅಂದ್ರೆ ಇನ್ನು ಹ್ಯೂಮನ್ ಅಂತೂ ರಿಪ್ಲೇಸ್ ಆಗತ್ತೆ. ನೋಡ್ಬೇಕಂದ್ರೆ ಆಪಲ್ ಕಂಪನಿ, ದೊಡ್ಡ ದೊಡ್ಡ ಕಂಪನಿ ಅಮೆಝಾನ್ ಮತ್ತು ವಿಂಡೋಸ್ ಕಂಪನಿ, ಅವಳೆಲ್ಲ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾಳ ಬಳಸತ್ತಾರ, ಹ್ಯೂಮನ್ ಅಷ್ಟು ಇದು ತೆಗಿತಾರ ಫುಲ್. ಅದಕ್ಕಲ್ಲಿ AIದಾಗ ಭಾಳ ಇದು ಐತಿ, ಅದ AI ಎಲ್ಲರೂ ತಿಳ್ಕೊಬೇಕು, ತಿಳ್ಕೊಂಡ್ರೆ ಮುಂದೆ ಫ್ಯೂಚರು ಭಾಳ ಐತ್ರಿ. ಬಟ್ ಅದ್ರ ತಕ್ಕಂಗೆ ಎಫರ್ಟ್ ಹಾಕ್ಬೇಕ್ರಿ, AI ಅದ್ರ ಕೋಡಿಂಗ್ ನಾಲೆಜ್ ಬೇಕ್ರಿ, AI ML ಟ್ರೈನಿಂಗ್ ಮಾಡೋದು ಹೆಂಗೆ ಗೊತ್ತಿರ್ಬೇಕ್ರಿ. ಮುಂದೆ ನೋಡ್ರೆ ನಮ್ಮ ಮುಂದಿನ ಲೈಫ್ ಎಲ್ಲ AIದಾಗ ಇರ್ತೈತಿ. ಹ್ಯೂಮನ್ ಅನ್ನೋ ಕಡಿಮೆ ಬರ್ತಿತ್ತು ಜಾಬ್ಸ್ ಹ್ಯೂಮನ್ ಮತ್ತು ಎ ಐ ಜಾಬ್ಸ್ ಭಾಳ ಬರ್ತಿತ್ತು. ಎ ಐ ಯಾರು ನಡೆಸ್ತಾ ಇರ್ತಾರೆ ಅವ್ರ ಮುಂದಿನ ಲೈಫ್ ಅವ್ರು ಭಾಳ ಸ್ಟ್ರಾಂಗ್.
1: ನಿಜ.
2: ಈಗ ಮೊಬೈಲ್ದಲ್ಲೇ ಭಾಳ ಥರ ಬಂದವರು, ಚಾಟ್ ಜಿ ಪಿ ಟಿ, ಜೆಮಿನಾಯಿ. ನಾವು ಏನು ಮಾಡಲಿ, ಬರೀ ಟೈಪ್ ಮಾಡಿದ್ರೇನ ಅದು ಏನೇನು ಫೋಟೋ ಕನ್ವರ್ಟೇಷನ್ ಮಾಡಿಕೊಡ್ತೈತೆ, ನಾವು ಇರಂಗ ಇರದೇ ಇರೋ ಪ್ಲೇಸ್ನಲ್ಲಿ ಕೂಡ ಇರೋ ಹಂಗೆ ಮಾಡಿಕೊಡ್ತೈತೆ ರೀ ಅದು. ಎ ಐ ಚಾಟ್ ಜಿ ಪಿ ಟಿ ಆಗಲಿ, ಜೆಮಿನಿ ಆಗಲಿ, ಅವು ಎ ಐ ಒಂಥರ ಎ ಐ ಏನಾರ ರೀ. ಆ ಥರ ಕೋಡಿಂಗ್ ಮಾಡಿ ರೋಬೋಟ್ಗಳು, ಈಗ ಒಂದಷ್ಟು ರೆಸ್ಟೋರೆಂಟು ಹೋಟೆಲ್ಗಳಲ್ಲಿ ರೋಬೋಟ್ಗಳು ಬಂದವ್ರಿ ಸಪ್ಲೈ ಮಾಡೋಕ್ಕೆ, ರೋಬೋಟ್ಗಳು ಬಂದವ್ರಿ. ಆ ಥರ ರೋಬೋಟ್ಗಳು ರೆಡಿ ಆಗಿದಾವೆ. ಮತ್ತು ಚಂದ್ರನ ಮೇಲೂ ರೋಬೋಟನ್ನು ಹೋಗಿದೆ ಆ ಥರ. ಈಗ ಮುಂದಾದರೂ ರೋಬೋಟ್ಗಳು ಇನ್ನೂ ಚಂದ್ರನ ಮೇಲೆ ಅನ್ವೇಷಣೆ ಮಾಡೋಕ್ಕೆ ಕಳ್ಸೋರು ರೋಬೋಟ್ಗಳು ರೆಡಿ ಮಾಡ್ತಿರ್ತಾರೆ ರೀ. ಇಷ್ಟು ರೋ ನಸದವರೆಲ್ಲ ರೋಬೋಟ್ ಮುಂದೆ ಐತ್ರಿ ಬಾ.
3: ಇನ್ನು ಸ್ಟೀಮೇಶ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ರೋಬೋಟ್ ಹಂಗಿನ ಮಾಡೋದಂತ ಇವ್ರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಒಂದು ರೋಬೋಟ್ ರೆಡಿ ಮಾಡಿ ಡೇ ಪ್ಲೇಡ್ ಫುಟ್ಬಾಲ್. ಸೊ ಹಾಗೆ ಈಗ ಇನ್ನೂ ನಾವು ಟ್ರೈನಿಂಗ್ ನೆಕ್ಸ್ಟ್ ಟ್ರೈನಿಂಗ್ ಈಗ ಯಾವಾಗ ಮಾಡಬೇಕಂತ ಪ್ಲ್ಯಾನ್ ಇದೆ. ನಾ ಮ್ಯಾನೇಜ್ಮೆಂಟ್ ನೋಡಿ ಮಾತಾಡಿ ಈಗ ನೆಕ್ಸ್ಟ್ ವರ್ಕ್ಶಾಪು ಕಂಡಕ್ಟ್ ಮಾಡ್ಬೇಕು ಅನ್ಕೊಂಡು.
1: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕೇಳುಗರಿಗೆ, ವೇಣು ಧ್ವನಿಯ ಕೇಳುಗರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಟು ಆಲ್ ದ ಲಿಸ್ನರ್ಸ್,
2: ಎಲ್ಲರಿಗೂ ತಮ್ಮ ಮನೆಯಲ್ಲಿರುವ ಹುಡುಗರು ಆಯ್ತು ಏನಾಗಲಿ, ಅವ್ರಿಗೂ ಒಂದು ಎ ಐ ಬಗ್ಗೆ ಹೇಳ್ಕೊಡ್ರಿ, ಕೋಡಿಂಗ್ ಅನ್ನು ಅಥವಾ ಏನಾದ್ರು ಕಲಿಸ್ಕೊಡ್ರಿ ಅವರು ಮುಂದೆ. ಅಂದ್ರೆ ಒಬ್ಬೊಬ್ಬರಿಗೆ ಹೊರಗೆ ಇದನ್ನು ಮಾಡೋದಕ್ಕಿಂತ ಮೊಬೈಲದ್ ಇದಿರ್ತೈತ್ರಿ. ಮೊಬೈಲ್ ಒಳಗೆ ಮತ್ತು ಬೇಕಾದಷ್ಟರ ಈಗ ಎ ಐ ನಾವು ಕಂಟ್ರೋಲಿಂಗ್ ಮೊಬೈಲ್ ಒಳಗೆ ಮಾಡಿ ಆಟ ಆಡಿದವ್ರಿ. ಆ ಥರ ಹಿಂಗೆ ಕಾಂಪಿಟೇಷನ್ಗಳು ಮೊಬೈಲ್ ಒಳಗೆ ಇರ್ತಾವ್ರಿ, ಅವಕ್ಕೂ ಪಾರ್ಟಿಸಿಪೇಟ್ ಮಾಡೋಕೆ ಅವಕಾಶ ಮಾಡಿಕೊಡ್ರಿ ಅಂತ
1: ಹೇಳಿ. ಸುಶಾಂತ್,
0: ಆದ್ರೆ ಹಳ್ಳಿ ಸೈಡ್ದವ್ರಿಗೆ ಎ ಐ ಅಂದ್ರೆ ಏನು ಗೊತ್ತಿರೋದಿಲ್ಲರಿ. ಸ್ಪೆಷಲ್ ನೋಡ್ಬೇಕಂದ್ರೆ ಫೋನ್ ಅನ್ನೋದು ಫುಲ್ ನಾಲೆಜ್ ಇರಂಗಿಲ್ರಿ. ಹುಡುಗರು ಈಗಿನ ಕಾಲದಾಗ ಹುಡುಗರು ಪಬ್ಜಿ, ಫ್ರೀ ಫೈರ್ ಇಂಥ ಗೇಮ್ಸ್ ಆಡ್ಕೊಂಡು ಫೋನ್ದಾಗ ಕೊಡ್ತಾರೆ. ಅದನ್ನ ಬಿಟ್ಟು ಎ ಐ ಹೆಂಗಿರ್ತೈತಿ ಇದನ್ನ ತಿಳ್ಕೊಂಡು ಅವ್ರೊಂದು ಸ್ವಲ್ಪ ಎಫರ್ಟ್ ಹಾಕಿ ಅವ್ರ ಇಂಟ್ರೆಸ್ಟ್ ಎದುರಾಗೈತೆ ಅದನ್ನ ನೋಡಿ ಒಂದು ಸ್ವಲ್ಪ ಇದನ್ನ ಮಾಡಿ ಎಲ್ಲರೂ ಕಳ್ಸಾಕತ್ರ ಅದನ್ನ ಮುಂದಿನ ಫ್ಯೂಚರ್ ಅವ್ರದ್ದು ಚಲೋ ಆಕೈತಿ, ಉಳ್ದವ್ರು ಚಲೋ ಆಕೈತಿ. ಈಗ ಅಜ್ಜಾಜಿಗಳಿಗೆ ಫೋನ್ದಾಗ ಫೋನ್ ಕಾಲ್ ಮಾಡೋಕೆ ಬರಂಗಿಲ್ಲ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡೋದು ಮತ್ತು ಅವ್ರು ಹೊಸ ಹೊಸ ಕಳ್ಕೊಂಡು ಏನೋ ಒಂದು ಸಾಧನೆ ಮಾಡಿದ್ರೆ ಮನೆಯವ್ರಿಗೂ ಹ್ಯಾಪಿ ರೀ, ಎಲ್ಲರೂ ಪ್ರೌಡ್ ಫೀಲ್ ಆಗೋಂಗ ಆಗ್ತೈತಿ. ಅದ್ರ ಪ್ರಕಾರ ನಾವು ಮಾಡಂತ ಒಂದು ಸಜೆಷನ್ ಕೊಡ್ತೀನಿ.
3: ಸೊ ನಾವ್ ಡೇಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆಯಲ್ಲ, ಸೊ ಎವ್ರಿ ಒನ್ ಈಸ್ ಒಬ್ಸೆಸ್ಡ್ ಇನ್ ಆ್ಯಂಡ್ ಕಂಪ್ಲೀಟ್ಲಿ ಬರೀ ಸೋಷಿಯಲ್ ಮೀಡಿಯಾ ರೀಲ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಸೊ ಐ ರಿಕ್ವೆಸ್ಟ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಇನ್ ರೀಲ್ಸ್ ಆ್ಯಂಡ್ ಆಲ್, ಸೊ ಇದೇ ನಾವು ಟೆಕ್ನಾಲಜಿ ಕಲಿತು ರೋಬೋಟ್ ಅದು ಮಾಡೋದು ಏನಾದರೂ ಕಲಿತು ಏನಾರು ಮಾಡ್ಬೋದಲ್ಲ ದೇಶಕ್ಕಾಗಿ. ಸೊ ಇನ್ಸ್ಟೆಡ್ ಆಫ್ ನನ್ನ ರಿಕ್ವೆಸ್ಟ್ ಏನಿದೆ, ರೀಲ್ಸ್ ಎಲ್ಲ ನೋಡೋದು ಸ್ಟಾಪ್ ಮಾಡಿ ಇದೆಲ್ಲ ಮಾಡೋದು ಚೆನ್ನಾಗಂತ.
1: ಸ್ನೇಹಿತರೆ, ಇದಾಗಿತ್ತು ಯುವ ಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಇಂಡೋನೇಷ್ಯಾದಲ್ಲಿ ವಿಶ್ವ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಗೆದ್ದು ಇತಿಹಾಸ ನಿರ್ಮಿಸಿದ ಸ್ಟೆಮ್ ಎಚ್ ವಿದ್ಯಾರ್ಥಿಗಳಾದ ನಮ್ಮ ಬೆಳಗಾವಿಯ SS ಎಜುಕೇಶನ್ ಟ್ರಸ್ಟ್ ವಿದ್ಯಾರ್ಥಿಗಳು ಸುಶಾಂತ್ ಲಕ್ಕಪ್ಪ ಬಂಡಿ ವಡ್ಡಾರ್ ಅವರು ಹಾಗೂ ವಿಠಲ್ ಮಲ್ಲಿಕಾರ್ಜುನ್ ಗದಗ ಅವರು ಹಾಗೂ ಅವರೊಂದಿಗೆ ಮೆಂಟರ್ ಆದ ಹೇಮಲತಾ ಹಿರಿಮಠ ಅವರು ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ, ಅನುಭವ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: जी।
1: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: யாரோ இவனோ, யாரோ இவனோ, யாரோ இவனோ.
1: ಶುಭೋದಯ, ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಕೇಳ್ತಾ ಇದ್ರ ಅವೇನು ಧ್ವನಿ? ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ಮಯ, ಆತ್ಮೀಯ ಸ್ನೇಹಿತರೆ. ಇದು ವರ್ಷದ 6ನೇ ತಿಂಗಳು, ತಿಂಗಳಿನ 2ನೇ ದಿನ, ಶುಭ ಮಂಗಳವಾರ, 2ನೇ ಜೂನ್ 2026. ನಿಮ್ಮೊಂದಿಗೆ ನಾವು ಸ್ಪೆಷಲ್. ಇವತ್ತು ನಾನು ಸುದ್ದಿಯಲ್ಲಿ ನೋಡಿದೆ, ಎಸ್ ಆತ್ಮೀಯ ಸ್ನೇಹಿತರೆ, ಮಳೆರಾಯನ ಕೃಪೆ ಇವತ್ತು ಮಧ್ಯರಾತ್ರಿದಿಂದ ಆಗಲಿದೆ ಅಂತ ಕೇಳ್ಪಟ್ಟೆ. ಸೊ ಸ್ನೇಹಿತರೆ, ಆ ಒಂದು ಖುಷಿಯಲ್ಲಿ ಬನ್ನಿ, ಕನ್ನಡ ಚಿತ್ರರಂಗದ ಮಸ್ತ್ ಮಸ್ತ್ ರೊಮ್ಯಾಂಟಿಕ್ ಮಳೆರಾಯನನ್ನ ವೆಲ್ಕಮ್ ಮಾಡುವಂತಹ ಗೀತೆಯನ್ನ ರಿಕ್ವೆಸ್ಟ್ ಮಾಡಿ. ಕಾರ್ಯಕ್ರಮದ ಇದೇ ವಿಶೇಷತೆ. ಸೊ ಸ್ನೇಹಿತರೆ, ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸೊ ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕಾರ್ಯಕ್ರಮ

ದರ್ಶನ ಕೂಡ ಮಾಡಿದ್ದೇವೆ ಯುವ ಧ್ವನಿ ಕಾರ್ಯಕ್ರಮದಲ್ಲಿ. ಕೇಳಿರ್ತೀರಾ ಸೊ ಸ್ನೇಹಿತರೆ, ನಡೆಯುವ ಧೋನಿ ಚಿತ್ರದ ಟೈಟಲ್ ಗೀತೆ ಗಾಯಕರು ಸ್ವರ ವಿಜಯಿ ವಿಜಯ್ ಪ್ರಕಾಶ್ ಸರ್ ಅವರು. ಸೊ ಸ್ನೇಹಿತರೆ ಬನ್ನಿ ಈ ಗೀತೆಯನ್ನ ಕೇಳೋಣ. ಸೊ ಸ್ನೇಹಿತರೆ ಈ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಪ್ರೀತಿಯ ಮಳೆರಾಯನ ಸ್ವಾಗತ ಮಾಡ್ತಾ ಒಂದು ಗೀತೆಯನ್ನ ನಾನು ನಿಮ್ಮ ಕಡೆಯಿಂದ ಅಪೇಕ್ಷೆಯಲ್ಲಿ ಕುಳಿತಿರುವೆ. ಸೊ ಸ್ನೇಹಿತರೆ, ಉಮೇಶ್ ಬಡಿಗೇರ್ ಅವರು ಈ ಗೀತೆಯ ಸಾಹಿತಿ ಹಾಗೂ ಈ ಚಿತ್ರದ ಡೈರೆಕ್ಟರ್ ಆಗಿದ್ದಾರೆ. ಈ ಚಿತ್ರದಲ್ಲಿ ಹೀರೋ ಅಂದರೆ ನಟರ ನಮ್ಮ ರಘು ಬಸರಿ ಮರದವರು ಹಾಗೂ ನಟಿ ಸನ್ನಿಧಿ ಶೆಟ್ಟಿಯವರು. ಸೊ ಸ್ನೇಹಿತರೆ, ಸಂಗೀತ ನಿರ್ದೇಶಕರು ಅಖಿಲ್ ಅವರು. ಈ ಗೀತೆ ಬನ್ನಿ ಕೇಳೋಣ ಸ್ವರ ವಿಜಯ್ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ನಡೆಯುವ ಧೋನಿ ಟೈಟಲ್ ಟ್ರ್ಯಾಕ್. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ಕನ್ನಡ ಚಿತ್ರರಂಗದ ಮಳೆರಾಯನ ಗೀತೆಗಳನ್ನ ರಿಕ್ವೆಸ್ಟ್ ಮಾಡಿ ಮಳೆರಾಯ ಬರ್ತಾ ಇದ್ದಾನೆ ಅಂತ ಸುದ್ದಿಯಲ್ಲಿ ನೋಡಿದೆ, ಖುಷಿ ಆಯ್ತು. ಸೊ ಸ್ನೇಹಿತರೆ, ಎಲ್ಲರಿಗೂ ಬಿಸಿಲು ಸಾಕಾಗಿತ್ತಲ್ರಿ. ಸೊ ಬಿಸಿಲಾದರೇನು, ಮಳೆ ಈಗ ಆಗಲಿದೆ. ಸೊ ಸ್ನೇಹಿತರೆ ಬನ್ನಿ, ಮಳೆರಾಯನ ಸ್ವಾಗತಿಸುತ್ತ ಒಂದು ಗೀತೆಯನ್ನ ರಿಕ್ವೆಸ್ಟ್ ಮಾಡಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಮಸ್ತ್ ಮಸ್ತ್ ಗೀತೆಗಳು, ಮಳೆರಾಯನ ವೆಲ್ಕಮ್ ಮಾಡುವಂತಹ ಗೀತೆಗಳು. ಸೊ ಸ್ನೇಹಿತರೆ, ನಡೆಯುವ ಧೋನಿ ಟೈಟಲ್ ಟ್ರ್ಯಾಕ್ ಬಹಳ ಇಷ್ಟವಾಗಿದೆ. ಈ ಟ್ರ್ಯಾಕ್ ಜಸ್ಟ್ ಬಿಕಾಸ್ ನನಗೆ ವಿಜಯ್ ಪ್ರಕಾಶ್ ಅಲ್ಲ, ಸ್ವರ ವಿಜಯ್ ವಿಜಯ್ ಪ್ರಕಾಶ್ ಅವರು ಅಂದ್ರೆ ಬಹಳ ಇಷ್ಟ. ಸೊ ಸ್ನೇಹಿತರೆ ಬನ್ನಿ ಈ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿ.

ಓಪನಿಂಗ್ ಗೀತೆ ನಡೆಯುವ ದೋಣಿ ಟೈಟಲ್ ಟ್ರ್ಯಾಕ್ ಅನ್ನ ಕೇಳಿದ್ರೆ ಆತ್ಮೀಯ ಸ್ನೇಹಿತರೆ, ಸುಮಧುರವಾದ ಚಿತ್ರದ ಸುಮಧುರವಾದ ಗೀತೆ ಸ್ವರ ವಿಜಯ್ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ತಾವು ಕೇಳಿದ್ರಿ. ಸೊ ಸ್ನೇಹಿತರೆ, ಸಂಗೀತ ನಿರ್ದೇಶಕರು ಅಖಿಲ್ ಅವರು, ನಟಿ ಸನ್ನಿಧಿ ಶೆಟ್ಟಿ ಹಾಗೂ ನಟರಾದ ರಘು ಬಸರಿ ಮರದವರು, ಆ್ಯಂಡ್ ಸ್ನೇಹಿತರೆ ರಿಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಉಮೇಶ್ ಬಡಿಗೇರ್ ಸರ್ ಅವರು. ಸೊ ಸ್ನೇಹಿತರೆ, ಈ ಒಂದು ಚಿತ್ರದ ತಂಡದವರು ಯುವಧ್ವನಿ ಕಾರ್ಯಕ್ರಮದಲ್ಲಿ ಬಂದಿದ್ದರು, ಯುವಧ್ವನಿ ಕಾರ್ಯಕ್ರಮದಲ್ಲಿ ಸಂದರ್ಶನ ಕೊಟ್ಟು ಹೋಗಿದ್ರು. ಸೊ ಆವಾಗ ಈ ಒಂದು ಗೀತೆಯ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಈ ಗೀತೆ ಬಹಳ ಬಹಳ ಹಿಟ್ ಆಗಿದೆ, ಆನ್ ಯೂಟ್ಯೂಬ್ ತಾವು ಕೂಡ ಹೋಗಿ ನೋಡಬಹುದು. ಸೊ ಸ್ನೇಹಿತರೆ, ನಡೆಯುವ ಧ್ವನಿ ಟೈಟಲ್ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ನಿಮ್ಮೊಂದಿಗೆ ನಾವು ಶುಭ ಮಂಗಳವಾರ ಸ್ಪೆಷಲ್, ವರ್ಷದ 6ನೇ ತಿಂಗಳು, ತಿಂಗಳಿನ 2ನೇ ದಿನ, June 2, 2026 ಇವತ್ತಿನ ಶುಭ ಶುಭ ಶುಭ ಮಂಗಳವಾರದ ಸ್ಪೆಷಲ್. ಮಳೆರಾಯ ಬರ್ತಾ ಇದ್ದಾನೆ ಅಂತ ನ್ಯೂಸ್ ನಲ್ಲಿ ನೋಡಿದೆ. ಸೊ ಸ್ನೇಹಿತರೆ, ವೆಲ್ಕಮ್ ಮಾಡೋಣ, ಸ್ವಾಗತಿಸೋಣ ಮಳೆರಾಯನ್ನ ಅಂತ ಹೇಳ್ತಾ ಕನ್ನಡ ಚಿತ್ರರಂಗದ ಮಸ್ತ್ ಮಸ್ತ್ ಗೀತೆ ಫಾರ್ ನಮ್ಮ ಪ್ರೀತಿಯ ಮಳೆರಾಯ. ಸೊ ಸ್ನೇಹಿತರೆ, ಬಿಸಿಲು ಸಾಕಾಯ್ತ್ರಿಪ್ಪ, ಈಗ ಮಳೆ ಬೇಕಾಗಿದ್ರಿಯಪ್ಪ. ಸೊ ಮಳೆ ಎಲ್ಲರಿಗೂ ಒಳ್ಳೇದಾದಂಥ ಮಳೆ ಬರಲಿ, ತ್ರಾಸ್ ಕೊಡುವಂಥ ಮಳೆ ಬೇಡ ಅಂತ ಕೇಳ್ಕೋದ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿಲೆ, ರತನ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ. ಈ ಗೀತೆಯನ್ನ ವಿಜಯಲಕ್ಷ್ಮಿ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಸೋನು ನಿಗಮ ಅವರ ಧ್ವನಿಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಈ ಚಿತ್ರದ ಗೀತೆಯಾಗಿದೆ. ರೆಡಿ, ಮಳೆರಾಯನ್ನ ಸ್ವಾಗತಿಸುತ್ತಾ ಇವತ್ತಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ ಗೊತ್ತಾಯ್ತಲ್ಲ, ಕನ್ನಡ ಚಿತ್ರರಂಗದ ಸುಮಧುರವಾದ ಮಳೆ ಗೀತೆಗಳು, ಮಳೆಗೆ ವೆಲ್ಕಮ್ ಮಾಡ್ತಾ ಗೀತೆಯನ್ನ ರಿಕ್ವೆಸ್ಟ್ ಮಾಡಿ. ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ ಮಂಟಮಲ್ಲ ರೇಡಿಯೋ ಕೇಂದ್ರ, ಏನು ಧ್ವನಿ ಇದು, 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಈ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದಿರಲ್ಲ, ರತನ್ ಅವರು ಹಾಗೂ ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಗಿತ್ತು. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಸ್ನೇಹಿತರೆ, ಅರ್ಜುನ್ ಸರ್ಜಾ ಅಭಿನಯಿಸಿರುವ ಚಿತ್ರ ಎಸ್ ಪಿ ಪಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮಳೆ ಬಂತು ಮಳೆ ಮಳೆ ಬಂತು ಅನ್ನೋ ಚಿತ್ರದ ಹಾಡು ಕೂಡ ಮಳೆ ಬಂತು ಅನ್ನೋ ಹಾಡು. ಬನ್ನಿ ಕೇಳೋಣ. ಕೋರ್ಟ್ ರಿಓಪನ್ ಆಗಿದೆ ಮಂಜುನಾಥ, ಕೋರ್ಟಿಗೆ ಹೋಗ್ತಾ ಈ ಗೀತೆ ಕೇಳೋ ಆಸೆ ಬಂದಿದೆ ಮಂಜುನಾಥ. ಸೊ ನೈಟ್ ಇಟ್ ವಾಸ್ ರೇನಿಂಗ್ ಅಂತ ಹೇಳಿದ್ರು ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನ ಬರವರು. ಸೊ ಮಾನ್ಸೂನ್ಸಿಗೆ ಇನ್ವೈಟ್ ಮಾಡೋಣ, ವೆಲ್ಕಮ್ ಮಾಡೋಣ ಅಂತ ಈ ಒಂದು ಗೀತೆ. ಸೊ ಮಳೆ ಬಂತು ಮಳೆ ಹಾಡು ಅದು, ಚಿತ್ರದ ಹೆಸರು ಅದು. ಸೊ ಬನ್ನಿ ಈ ಗೀತೆಯನ್ನು ಕೇಳೋಣ, ಎಂಜಾಯ್ ಮಾಡೋಣ. ಸೊ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಶುಭ ಮಂಗಳವಾರದ ಸ್ಪೆಷಲ್ ಕಾರ್ಯಕ್ರಮ. ಮಂಗಳವಾರದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ತಾವೆಲ್ಲರೂ ನಮ್ಮ ಕನ್ನಡ ಚಿತ್ರರಂಗದ ಮಳೆ ಸಂಬಂಧಿತ ಗೀತೆಗಳನ್ನ ಅಥವಾ ರೊಮ್ಯಾಂಟಿಕ್ ಗೀತೆ, ಒಟ್ಟು ಮಳೆ ಬಂದಾಗ ನಿಮಗೆ ಬೇಕಾದ ಒಂದು ಮಸ್ತ್ ಗೀತೆಯನ್ನು ರಿಕ್ವೆಸ್ಟ್ ಮಾಡ್ಬೋದು. ಏಕೆಂದರೆ ನಾನು ನ್ಯೂಸಲ್ಲಿ ನೋಡಿದೆ, ಪೇಪರ್ನಲ್ಲಿಯೂ ನೋಡಿದೆ, ಮಳೆ ವಾಪಸ್ ಬರ್ತಾ ಇದೆ. ಸೊ ಸ್ನೇಹಿತರೆ, ಮಳೆರಾಯನಿಗೆ ಸ್ವಾಗತಿಸುತ್ತಾ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ ಅಂತ ಇವತ್ತಿನ ಕಾರ್ಯಕ್ರಮದ ಇದೇ ವಿಶೇಷತೆ. ಸೊ ಸ್ನೇಹಿತರೆ ಬನ್ನಿ ಕಾರ್ಯಕ್ರಮದಲ್ಲಿ. ಮತ್ತೆ ಯಾರೇನೇನು ಮೆಸೇಜ್ ಮಾಡಿದ್ದಾರೆ ನೋಡೋಣ. ಸೊ ಸ್ನೇಹಿತರೆ, ಮಳೆರಾಯನಿಗೆ ಮತ್ತೆ ಮಳೆಯಾಗಿದೆ, ಡಿ ಬಾಸ್ ಅಭಿನಯಿಸಿರುವ ಚಿತ್ರದ ಹಾಡು. ಎಸ್ ಖಂಡಿತ, ವರ್ಕ್ ಲೋಡ್ ಆಗಿದೆ, ಮೆಸೇಜ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಸರ್ ಅಂತ. ಯಾರಪ್ಪ ಮೆಸೇಜ್? ಶ್ರುತಿಯವರು. ಯಾರು ಹಿಟ್ಸ್? ಓಕೆ ಶ್ರುತಿಯವರೇ, ತಾವು ಈ ಒಂದು ವರ್ಕಲ್ಲಿಯೂ ನೀವು ಮೆಸೇಜ್ ಮಾಡ್ತೀರಾ, ಅದಕ್ಕೆ ಧನ್ಯವಾದ. ಸೊ ಸ್ನೇಹಿತರೆ, ಲೈನಪ್ ನೋಡೋಣ. ಲೈನಪ್ ಲೈನಪ್ ಅಂದರೆ ನಮ್ಮ ಗೀತೆಗಳ ಲೈನಪ್, ಯಾರ್ಯಾರು ಏನೇನು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ. ಸೊ ಸ್ನೇಹಿತರೆ, ಈಗ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವ್ರದ್ದು, ಇದಾದ ತಕ್ಷಣ ವಿಜಯ್ ಕುಮಾರ್ ಭಸ್ಮಿ ಅವ್ರದ್ದು, ಅದಾದ ತಕ್ಷಣ ವಿನೋದ್ ಅವರು ಮೇಘರಾಜನಿ ಅನ್ನೋ ಗೀತೆ. ಮಳೆ ಮಳೆ ಮಳೆ ಮಳೆ ಅನ್ನೋ ಗೀತೆ ಮಣ್ಣಿನ ಧೋನಿ ಚಿತ್ರದ್ದು. ಸೊ ಸ್ನೇಹಿತರೆ, ಗೀತೆಯನ್ನು ರಿಕ್ವೆಸ್ಟ್ ಮಾಡಿರೋರು ಕಾರ್ಯಕ್ರಮದಲ್ಲಿ ನಮ್ಮ ಚಂದ್ರಕಾಂತ್ ಪಡ್ಗಾವಿ ಅವರು. ಅದಾದ ತಕ್ಷಣ ಅಕ್ಬರ್ ಅಲ್ಲಿ ಅವರು ರಿಕ್ವೆಸ್ಟ್ ಮಾಡಿರುವ ಚಿನ್ನದ ಮಲ್ಲಿಗೆ ಹೂವೆ ಅಣ್ಣವರು ಹಾಗೂ ಜಾನಕಿ ಅವರ ಧ್ವನಿಯಲ್ಲಿ ಒಂದು ಸುಮಧುರವಾದ ಗೀತೆ ಮುತ್ತು ಮುತ್ತು ನೀರ ಹನಿಯ. ಈ ಗೀತೆಯೊಂದಿಗೆ ಸವಿತಾ ವಿನೋದ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಶ್ರುತಿಯವರು ಮತ್ತೆ ಮಳೆಯಾಗಿದೆ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಮಳೆರಾಯನ ಸ್ಪೆಷಲ್ ಕಾರ್ಯಕ್ರಮ ಬರ್ತಾ ಇದೆ. ನಮ್ಮ ಪ್ರೀತಿಯ ಮಳೆರಾಯ, ಆ ಮಳೆರಾಯನಿಗೆ ಸ್ವಾಗತಿಸುತ್ತಾ ನಮ್ಮ ಕನ್ನಡ ಚಿತ್ರರಂಗದ ಮಸ್ತ್ ಒಂದು ಗೀತೆ ರಿಕ್ವೆಸ್ಟ್ ಮಾಡಿ ಇದೇ ಕಾರ್ಯಕ್ರಮದ ವಿಶೇಷತೆ. ಸೊ ಬನ್ನಿ ಸ್ನೇಹಿತರೆ, ಕೇಳೋಣ, ಎಂಜಾಯ್ ಮಾಡೋಣ. ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾವು ಮಳೆರಾಯನ ಸ್ಪೆಷಲ್ ಕಾರ್ಯಕ್ರಮ ನಡೆದಿದೆ. ಬನ್ನಿ ಮುಂದಿನ ಗೀತೆ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವ್ರದ್ದು, ಕೇಳೋಣ, ಎಂಜಾಯ್ ಮಾಡೋಣ.

ಏನು ಮಳೆ ಬಂತು ಮಳೆ, ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಇದ್ಯಾವುದು ಅಂತ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ 15 ನಿಮಿಷದ ಹಾಡು ತೋರಿಸಿದ್ರಿಪ್ಪ. ಸೊ ಆ ಒಂದು ಕಾರಣಕ್ಕೆ ಮಳೆ ಬಂತು. ಫ್ರಾಮ್ ದ ಮೂವಿ ನಮ್ಮ ಧನಂಜಯ್, ದಾಲಿ ಧನಂಜಯ್ ಸರ್ ಅವರು ಅಭಿನಯಿಸಿರುವ ಚಿತ್ರ, ಆ ಚಿತ್ರ ಇದೆ ಜೆಸ್ಸಿ ಅನ್ನೋ ಚಿತ್ರದ್ದು ಮಳೆ ಬಂತು ಗೀತೆಯನ್ನು ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರಿಗೆ ಡೆಡಿಕೇಟ್ ಮಾಡಿದೆ. ಸೊ ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ರಿಕ್ವೆಸ್ಟ್ ಬಂದಿದೆ ಮಿಸ್ ಲೀಲಾವತಿ ಅನ್ನೋ ಚಿತ್ರ, ವಿಜಯಕುಮಾರ್ ಬಸ್ನೆ, ವೀರಭದ್ರನಗರದ ವಿಜಯಕುಮಾರ್ ಬಸ್ನೆ ಅವರು ರಿಕ್ವೆಸ್ಟ್ ಮಾಡಿರುವ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ದೋಣಿ ಸಾಗಲಿ ಮುಂದೆ ಹೋಗಲಿ. ಸೊ ಸ್ನೇಹಿತರೆ ಮತ್ ಮೆಸೇಜ್ ಮಾಡಿದ್ದಾರೆ, ಯಾರ್ಯಾರು ನೋಡೋಣ. ಕಂಚನ್ ಕೋಪರ್ಡಿ ಅವರು, ಗುಡ್ ಮಾರ್ನಿಂಗ್ ಮಂಜುನಾಥ್, ಟುಡೇ ಮಳೆರಾಯನ ವೆಲ್ಕಮ್ ಮಾಡಿದಕ್ಕೆ ನಿಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಸಾಂಗ್ ನಾವೆಲ್ಲರೂ ಕೇಳಲಿಕ್ಕೆ ಬಯಸುತ್ತೇವೆ, ಧನ್ಯವಾದ ಅಂತ ತಿಳಿಸಿದ್ದಾರೆ ಕಂಚನ್ ಕೋಪರ್ಡಿ ಅವರು. ಸೊ ಮಳೆರಾಯನಿಗೆ ನನ್ನ ಕಡೆಯಿಂದ ಯಾವ್ದಾದ್ರು ಒಂದು ಹಾಡು ಪ್ರಸಾರ ಮಾಡುವೆ ನಾನು ನಿಮಗೋಸ್ಕರ. ಸೊ ಸ್ನೇಹಿತರೆ, ಎಲ್ಲೋ ಮಳೆ ಆಗಿದೆಯೇನೋ ಅನ್ನೋ ಒಂದು ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮನಸಾರೆ ಚಿತ್ರದ್ದು ನಮ್ಮ ಕಂಚನ್ ಕೋಪರ್ಡಿ ಅವ್ರಿಗೋಸ್ಕರ. ಇದು ನಿಮ್ಮೊಂದಿಗೆ ನಾವು ಮಾನ್ಸೂನ್ ಸ್ಪೆಷಲ್ ಮಳೆರಾಯನ ಸ್ವಾಗತಿಸುತ್ತ ಒಂದು ಕನ್ನಡ ಚಿತ್ರರಂಗದ ಮಾಸ್ಟ್ ಗೀತೆ. ಏನ್ ಗೀತೆ? ಮಾಸ್ಟ್ ಗೀತೆ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ, ಅದಕ್ಕೆ ತಕ್ಕಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ನೀವೆಲ್ಲರೂ. ಸೊ ಬನ್ನಿ ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಮಳೆರಾಯನ ಸ್ವಾಗತಿಸುತ್ತ ಒಂದು ಗೀತೆ ಡೆಡಿಕೇಟ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ವೇಣುಧ್ವನಿ 90.4 FM KL ಈ ಕನಸು ಬಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ, ಹಾಡನ್ನ ಕೇಳಿ ಮಜಾ ಮಾಡಿ.

0: ನೋಡಿ ನೋಡಿ.
1: ಜಾನಕಿ ಅವರ ಧ್ವನಿಯಲ್ಲಿ ರೆಡಿ ಆಗಿದೆ ಸಿಪಾಯಿ ಚಿತ್ರದ ಗೀತೆ. ಸೊ ಸ್ನೇಹಿತರೆ, ಇದಾಗಿದೆ ರಿಕ್ವೆಸ್ಟು ವಿನೋದ್ ಅವ್ರದ್ದು. ಸೊ ಸ್ನೇಹಿತರೆ, ಬನ್ನಿ ಕಾರ್ಯಕ್ರಮದಲ್ಲಿ ಮುಂದಿನ ಈ ಗೀತೆಯೊಂದಿಗೆ ಯಾರ್ಯಾರೇನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಬನ್ನಿ, ಕಂಚನ್ ಗೋಪರಡೆ ಅವರ ಗೀತೆ ಆದ ತಕ್ಷಣ ರೇಣುಕಾ ಕಾಮ್ಕರ್ ಅವರು ಕರೆ ಮಾಡಿ ರಿಕ್ವೆಸ್ಟ್ ಮಾಡಿರುವ ಮಳೆ ನಿಂತು ಹೋದ ಮೇಲೆ, ಅದಾದ ತಕ್ಷಣ ಸ್ನೇಹಿತರೆ ಸುರೇಶ್ ಅವರು ರಿಕ್ವೆಸ್ಟ್ ಮಾಡಿದರೆ ಸ್ಕೂಟರ್ ಸಾಂಗ್ ಫ್ರಾಮ್ ದ ಮೂವಿ ಸೂ ಫ್ರಮ್ ಸೋ. ಮಂಜುನಾಥ್ ಅವರೇ, ನೀವು ಹೇಳಿರುವ ಆ ಲೈನ್ ಕೇಳಿ ನಮ್ಗೆ ಇಷ್ಟು ಖುಷಿಯಾಯಿತು. ಬಿಸಿಲು ಸಾಕು, ಮಳೆ ಬೇಕು. ಸೊ ಸ್ನೇಹಿತರೆ, ಜೀವನ ಅಂದರೆ ಹಂಗೆ, ಮನುಷ್ಯನಿಗೆ ಇದು ಬಿಟ್ಟು ಇನ್ನೊಂದು, ಅದು ಬಿಟ್ಟು ಇನ್ನೊಂದು, ಇನ್ನೊಂದು ಇನ್ನೊಂದು ಇನ್ನೊಂದು ಬೇಕಾಗಿರುತ್ತೆ. ಈಗ ಬಿಸಿಲು ಬಿಸಿಲು ಬಿಸಿಲು ಅಂತ ನಾವು ಹೊಡ್ಕೊಂಡ್ವಿ, ಮಳೆ ಬೇಕು ಬೇಕು ಬೇಕು ಅಂತ ನಾವು ಬೇಡ್ಕೋತಾ ಇದ್ದೇವೆ. ಮಳೆ ಬಂದ ತಕ್ಷಣ ಛೇ ಮಾರಾಯ, ಮಳೆ ಮಳೆ ಮಳೆ ಮಳೆ ಅಂತ ಹೇಳ್ತೀರಾ, ಸ್ವಲ್ಪ ಬಿಸಿಲು ಬೇಕು. ಸೊ ಜೀವನ ಅಂದರೆ ಹಂಗೆ ಆತ್ಮೀಯ ಸ್ನೇಹಿತರೆ. ನೋಡಿ, ನಮ್ಮ ಮನಸ್ಸಿನ ನಮ್ಮ ಮನುಷ್ಯನ ಮನಸ್ಸು ಒಂದು ಕಡೆ ಸ್ಥಿರವಾಗಿರುವುದಿಲ್ಲ, ಆದರೆ ಈ ಒಂದು ವಾತಾವರಣದಲ್ಲಿ ಬದಲಾವಣೆ ಸದಾ ಆಗ್ತಿರುತ್ತೆ. ಮುಂಜಾನೆ ಆದರೆ ಮಧ್ಯಾಹ್ನ, ಮಧ್ಯಾಹ್ನ ಆದರೆ ಸಾಯಂಕಾಲ, ಸಾಯಂಕಾಲ ಆದರೆ ರಾತ್ರಿ. ರಾತ್ರಿ ಶಾಶ್ವತ ಇರುವುದಿಲ್ಲ, ಸಾಯಂಕಾಲ ಶಾಶ್ವತ ಇರುವುದಿಲ್ಲ, ಮಧ್ಯಾಹ್ನ ಶಾಶ್ವತ ಇರುವುದಿಲ್ಲ, ಮುಂಜಾನೆ ಶಾಶ್ವತ ಇರುವುದಿಲ್ಲ. ಸೊ ಸ್ನೇಹಿತರೆ, ಜೀವನದಲ್ಲಿ ನೀವು ಅನುಭವಿಸೋ ಆ ನೋವು, ಆ ದುಃಖ, ಆ ಸಮಸ್ಯೆ, ಆ ಒಂದು ಪರಿಸ್ಥಿತಿ ಶಾಶ್ವತವಿರುವುದಿಲ್ಲ, ನೆನಪಿಟ್ಕೊಳ್ಳಿ. ಹಾಡಿನ ಕೇಳಿ ಮಜಾ ಮಾಡಿ, ನೀವು ಕೇಳ್ತಾ ಇದ್ದೀರಾ ಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಮುಂದಿನ ಹಾಡು ಕೆ ಎಸ್ ಚಿತ್ರ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಚಂದ್ರಕಾಂತ್ ಬಡ್ಗಾವಿ ಅವರು ರಿಕ್ವೆಸ್ಟ್ ಮಾಡಿರುವ ಮಣ್ಣಿನ ಧೋನಿ ರೆಬಲ್ಸ್ನ ಅಮರೀಶ್ ಅಣ್ಣ ಅಭಿನಯಿಸಿರುವ ಈ ಚಿತ್ರದ ಗೀತೆಯೊಂದಿಗೆ ಮುಂದಿನ ಗೀತೆ ಬರ್ತಾ ಇದೆ. ಪ್ರೀತಿಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಮಾನ್ಸೂನ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಮಳೆರಾಯನ ಸ್ವಾಗತಿಸುತ್ತಾ ನನಗೆ ಬಹಳ ಇಷ್ಟವಾದ ಈ ಒಂದು ಮಳೆರಾಯ, ಮಳೆ ವಾತಾವರಣ ಅಂದರೆ ನಂಗೆ ಭಾಳ ಇಷ್ಟ. ಸೊ ಸ್ನೇಹಿತರೆ, ಮಳೆರಾಯ ಬರ್ತಾ ಇದ್ದಾನೆ. ಆಲ್ರೆಡಿ ನೀರಿನ ಕಷ್ಟ ಬಹಳಷ್ಟು ಜನ ಅನುಭವಿಸ್ತಾ ಇದ್ದೀರಾ, ನನಗೂ ಗೊತ್ತು. ಸೊ ಸ್ನೇಹಿತರೆ, ಇಂಥ ಒಂದು ನೀರಿನ ಕಷ್ಟದಲ್ಲಿ ನಾನು ಮತ್ತೆ ರಿಕ್ವೆಸ್ಟ್ ಮಾಡೋದು, ಮಳೆರಾಯ ವಾಪಸ್ ಬಂದ ತಕ್ಷಣ ನೀವು ನೀರು ಅಷ್ಟೇ ಕಾಳಜಿಯಿಂದ ಬಳಸಿ, ಯಾವಾಗ ನೀವು ಈಗ ಬಿಸಿಲಾಗಿ ಹೆಂಗೆ ಬಳಸ್ತಾ ಇದ್ರಿ. ಸೊ ಪ್ರೀತಿಯ ಸ್ನೇಹಿತರೆ, ನೀರಿನ ವ್ಯರ್ಥ ಪೋಲು ಖಂಡಿತ ಬೇಡ, ಏಕೆಂದರೆ ನೀರಿನ ಸಮಸ್ಯೆ. ನಾನು ಮತ್ತೆ ಹೇಳೋದಿಷ್ಟೇ, ನೀವು ಕೆಲಸ ಮಾಡೋ ಇಲ್ಲಿ ಅಂದರೆ ನೀವು ಕೆಲಸ ಎಲ್ಲಿ ಮಾಡೋಕ್ಕೆ ಹೋಗ್ತೀರಿ ಅಥವಾ ಅಭ್ಯಾಸ ಮಾಡುವ ಕಾಲೇಜು ಸ್ಕೂಲು, ಅಲ್ಲಿಯೂ ನೀರು ವೇಸ್ಟ್ ಮಾಡಬೇಡ್ರಿ. ಅಲ್ಲಿ ನೀರು ನಿಮ್ಮ ಮನೆ ನೀರು ಬೇರೆದಿರುವುದಿಲ್ಲ ಯಾವ ಭಾಗ. ನಾನು ವೈಯಕ್ತಿಕವಾಗಿ ನನ್ನ ಎಷ್ಟೋ ಪರಿಚಯದವರು ನಾನು ನೋಡಿದ್ದೇನೆ, ನಳ ಹಂಗೆ ಆನ್ ಮಾಡಿಬಿಟ್ಟು ಬಿಟ್ಟಿರ್ತಾರೆ. ನನ್ನ ದೋಸ್ತ ಬಂದ್ ಮಾಡು ಮರೆ, ಏ ಅದೇನ ಕಾಲೇಜಿನ ನೀರನ್ನು, ಕಾಲೇಜ್ ನೀರ, ಶಾಲೆ ನೀರ, ಥಿಯೇಟರ್ ನೀರ, ಆ ಮದುವೆ ಮಂಟಪದ ಒಂದು ಹಾಲ್ನ್ಯಾಗಿರೋ ನೀರ, ನೀವು ಅಲ್ಲಿ ನೀರು ವೇಸ್ಟ್ ಮಾಡ್ತೀರಾ, ನಿಮ್ಮ ಮನೆ ನೀರನ್ನು ಉಳಿಸ್ತೀರಾ, ಆ ನೀರು ಬೇರೆ ಈ ನೀರು ಬೇರೆ, ಇರೋದಿಲ್ಲವ ಇರೋದಿಲ್ಲ, ಎಲ್ಲ ನೀರು ನೀರೇಯ. ಮಳೆನಾಯ ಬರಲಿ, ಒಳ್ಳೆ ನೀರು ಬರಲಿ, ಏಕೆಂದರೆ ಎಷ್ಟೋ ಜನರಿಗೆ ನೀರಿನ ಸಮಸ್ಯೆ ಇದೆ, ಎಷ್ಟೋ ಜನರಿಗೆ ಈ ನೀರಿನ ಸಮಸ್ಯೆಯಿಂದ ಬಳಲ್ತಿರೋ ಅವರಿಗೆ ಮಾತ್ರ ಗೊತ್ತು ನೀರಿನ ಮಹತ್ವ. ಯಾರಿಗೆ ಮನೆಯಲ್ಲಿ ನಳ, ವೈಯಕ್ತಿಕ ಬೋರ್ ಇದೆ, ಬೋರಲ್ಲಿ ತುಂಬಿ ನೀರಿದೆ, ಅವ್ರು ಗಸ ಗಸ ಗಸ ನೀರನ್ನು ವೇಸ್ಟ್ ಮಾಡ್ತಾರೆ, ಬೇಡ, ಮಾಡಲಿಕ್ಕೆ ಹೋಗಬೇಡಿ. ಆತ್ಮೀಯ ಸ್ನೇಹಿತರೆ, ಜೀವ ಕೊಡೋ ಅಮೂಲ್ಯ ನೀರಿದು. ಸೊ ಆ ನೀರು ಬೇರೆ, ಈ ನೀರು ಬೇರೆ, ಇಲ್ಲಿ ನೀರು ವೇಸ್ಟ್ ಮಾಡೋಂಗಿಲ್ಲ, ಅಲ್ಲಿ ನೀರು ವೇಸ್ಟ್ ಮಾಡ್ತೀನಿ, ಮನೆಯಾಗಿನ ನೀರನ್ನು ಸೇವ್ ಮಾಡ್ತೀನಿ, ಹೀಗೆಲ್ಲ ಮಾತು ಬೇಡ. ಎಲ್ಲಿಯಾದರೂ ನಳ ಲೀಕ್ ಆಗ್ತಾ ಇದೆ ಅಂದರೆ ತಾವಡ್ದು ಹೋಗಿ ಆ ನಳವನ್ನು ರಿಪೇರ್ ಮಾಡಿಸಿ, ಒಂದೊಂದು ಹನಿ ನೀರನ್ನು ಉಳಿಸಿ. ಈಗ ಮಳೆರಾಯ ಬಂದ ತಕ್ಷಣ ನಾವು ಏಕದಮ್ ರಿಲ್ಯಾಕ್ಸ್ ಆಗ್ತೀವಲ್ಲ, ಬೇಡ ರಿಲ್ಯಾಕ್ಸ್ ಆಗುವುದು, ನೀರಿನ ವ್ಯರ್ಥ ಪೋಲು ವೇಸ್ಟ್ ಮಾಡೋದು ಬೇಡ ಬೇಡ ಬೇಡ. ಸೊ ಬನ್ನಿ, ಮಣ್ಣಿನ ಧ್ವನಿ ಚಿತ್ರದ್ದು ಈ ಗೀತೆ, ಚಂದ್ರಕಾಂತ್ ಬಡ್ಗಾವಿ ಅವರದು, ಅಕ್ಬರ್ ಅಲಿ ಅವರ ಗೀತೆ ಚಿನ್ನದ ಮಲ್ಲಿಗೆ ಹೂವೆ, ಎರಡು ಗೀತೆಗಳು ರೆಡಿಯಾಗಿವೆ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಮಳೆರಾಯನ ಸ್ವಾಗತಿಸುವಂತಹ ಗೀತೆ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು ನಾನು ಬಾನ್ಫರ್ FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

0: ರೈತರಿಗೆ ಹನಿ ನೀರಾವರಿ ಅಳವಡಿಕೆಗೆ ಸಹಾಯಧನ. ತೋಟಗಾರಿಕಾ ಇಲಾಖೆಯಿಂದ 2026-27 ಸಾಲಿನ ಕೇಂದ್ರ ಪುರಸ್ಕೃತ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯ ಪ್ರತಿ ಹನಿಗೆ ಅಧಿಕ ಬೆಳೆ ಯೋಜನೆಯಡಿ ಹನಿ ನೀರಾವರಿ ವಿವಿಧ ರೀತಿಯ ತುಂತುರು ನೀರಾವರಿ ಘಟಕಕ್ಕೆ ಸಹಾಯಧನ ಲಭ್ಯವಿದ್ದು, ಕಾಫಿ, ಟೀ, ರಬ್ಬರ್ ಹಾಗೂ ಅಡಿಕೆ ಬೆಳೆಗಳನ್ನು ಹೊರತುಪಡಿಸಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಹನಿ ನೀರಾವರಿ ಅಳವಡಿಸಿ ಸಹಾಯಧನ ನೀಡಲಾಗುತ್ತಿದೆ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಅಳವಡಿಕೆಗೆ ಪ್ರತಿ ಫಲಾನುಭವಿಗಳಿಗೆ ಗರಿಷ್ಠ 5 ಹೆಕ್ಟೇರ್ ಪ್ರದೇಶದವರೆಗೆ ಸಹಾಯಧನ ನೀಡಲಾಗುವುದು ಹಾಗೂ ತರಕಾರಿ ಮತ್ತು ಹೂ ಬೆಳೆಗಳಿಗೆ ಗರಿಷ್ಠ 2 ಹೆಕ್ಟೇರ್ ಪ್ರದೇಶಕ್ಕೆ ಸಹಾಯಧನ ನೀಡಲಾಗುವುದು. ಎಲ್ಲಾ ವರ್ಗದ ರೈತರಿಗೆ ಮೊದಲು 2 ಹೆಕ್ಟೇರ್ ಪ್ರದೇಶದವರೆಗೆ ಶೇಕಡ 90% ಮತ್ತು 2 ಹೆಕ್ಟೇರ್ ಮೇಲ್ಪಟ್ಟು 5 ಹೆಕ್ಟೇರ್ ವರೆಗೆ ಶೇಕಡ 45% ಸಹಾಯಧನ ಸೌಲಭ್ಯವಿರುತ್ತದೆ. ಹನಿ ನೀರಾವರಿ ಯೋಜನೆಯಡಿ ಸೂಕ್ಷ್ಮ ನೀರಾವರಿ ಘಟಕ ಅಳವಡಿಕೆಗೆ ಈಗಾಗಲೇ ಸಹಾಯಧನ ಪಡೆದು 7 ವರ್ಷಗಳಾಗಿದ್ದಲ್ಲಿ ಪ್ರಸಕ್ತ ಸಾಲಿನಲ್ಲಿಯೂ ಕೂಡ ಮತ್ತೊಮ್ಮೆ ಹೊಸದಾಗಿ ಸೂಕ್ಷ್ಮ ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಸಹಾಯಧನ ನೀಡಲಾಗುವುದು. ತೋಟಗಾರಿಕಾ ಬೆಳೆಗಳಿಗೆ ಇಲಾಖೆಯಿಂದ ನೋಂದಾಯಿತ ಕಂಪನಿಗಳಿಂದ ಮಾತ್ರ ಹನಿ ನೀರಾವರಿ ಘಟಕ ಅಳವಡಿಸಿಕೊಳ್ಳಲು ಕಡ್ಡಾಯವಾಗಿರುತ್ತದೆ. ಹನಿ ನೀರಾವರಿ ಅಳವಡಿಸುವ ಪೂರ್ವ ತಾಲೂಕಾ ತೋಟಗಾರಿಕಾ ಇಲಾಖೆಯಲ್ಲಿ ಹೆಸರು ನೋಂದಾಯಿಸಿ ಕಾರ್ಯಾದೇಶ ಪಡೆಯತಕ್ಕದ್ದು ಹಾಗೂ ಅರ್ಜಿಗಳನ್ನು ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಕಚೇರಿಗೆ ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿಗೆ ಸಂಪರ್ಕಿಸುವಂತೆ ಮಹಾಂತೇಶ್ ಮುರುಗೋಡ್, ತೋಟಗಾರಿಕಾ ಜಂಟಿ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಬೆಳಗಾವಿ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.
1: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
0: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ May 31 ಒಳಗೆ ಸ್ವಯಂ ಚಾಲಿತವಾಗಿ ನಡೆಯುತ್ತದೆ.
1: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
0: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
1: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
0: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. ಅಕ್ಬರ್ ಅಲಿ ಅವರ ಗೀತೆ ರೆಡಿ ಆಗಿದೆ, ಚಿನ್ನದ ಮಲ್ಲಿಗೆ ಹೂವೆ. ಕರುಣಾ ಗೋಟೆಕರ್ ಅವರು ವಾಟ್ಸಪ್ ಮೆಸೇಜ್ ಮುಖಾಂತರ ನಮಸ್ಕಾರ, ಗುಡ್ ಮಾರ್ನಿಂಗ್ ಅಂತ ಹೇಳಿ ಮಳೆ ಬಂತು ಮಳೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ ಬನ್ನಿ ಕಾರ್ಯಕ್ರಮದಲ್ಲಿ ಲೈನಪ್ಪನ್ನು ನೋಡೋಣ. ಈಗ ಮುಂದಿನ ಹಾಡು ಬರ್ತಾ ಇದೆ. ಸೊ ಸ್ನೇಹಿತರೆ ಮುಂದಿನ ಗೀತೆ ಮುತ್ತು ಮುತ್ತು ನೀರ ಹನಿಯ. ಅದಾದ ತಕ್ಷಣ ಮತ್ತೆ ಮಳೆಯಾಗಿದೆ, ಅದಾದ ತಕ್ಷಣ ಎಲ್ಲೋ ಮಳೆಯಾಗಿದೆನೋ, ಅದಾದ ತಕ್ಷಣ ಮಳೆ ನಿಂತು ಹೋದ ಮೇಲೆ, ಅದಾದ ತಕ್ಷಣ ಸ್ಕೂಟರ್ ಸಾಂಗ್ ಫ್ರಮ್ ಸೂ ಫ್ರಮ್ ಸೋ, ಅದಾದ ತಕ್ಷಣ ಮುಂಗಾರು ಮಳೆಯಲ್ಲಿ ಅಂದುಕೊಂಡಿತ್ತು ಕಾಲ ಅನ್ನೋ ಒಂದು ಚಿತ್ರದ ಗೀತೆ, ಅದಾದ ತಕ್ಷಣ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ, ಅದಾದ ತಕ್ಷಣ ಮಳೆ ಬಂತು ಮಳೆ. ಹಿಂಗಿದೆ ಗೀತೆಗಳ ಲೈನಪ್ಪು, ಕೇಳಿ ಮಜಾ ಮಾಡಿ. ನೀವು ಕೇಳ್ತಾ ಇದ್ರ ವೇನು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ.

0: ರೈತರ ಗಮನಕ್ಕೆ ತಾಳೆ ಬೆಳೆ ಬೆಳೆಯಲು ಆಸಕ್ತ ರೈತ ಬಾಂಧವರಿಂದ ತೋಟಗಾರಿಕಾ ಇಲಾಖೆ ಬೆಳಗಾವಿ ವತಿಯಿಂದ 2026-27 ಸಾಲಿನ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ತಾಳೆ ಬೆಳೆ ಯೋಜನೆಯಡಿ ತಾಳೆ ಬೆಳೆ ಪ್ರದೇಶ ವಿಸ್ತರಣೆ ಮತ್ತು ವಿವಿಧ ಘಟಕಗಳಿಗೆ ಸಹಾಯ ಸೌಲಭ್ಯಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ತಾಳೆ ಬೆಳೆ ಬೆಳೆಯಲು ರೈತರಿಗೆ 100% ತಾಳೆ ಸಸಿಗಳಿಗೆ ಸಹಾಯಧನ ಹಾಗೂ ಮೊದಲನೆಯ ವರ್ಷದಿಂದ 4ನೆಯ ವರ್ಷದವರೆಗೆ ಬೆಳೆ ನಿರ್ವಹಣೆಗೆ ಮತ್ತು ಅಂತರ ಬೇಸಾಯಕ್ಕೆ ಸಹಾಯಧನ, ಡೀಸೆಲ್ ಪಂಪ್ಸೆಟ್, ಹನಿ ನೀರಾವರಿ, ಕೊಳವೆ ಬಾವಿ, ನೀರು ಸಂಗ್ರಹಣಾ ಘಟಕ, ಎರೆಹುಳು ಗೊಬ್ಬರ ಘಟಕ, ಮೋಟರೈಸ್ಡ್ ಚೀಸಲ್, ತಾಳೆಹಣ್ಣು ಕಟಾವು ಏಣಿ, ಚಾಪ್ ಕಟರ್, ಟ್ರ್ಯಾಕ್ಟರ್, ಟ್ರ್ಯಾಲಿ ಮತ್ತು ಎತ್ತರವಾದ ಮರಗಳಿಂದ ಹಣ್ಣು ಕಟಾವು ಮಾಡುವ ಉಪಕರಣಗಳಿಗೆ ಸಹಾಯಧನದ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು ಎಲ್ಲಾ ವರ್ಗದ ರೈತರು ಈ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ. ಸರ್ಕಾರದಿಂದ ಅನುಮೋದಿತ 3F ಆಯಿಲ್ ಪಾಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಹಾಗೂ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ತಾಳೆ ಬೆಳೆ ಬೆಳೆಯುವ ರೈತರ ಜಮೀನಿಗೆ ಕಾಲಕಾಲಕ್ಕೆ ಭೇಟಿ ನೀಡಿ ಬೆಳೆ ನಿರ್ವಹಣೆ ಕುರಿತು ತಾಂತ್ರಿಕ ಮಾಹಿತಿ ಮತ್ತು ಹಣ್ಣು ಕಟಾವು ಮಾಡುವ ಕುರಿತು ಮಾಹಿತಿ ನೀಡುತ್ತಾರೆ. ಸರ್ಕಾರದಿಂದ ಅನುಮೋದಿತ 3F ಆಯಿಲ್ ಪಾಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರೇ ತಾಳೆ ಬೆಳೆ ಹಣ್ಣನ್ನು ಖರೀದಿಸುವುದರಿಂದ ಮಾರುಕಟ್ಟೆಯ ಬಗ್ಗೆ ರೈತರಲ್ಲಿ ಯಾವುದೇ ಗೊಂದಲದ ಪ್ರಶ್ನೆಯೇ ಇರುವುದಿಲ್ಲ. ತಾಳೆ ಹಣ್ಣು ಕಟಾವಿನ ನಂತರ ರೈತರ ಸಮ್ಮುಖದಲ್ಲಿ ತೂಕ ಮಾಡಿ ಸಂಸ್ಕರಣಾ ಘಟಕಕ್ಕೆ ಸರಬರಾಜು ಮಾಡಲಾಗುವುದು. ಪ್ರತಿ ಟನ್ಗೆ ನಿಗದಿಪಡಿಸಿರುವ ಮೊತ್ತವನ್ನು 1 ವಾರದ ಒಳಗೆ ರೈತರ ಖಾತೆಗೆ ಜಮೆ ಮಾಡುತ್ತಾರೆ. ತೂಕಕ್ಕೆ ಸಮನಾಗಿ ಹಣ ಜಮೆಯಾದ ಬಗ್ಗೆ ರೈತರು ತಮ್ಮ ಮೊಬೈಲ್ನಲ್ಲಿ ಖಾತ್ರಿಪಡಿಸಿಕೊಳ್ಳಬಹುದು. ತಾಳೆ ಬೆಳೆಯು ಬೆಳೆ ವೈವಿಧ್ಯತೆಗೆ ಒಂದು ಉತ್ತಮ ಆಯ್ಕೆಯಾಗಿದ್ದು ತಾಳೆ ಬೆಳೆ ಬೆಳೆಯಿಂದ ನಿರಂತರ ಆದಾಯ ಬರುವುದರಿಂದ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಮತ್ತು ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳಲು ತಾಳೆ ಬೆಳೆ ತುಂಬಾ ಸಹಾಯಕವಾಗುವುದು. ಆಸಕ್ತ ರೈತರು ಅರ್ಜಿ ಸಲ್ಲಿಸಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲೆಯ ತಾಳೆ ಬೆಳೆಯ ನೋಡಲ್ ಅಧಿಕಾರಿಗಳಾದ ಪವನ್ ಬುದಿಹಾಳ್, ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಹಾಗೂ ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಮತ್ತು ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ. ಹಾಗೂ ಸರ್ಕಾರದಿಂದ ಅನುಮೋದಿತ 3F ಆಯಿಲ್ ಪಾಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ರತಿನಿಧಿಯವರನ್ನು ಹಾಗೂ ತಾಳೆ ಬೆಳೆ ಪ್ರಗತಿಪರ ರೈತರಾದ ಸುರೇಶ್ ಹೋಬಳಿ ತಾಲೂಕು ಮಟ್ಟದ ತೋಟಗಾರಿಕಾ ಅಧಿಕಾರಿಗಳನ್ನು ಸಂಪರ್ಕಿಸುವುದು ಎಂದು ತೋಟಗಾರಿಕಾ ಜಂಟಿ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಬೆಳಗಾವಿ ಇವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.
1: ಕಾರ್ಯಕ್ರಮದ ಮುಂದಿನ ಹಾಡು ಮತ್ತೆ ಮಳೆಯಾಗಿದೆ. ಶ್ರುತಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿ ಆಗಿದೆ, ಬನ್ನಿ ಕೇಳೋಣ. ಸ್ನೇಹಿತರೆ, ವರ್ಷದ 6ನೇ ತಿಂಗಳಿಗೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಮಳೆರಾಯನ ಕೃಪೆ ಆಗಲಿದೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ಮಳೆರಾಯನನ್ನ ಸ್ವಾಗತಿಸುತ್ತಾ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಗೀತೆ ರಿಕ್ವೆಸ್ಟ್ ಮಾಡಿದ್ರೆ 6ನೇ ತಿಂಗಳು, ತಿಂಗಳಿನ 2ನೇ ದಿನ, ಶುಭ ಮಂಗಳವಾರ, June 2, 2026 ನಿಮ್ಮೊಂದಿಗೆ ನಾವು ಮಾನ್ಸೂನ್ ಸ್ಪೆಷಲ್ ಕಾರ್ಯಕ್ರಮ ಇದು ವೇಣುಧ್ವನಿ 90.4 FM KLE ಕನಸು ಹಾಡನ್ನ ಕೇಳಿ ಮಜಾ ಮಾಡಿ.

ಕಂಚನ್ ಗೋಪಾಲ್ರೆಡ್ಡಿ ಅವರ ಗೀತೆ ಆಯಿತು ಪ್ರಸಾರ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿ ಆಗಿದೆ. ಮಳೆ ನಿಂತು ಹೋದ ಮೇಲೆ ನನ್ನ ನಿಮ್ಮೆಲ್ಲರ ಪ್ರೀತಿಯ ಕರ್ನಾಟಕದ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿರುವ ಮೆಲನ ಚಿತ್ರದ ಗೀತೆ ಆಗಿದೆ ರೆಡಿ. ಸೊ ಸ್ನೇಹಿತರೆ, ಇದಾದ ತಕ್ಷಣ ಸಂತೋಷ್ ಅವರ ಗೀತೆ, ಅದಾದ ತಕ್ಷಣ ಮುಂಗಾರು ಮಳೆಯಲ್ಲಿ ವಿಶಾಲ್ ಅವರು ರಿಕ್ವೆಸ್ಟ್ ಮಾಡಿದ್ದು, ಅದಾದ ತಕ್ಷಣ ಬೆಳಗೆದ್ದು ಯಾರ ಮುಖವನ್ನು ನಾನು ನೋಡಿದೆ ಉಮೇಶ್ ಅವರು, ಅದಾದ ತಕ್ಷಣ ಕರುಣಾ ಗೋಟೇಕರ್ ಅವರು ಹಾಗೂ ಪದ್ಮಾ ಟೇಲರ್ ಅವರು ರಿಕ್ವೆಸ್ಟ್ ಮಾಡಿರುವ ಮಳೆ ಬಂತು ಮಳೆ ಗೀತೆ ರೆಡಿ ಆಗಿದೆ. ಸೊ ಸ್ನೇಹಿತರೆ, ಮಳೆ ರಾಯನ ಸ್ವಾಗತಿಸುತ್ತಾ ಈ ಗೀತೆ ನೀರಿನ ವ್ಯರ್ಥ ಪೌಲು ಬೇಡ ಅಂತ ನನ್ನ ಕಡೆಯಿಂದನು ರಿಕ್ವೆಸ್ಟು. ನೀರು ಬರಲಿ ಅಂದರೆ ಮಳೆ ಬರಲಿ, ನೀರಿನ ಜೋಪಾನವಾಗಿ ಬಳಸಿ ಆತ್ಮೀಯ ಸ್ನೇಹಿತರೆ, ಏಕೆಂದರೆ ಈ ಬೇಸಿಗಿನಲ್ಲಿ ನೀರಿನ ಸಮಸ್ಯೆ ಎಲ್ಲರಿಗೂ ಆಗಿತ್ತು, ಹೌದಲ್ವಾ? ಸೊ ಸ್ನೇಹಿತರೆ, ನೀರು ಮಳೆ ಮುಖಾಂತರ ನೀರು ಜಾಸ್ತಿ ಆದರೆ ಒಮ್ಮೆ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಇಷ್ಟೇ ರಿಕ್ವೆಸ್ಟ್ ಮಾಡೋದು. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಮಳೆ ರಾಯನ ಸ್ಪೆಷಲ್ ಹಾಡನ್ನು ಕೇಳಿ ಮಜಾ ಮಾಡಿ.

0: ಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.aletech.ac.in ಗೆ ಭೇಟಿ ನೀಡಿ. ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ May 31 ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
0: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
1: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
0: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
1: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡಿದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

ಮುಂಗಾರು ಮಳೆಯಲ್ಲಿ ಗೀತೆ ಫ್ರಮ್ ದ ಮೂವಿ ಅಂದೊಂದಿತ್ತು ಕಾಲ ಅನ್ನೋ ಒಂದು ಚಿತ್ರದ ಗೀತೆ ಸುದ್ರಾಮ್ ಅವರ ಧ್ವನಿಯಲ್ಲಿ. ಆತ್ಮೀಯ ಸ್ನೇಹಿತರೆ, ಮಳೆ ರಾಯನ ಆಗಮನ ಆಗಲಿದೆ ಇವತ್ತು ಅಂತ ನ್ಯೂಸ್ ನಲ್ಲಿ ನೋಡಿದೆ. ಸೊ ಅದಕ್ಕೆ ಮಾನ್ಸೂನ್ ಸ್ಪೆಷಲ್ ಪ್ರಾರಂಭ ಮಾಡೋಣ ಅಂತ ಈ ಗೀತೆಯೊಂದಿಗೆ ನೀವು ಎಲ್ಲರೂ ಭಾಗವಹಿಸಿದ್ರಿ. ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

ಪ್ರಕಾಶ್ರ ವಿಜಯ್ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಬೆಳಗೆದ್ದು ಯಾರ ಮುಖವನ್ನ ನಾನು ನೋಡಿದೆ, ಕೇಳಿ ಎಂಜಾಯ್ ಮಾಡಿದಲ್ಲ. ಈಗ ಮತ್ತೊಮ್ಮೆ ಅವರ ಧ್ವನಿಯಲ್ಲಿ ಬರ್ತಾ ಇದೆ ನಡೆಯುವ ದೋಣಿ ಚಿತ್ರದ ಟೈಟಲ್ ಗೀತೆ. ಆತ್ಮೀಯ ಸ್ನೇಹಿತರೆ, ಈ ಗೀತೆಯ ಸಂಗೀತ ನಿರ್ದೇಶಕರು ಅಖಿಲ್ ಅವರು, ಅಖಿಲ್ ಅಲಮಟ್ಟಿ ಅವರು, ಹಾಗೂ ಸಾಹಿತ್ಯ ಉಮೇಶ್ ಬಡಿಗೇರವರು. ಇವರು ವೇಣುಧ್ವನಿಯ ಯುವಧ್ವನಿ ಕಾರ್ಯಕ್ರಮದಲ್ಲಿ ಬಂದು ಸಂದರ್ಶನವನ್ನು ಕೊಟ್ಟಿದ್ರು. ಸೊ ಸ್ನೇಹಿತರೆ, ಇವರು ಈ ಒಂದು ಗೀತೆಯೊಂದಿಗೆ ಬಂದಿದ್ದಾರೆ. ಬಹಳ ಮುಖ್ಯವಾಗಿ ಈ ಗೀತೆ ನಮ್ಮ ಪ್ರೀತಿಯ ಸ್ವರ ವಿಜಯ್ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಬಹಳ ಬಹಳ ಹಿಟ್ ಆಗಿದೆ ಆಲ್ರೆಡಿ ಆನ್ ದ ಇಂಟರ್ನೆಟ್. ಬನ್ನಿ ಮತ್ತೊಮ್ಮೆ ಕೇಳೋಣ. ಸೊ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಮಳೆರಾಯನ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಸ್ ಮಸ್ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ರಿ. ಈಗ ಮುಂದಿನ ಹಾಡು ನಡೆಯುವ ದೋಣಿ ಟೈಟಲ್ ಟ್ರ್ಯಾಕ್ ಬರ್ತಾ ಇದೆ. ಇದಾದ ತಕ್ಷಣ ಮಳೆ ಬಂತು ಮಳೆ, ಈ ಗೀತೆಯನ್ನ ನಮ್ಮ ಪದ್ಮ ಅವರು ಹಾಗೂ ಕಾರ್ಯಕ್ರಮದಲ್ಲಿ ಕರುಣ ಗೋಟೇಕರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸುರಿ.

0: ಎಲ್ಲವನ್ನೂ ಬಲ್ಲ ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ.

0: ಟೈಲರ್ ಹಾಗೂ ಕರುಣಾಗೋಟಿಗರ್ ಅವರ ಗೀತೆ ಆಯಿತು ಪ್ರಸಾರ. ಸ್ನೇಹಿತರೆ, ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ಕಾರ್ಯಕ್ರಮದ ಕೊನೆ ಎರಡು ಗೀತೆಗಳೊಂದಿಗೆ ಇವತ್ತಿನ ನಿಮ್ಮೊಂದಿಗೆ ನಾವು ಮಾನ್ಸೂನ್ ಸ್ಪೆಷಲ್. ಮಳೆರಾಯನ ಕೃಪೆ ಆಗಲಿದೆ. ಶೀಘ್ರದಲ್ಲಿ ನಮ್ಮ ಪ್ರೀತಿಯ ಕುಂದಾನಗರಿ ಬೆಳಗಾವಿಯಲ್ಲಿ. ಆ ಒಂದು ಕಾರಣಕ್ಕೆ ನಾನು ರಿಕ್ವೆಸ್ಟ್ ಮಾಡಿದೆ ಕನ್ನಡ ಚಿತ್ರರಂಗದ ಮಸ್ತ್ ಮಸ್ತ್ ಗೀತೆಗಳನ್ನ ರಿಕ್ವೆಸ್ಟ್ ಮಾಡಿ ಅಂತ, ಫಾರ್ ವೆಲ್ಕಮಿಂಗ್ ಮಳೆರಾಯ. ಅದಕ್ಕೆ ತಕ್ಕಂತೆ ಗೀತೆಗಳನ್ನ ರಿಕ್ವೆಸ್ಟ್ ಮಾಡಿದ್ರಿ. ಇದುವರೆಗೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ವದೆ. ಪೈಲಾಯನಾರ ಐ ಬಾಬಾ ನಂತರ ಕಾಯಿ ಪಾಯಿ ಜೊತೆ ನಕ್ಕೀಗಾವ್ತೀರಿ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೌತ್ರ ಜಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಗಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೆ. ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಗೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮನ ಮುಚ್ಚೋಕೆ, ಅಂಗೈ ಅಗ್ಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ ಕಡೆ? ಇವು ಕೆಲವರಿಗೆ ಕನಸು. ಅದಕ್ಕೆ ಹೇಳುದು, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ, ಹೆಸರು ಮಾಡಬೇಕು ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಮಾಡಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ. ಆದರೆ ಇನ್ನೊಬ್ರು ಪ್ರತಿ ಪ್ರೀತಿಯಿಂದ ಮಾತಾಡೋಣ, ಸ್ವಂತ ತಂದೆ ತಾಯಿ ಮೇಲೆ ಮಾತಾಡೋಣ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.
1: ಮಣಿ ಮುಳೆ ಮದಿಗೋದಣ್ಣ ಬರ್ತಿಲ್ಲ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣು ಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ವೇದಿಕೆಯಲ್ಲಿ ಕಾವ್ಯವನ್ನ ಉಸಿರಾಗಿಸಿಕೊಂಡಿರುವಂತಹ ಸಾಹಿತಿಗಳು ಲೇಖಕರು ಬರಹಗಾರರು ಆದಂತಹ ಗೋಕಾಕ್ನ ನ್ಯಾಯವಾದಿಗಳಾದ ಶ್ರೀ ಲಕ್ಷ್ಮಣ್ ಶೆರೆಗಾರವರು ನಮ್ಮೊಂದಿಗಿದ್ದಾರೆ. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ.
0: ಸರ್, ಈಗ ತಾವು ಬರವಣಿಗೆಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾ ಇದ್ದೀರಾ. ಸರ್, ಈಗ ಸ್ತ್ರೀ ಶೋಷಣೆ ವೇದ ಕಾಲದಿಂದಲೂ ನಡ್ಕೊಂಡು ಬರ್ತಾನೆ ಇದೆ. ಈ ಒಂದು ಸ್ತ್ರೀ ಶೋಷಣೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಇದೆ, ತಾವು ಒಬ್ಬ ನ್ಯಾಯವಾದಿಗಳಾಗಿ ಯಾವ ರೀತಿ ಹೇಳ್ತೀರಾ?
1: ಅದ ನನ್ನ ನಿರಾಕರಣ ಕಥಾ ಸಂಕಲನ ಒಳಗೆ ಒಂದು ಮುನ್ನುಡಿ ಅಂತ ಬರೆದಿದ್ರು, ಒಂದು ಲೈನ್ ಇದೆ. ಈಗ ನಾವು ಸ್ತ್ರೀ ಶೋಷಣೆಗಳನ್ನ ನಾವು ಒಡೆದು ಎದ್ದು ಕಾಣುವುದಂತದ್ದು ಎಲ್ಲಿ ಅಂತಂದ್ರೆ ಈ ರಾಮಾಯಣ ಮಹಾಭಾರತ ಅದರ ಹಿಂದಿನ ದಿನಗಳೊಳಗೆ ನಾವು ನೋಡ್ತೀವಿ. ಈಗಲೂ ನಾವು ಒಂದು ಕ್ಷಣ ಹಿಂದೆ ತಿರುಗಿ ನೋಡಿದ್ರೆ ಇರುವಂಥ ಗಲ್ಲಿ ಒಳಗೆ ನಾವು ಎಲ್ಲಿ ಇರ್ತೀವಲ್ಲ ಆ ಗಲ್ಲಿ ಒಳಗೆ ಪ್ರತಿ ಅಲ್ಲೆಲ್ಲಿ ಸೀತೆನು ಕಾಣ್ತಾಳು, ಊರ್ಮಿಳೆ ಕಾಣ್ತಾಳು, ಅಹಲ್ಲೆ ಈ ಎಲ್ಲ ಪಾತ್ರಗಳನ್ನು ಅವಳಿನ ರೂಪದೊಳಗೆ ನಾವು ಕಾಣ್ತೀವ್ರಿ. ಅಲ್ಲಿ ಅಗಸಿದ್ದ ಇಲ್ಲಿ ಇನ್ನೊಬ್ಬ ಯಾರೋ ಇರ್ತಾನೆ, ಅಲ್ಲಿ ರಾಮ ಇದ್ದ ಇಲ್ಲಿ ಇನ್ನೊಬ್ಬ ಹೆಸರು ಬೇರೆ, ಅಲ್ಲಿ ಲಕ್ಷ್ಮಣ ಇಲ್ಲಿ ಇನ್ನೊಬ್ಬ ಹೆಸರು ಇಟ್ಕೊಂಡು ಅದರ ಅದ ಆ ಪದ ಅದ ಅಲ್ಲಿ ಹಾಕಿಕೊಟ್ಟ ಪಾಠ ಇವತ್ತಿನ ತನಕನೂ ಈ ಪುರುಷ ಪ್ರಧಾನ ಸಮಾಜ ಚಾಚು ತಪ್ಪದ ನಡೆಸ್ಕೊಂಡು ಬಂದಿರೋದು ಅದನ್ನ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಇನ್ನೂ ಸಾಧ್ಯ. ಅದ್ ನಮ್ದ ಸಮಾಜದ ಅಲ್ಲಿ ಬದಲಾವಣೆ ಆಗ್ಬೇಕಾದ ಹಾಕಿಕೊಟ್ಟ ಅಪ್ಪ ನೆಟ್ಟ ಆಲಮರ ಅಂತೇಳಿ ಯಾರು ನೇನ್ ಹಾಕೊಳ್ಳುವಂತ ಪರಿಸ್ಥಿತಿ ಬರಬಾರ್ದು. ನಾವು ರಾಮಾಯಣ ಓದ್ಬೇಕು, ರಾಮನ ತರ ಸೀತೆಯನ್ನ ಕಾಡಿಗೆ ಬಿಡುವಂತದ್ದು ಬರಬಾರ್ದು. ಮಹಾಭಾರತ ಓದ್ಬೇಕು, ದ್ರೌಪದಿ ಮನಸ್ಸೊಳಗೆ ಏನಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲ್ಲ ಹೋಗ್ಬಾರ್ದು. ಇಂಥವ್ನ ನಾವು ಇಲ್ಲಿ ಈಗ ನಾವು ಅದನ್ನು ತಿಳ್ಕೊಂಡು ಮುಂದುವರ್ಕೊಂಡು ಹೋಗ್ಬೇಕು. ಈಗಾದ್ರೂ ಅಂತ ಪಾತ್ರಗಳನ್ನು ನಾವು ಸಾಕಷ್ಟು ನೋಡ್ತೀವಿ, ನಮ್ಮ ನಮ್ಮ ಓಣಿ ಒಳಗನ ನೋಡ್ತೀವಿ. ಏನೋ ಒಂದು ಸ್ವಲ್ಪ ಎಲ್ಲೋ ಹನಿಕೆ ಹಾಕಿ ನೋಡಿದ್ರೆ ಸೀತಾನ ಕಾಂತಾಳು, ದ್ರೌಪದಿ ಕಾಂತಾಳು, ಈ ತರ ಪಾತ್ರಗಳನ್ನ ನಾವು ಈಗಾದ್ರೂ ನೋಡ್ಕೊಂತ ಹೋಗ್ತಿರ್ತೀವಿ.
0: ಸರ್, ಈಗ ಈ ಪೌರಾಣಿಕ ಪಾತ್ರಗಳನ್ನ ನಾವು ಆಧುನೀಕರಿಸಿ ನೋಡೋದು ಎಷ್ಟು ಸರಿ ಅಂತ ಹೇಳ್ತೀರಾ?
1: ಇದಕ್ಕೆ ನಾ ಉತ್ತರ ನಾನು ಬಹುಶಃ ಸಂಕಲನೊಳಗನ್ನ ಬರೆದಿನಿ. ನನ್ನ ಅದೇ ಲೈನ್ ಅನ್ನು ಓದ್ಬೇಕು ಅಂತಂದ್ರೆ ಕತೆ ಕಥಾ ಸಂಕಲನೊಳಗೆ ಇದೇ ಪ್ರಶ್ನೆಗೆ ನಾನು ಉತ್ತರ ಏನ್ ಬರ್ದೇನೆ ಅಂತಂದ್ರೆ ಪೌರಾಣಿಕ ಪಾತ್ರಗಳನ್ನು ಆಧುನೀಕರಿಸಿ ನೋಡುವುದು ಎಷ್ಟು ಸರಿ ಇದಕ್ಕೆ ಅನ್ನುವ ಜಿಜ್ಞಾಸೆ ಕೂಡ ಒಂದೆಡೆ ನನಗಿದೆ. ಮನುಷ್ಯ ಲೋಕಕ್ಕೆ ದೈವತ್ವ ಇಳಿಸಿದರೆ ಮಾನವ ಸಹಜ ಎಲ್ಲ ವಾಂಛೆಗಳನ್ನು ಮೀರಲಾಗುವುದಿಲ್ಲ ಹೀಗೆಂದು ನನಗೆ ಬೇಕಾದ ಕಾರಣ ಕೊಟ್ಟುಕೊಳ್ಳುತ್ತೇನೆ ಮತ್ತು ಹಾಗಂದುಕೊಳ್ಳುವವನು ನಾನೇನು ಮೊದಲನೆಯವನು ಅಲ್ಲ. ಪೌರಾಣಿಕ ಪಾತ್ರಗಳನ್ನು ಆಧುನೀಕರಿಸಿ ನೋಡುವುದು ಎಷ್ಟು ಸರಿ ಅಂತಂದ್ರೆ ಈಗ ರಾಮಾಯಣ ಮತ್ತು ಮಹಾಭಾರತ ಅಲ್ಲಿ ವಿಷ್ಣುವಿನ ಅವತಾರ ಅಂತ ನಾವು ಅನ್ಕೊಂತೀವಿ. ರಾಮನ ಅವತಾರ ಅಂತಂದ್ರೆ ವಿಷ್ಣುವಿನ ಅವತಾರ. ಈಗ ಭೂಮಿ ಮೇಲೆ ಭೂಲೋಕದಲ್ಲಿ ರಾಮನ ಅವತಾರ ವಿಷ್ಣುವಿನ ಅವತಾರ ರಾಮ ಅಂತೇಳಿ ಆದ್ಮೇಲೆ ಅವಾಗ ಆ ವಿಷ್ಣುವಿನ ಅಂಶ ಇಲ್ಲದ ಅವನು ಹುಟ್ಟಬೇಕು. ಆದ ಇಲ್ಲಿ ಮಾನವನಾಗಿನ ಇಲ್ಲಿ ನಾವು ಆ ಜನ್ಮವನ್ನು ಕಳಿಬೇಕು ಅಂತೇಳಿ ರಾಮನು ಅಂದ್ಕೊಂಡ, ಆಮೇಲೆ ಕೃಷ್ಣನು ಅಂದ್ಕೊಂಡ. ಅದೇ ಕಾರಣಕ್ಕಾಗಿ ಕೃಷ್ಣ ಇದ್ದವನು ಮಾನವ ಸಹಜ ಸಾವು ಬರಬೇಕು ಅಂಥೇಳಿ ಅಪೇಕ್ಷೆ ಮಾಡಿ ಯಾವುದೋ ಒಬ್ಬ ಬೇಡನಿಂದ ಬಾಣವನ್ನು ಹೊಡೆಸ್ಕೊಂಡು ಆ ಮನುಷ್ಯರು ಪಡುವಂಥ ಯಾತನೆಯನ್ನು ಪಟ್ಟು ಅವನು ಸತ್ತದ್ದನ್ನು ನಾವು ಅಲ್ಲಿ ಮಹಾಭಾರತ ಒಳಗೆ ಕಾಣ್ತೀವಿ. ಅದೇ ಥರ ಈ ರಾಮಾಯಣದೊಳಗೆ ಈ ರಾಮ ಅನುಭವಿಸುವಂಥ ಈ ಕೌಟುಂಬಿಕ ಸಮಸ್ಯೆ ಅದೇನು ಕಾಡಿಗೆ ಹೋಗೋಕೆ ಬರುವಂಥದ್ದು ಪ್ರಸಂಗ ಅಲ್ಲಿ ಭಾಷೆಗಳನ್ನು ಕೊಟ್ಟದ್ದು ಇವೆಲ್ಲ ಕಾರಣಗಳಿಗಾಗಿ ಅವನು ದೊಡ್ಡ ರಾಜ ಇದ್ರೂ ಅವಾಗ ಅಲ್ಲಿ ಹೋಗಬೇಕಾದಂಥ ಪ್ರಸಂಗ ಇದು ಕೌಟುಂಬಿಕ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಅವನು ಮಾನವ ಮನುಷ್ಯನ ಅಂಥೇಳಿನ ಆ ಅದನ್ನು ವಚನಕ್ಕೆ ಬದ್ದಾಗಿ ಮುಂದುವರ್ಕೊಂಡು ಹೋಗುವಂಥದ್ದನ್ನು ನಾವು ಅಲ್ಲಿ ನೋಡ್ತೀವಿ. ಅದಕ್ಕಾಗಿ ಪ್ರಶ್ನೆ ಈ ಹೇಳಬೇಕು ಉತ್ತರ ಹೇಳಬೇಕು ಅಂತಂದ್ರೆ ಪೌರಾಣಿಕ ಪಾತ್ರಗಳನ್ನು ಆಧುನೀಕರಿಸಿ ನೋಡುವುದು ಎಷ್ಟು ಸರಿ. ಈ ಎಲ್ಲ ಪಾತ್ರಗಳ ಹಿಂದೆ ಮನುಷ್ಯನ ಮನಸ್ಸು ಅನ್ನೋದು ಒಂದ. ಅವಾಗ ಮನುಷ್ಯನ ಮನಸ್ಸು ಬೇರೆ ಇತ್ತು, ಈಗ ಮತ್ತು ಮನುಷ್ಯನ ಮನಸ್ಸು ಇವತ್ತಿನ ಮನುಷ್ಯನ ಮನಸ್ಸು ಬೇರೆ ಅಂತ ಅಲ್ಲ. ಮನುಷ್ಯನ ಆಳದೊಳಗೆ ಇರುವಂಥ ಅಂತರಾತ್ಮ ಅನ್ನೋದು ಒಂದೇ. ಅದು ಆ ಕಾಲ ಇದು ಈ ಕಾಲ ಅನ್ನೋದು ಬಿಟ್ಟರೆ ಅವಾಗೂ ನಾವು ಪಾವಿತ್ರ್ಯಕ್ಕೆ ಪಾತಿವ್ರತಕ್ಕೆ ಏನು ಡೆಫಿನಿಷನ್ ಕೊಡ್ತಿದ್ವಿ ಈಗಲೂ ನಾವು ಅದನ್ನೇ ಕೊಡ್ತೀವಿ. ಅವಾಗ ಯಾವ್ದು ತಪ್ಪು ಅಂತ ಹೇಳ್ತಿದ್ವಿ, ಈಗಲೂ ನಾವು ಅದನ್ನ ತಪ್ಪು ಅಂತ ಹೇಳ್ತೀವಿ. ಮನುಷ್ಯರು ಮಾತ್ರ ಈ ತಪ್ಪುಗಳನ್ನ ತಪ್ಪಂತ ಯಾಕೆ ಹೇಳಬೇಕು? ಅಲ್ಲಿ ದೇವರ ಅವತಾರ ಇದ್ರೆ ದೇವರ ಅವತಾರದಿಂದ ಆದ ತಪ್ಪನ್ನ ಸರಿ ಅಂತ ನಾವು ಯಾಕೆ ಅನ್ಬೇಕು? ಅದಕ್ಕಾಗಿ ರಾಮಂದು ಅವ ಅವತಾರ ಇದ್ರೂ ಸರಿ ಅದನ್ನು ಆ ಅವತಾರನ್ನು ಇಲ್ಲಿ ನಾವು ಹಿನ್ನೆಲೆಯೊಳಗೆ ತರುವುದನ್ನು ಬೇಕಾಗಿಲ್ಲ. ನಮ್ಮ ಕಣ್ಣು ಮುಂದಿರುವುದು ರಾಮ ಸೀತೆ ಅವರ ನಡುವೆ ಆಗಿದ್ದಂಥ ಘಟನೆಗಳನ್ನು ಮಾತ್ರ ಗಣನೆಗೆ ತಗೊಂಡು ನಾವು ಆಲೋಚನೆ ಮಾಡಿದರೆ ಸಾಮಾನ್ಯ ಮನುಷ್ಯ ಆಗಿ ರಾಮಂದು ತಪ್ಪು ಅಂತೇಳಿ ನಾನು ಆ ಕಥೆಯೊಳಗೆ ಚಿತ್ರಿಸಿದ್ದೇನೆ. ಅದಕ್ಕಾಗಿ ಆಧುನೀಕರಿಸಿ ನೋಡುವಂಥದ್ದು ಆ ಥರ ಏನಲ್ಲಿ ಅಷ್ಟೊಂದು ಡೀಪಾಗಿ ಆ ಕಾಲದನ್ನ ಸನ್ನಿವೇಶ ಅಥವಾ ಸಂಪ್ರದಾಯ ತಿಳುವಳಿಕೆ ಬೇರೆ ಇತ್ತು, ಈಗ ಅದೆಲ್ಲ ಬೇರೆ ಹಾಗೆ ಆಗಿರೋದ್ರಿಂದ ಈ ಕಾಲದೊಳಗೆ ನಿಂತು ಆ ಕಾಲಕ್ಕೆ ಹೋಗಿ ಅಲ್ಲಿನ ಸರಿ ತಪ್ಪುಗಳನ್ನು ಡಿಸ್ಟಿಂಗ್ವಿಷ್ ಮಾಡುವುದಕ್ಕೆ ಮಾಡಬಾರ್ದು ಅಂತ ಅನ್ನೋದು ಸರಿನೂ ಅಲ್ಲ, ಮಾಡಬಹುದು. ಯಾಕಂದ್ರೆ ಮನುಷ್ಯ ಮನಸ್ಸು ಆವಾಗನೂ ಅದೇ ಇತ್ತು, ಈಗನೂ ಅದೇ ಥರ ಇರೋದರಿಂದ ಹಿಂದೆ ಹೋಗಿನೂ ನಾವು ಅದನ್ನು ಮರುಕಳಿಸಿ

0: ಕತೆಗಳು ಸಾಮಾಜಿಕವಾಗಿ ಇರುವಂತ ವಿಷಯನ ಇಟ್ಟುಕೊಂಡು ಬರೆದಿದ್ದು ಈ ತರ ಇಲ್ಲಿ ತನಕ ಬರ್ದೇನ್ರಿ.
1: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸರ್, ಈಗ ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಕಥಾ ಸಂಕಲನವನ್ನ ಬರೀತೀರಾ ಅಂತ ಹೇಳ್ತೀರಾ, ಯಾವ ರೀತಿ ಸರ್, ಯಾವ ರೀತಿ ಒಂದು ಸಾಮಾಜಿಕ ಕಳಕಳಿ ಇದೆ ಆ ಒಂದು ಪುಸ್ತಕದಲ್ಲಿ ಅಂತ?
2: ಸಾಮಾಜಿಕ ಅಂತಂದ್ರೆ ಈಗ ಇದು ಕತೆ ಒಳಗೆ ಬರುವುದು ಒಂದು ಕತೆ ಉದೋ ಉದೋ ಅಂತ ಹೇಳಿ, ಅದರಲ್ಲಿ ಇಬ್ರು ಗಂಡ ಹೆಂಡತಿ ಆಕೆ ಮೈ ಒಳಗೆ ಯಲ್ಲಮ್ಮ ದೇವಿ ಬರ್ತಾಳು ಅಂತ ಹೇಳಿ ಗೊತ್ತಾದ್ಮೇಲೆ ಅವರಿಬ್ಬರ ನಡುವೆ ಗಂಡ ಹೆಂಡತಿ ನಡುವಿನ ಒಂದು ಸಂಬಂಧ ಯಾವ ಥರ ಆತು. ಈಗ ನಮಗಿಲ್ಲೇ ಯಾವುದು ಅಪ್ರಸ್ತುತ ಅಂತಂದ್ರೆ ಆ ದೇವಿ ಬರ್ತಾಳು ನಿಜವಾಗ್ಲೂ ಬರ್ತಾಳು ಇಲ್ಲೋ ಅನ್ನೋದು ಅಲ್ಲಿ ಈಗ ನಮಗೆ ಮುಖ್ಯ ಆಗೋದೇ ಇಲ್ಲ. ಇಲ್ಲೇ ನನ್ನ ಕಥೆಯೊಳಗೆ ಬರೆದದ್ದು ಬರ್ತಾಳು ಅಂತೇಳಿ ಆದ್ಮೇಲೆ ಅವರಿಬ್ಬರು ನಡುವಿನ ಸಂಬಂಧ ಯಾವ ಥರ ಮುಂದುವರಿತು. ಸಾಮಾಜಿಕವಾಗಿ ಇಲ್ಲಿ ಹೇಳಬೇಕಂತಂದ್ರೆ ಒಂದು ಸಮಾಜವನ್ನು ಅಲ್ಲಿ ಆಗುವಂಥ ಕೆಲವೊಂದು ಹೇರಾಪೇರಿ ಅವನ್ನ ನಾವು ಎತ್ತಿ ಹಿಡಿಬೇಕು ಹೆಂಗಂತಂದ್ರೆ ಇಲ್ಲಿ ಒಂದು ಎರಡು ಲೈನ್ ನಾನು ಓದ್ಬಿಡ್ತೀನಿ. ಧರ್ಮದ ಹೆಸರಿನ ಬಟ್ಟೆ ಹಾಕಿಕೊಂಡವರು ಒಳಗೆಲ್ಲ ಬತ್ತಲಾಗ್ಯಾರು. ನಿನ್ನ ಇರವು ಜಗಲಿ ಮ್ಯಾಲಷ್ಟ ತಾಯಿ, ನಮ್ಮ ಬದುಕಿನ್ಯಾಗ ನಿನಗೆ ತಾವು ಎಲ್ಲಿ ಐತಿ? ದೇವರು ಗುಡಿಯಾಗಿದ್ರನ ಚಂದ, ಮನ್ಯಾಗ ಗುಡಿಗಳು ಹುಟ್ಟಬಾರ್ದು. ದಿನ ತುಪ್ಪದ ದೀಪ ಹಚ್ತೀನಿ, ನೀ ಬರ್ಬ್ಯಾಡ ಹೋಗ. ಆಕೆ ಬ್ಯಾಸರಾಗೆ ಈಗ ನಾವು ಧರ್ಮದ ಹೆಸರಿನ ಬಟ್ಟೆ ಹಾಕಿಕೊಂಡವರು ಒಳಗೆಲ್ಲ ಬತ್ತಲಾಗ್ಯಾರು. ಸುಮ್ಮನೆ ಒಂದು ನೆವ ಸಿಕ್ಕರೆ ಸಾಕು, ಯಾರ್ಯಾರು ಏನೇನು ದುರುಪಯೋಗ ತಗೊಂಡು ದೇವರನ್ನ ಹೆಸರನ್ನು ಮುಂದೆ ಇಟ್ಕೊಂಡು ದುರುಪಯೋಗ ತಗೊಂಡು ಏನೇನು ಮಾಡುವಂಥ ಇಂಥ ದಿವಸೊಳಗೆ ಆ ಹೆಣ್ಮಗಳು ನೀನು ಗುಡಿಯಾಗಿದ್ದರನ್ನ ಚಂದ, ಮನೆಯೊಳಗೆ ಗುಡಿಗಳು ಹುಟ್ಟಬಾರ್ದು. ಅದಕ್ಕೆ ನಿನ್ನ ಜಾಗ ಎಲ್ಲಿ ಅಂತಂದ್ರೆ ಜಗಲಿ ಮೇಲೆ ಅಷ್ಟೇ. ಅದಕ್ಕೆ ದಿನ ನಿನಗೆ ತುಪ್ಪದ ದೀಪ ಹಚ್ತಾನೆ, ನೀ ನನ್ನ

0: ಒಳಗೆ ಬರಬೇಡ ಹೋಗಂತೇಳಿ ಆಕೆ ದೇವ್ರನ್ನು ತನ್ನ ನೀ ಬ್ಯಾಡ ಅಂತೇಳಿ ಹೇಳುವಂಥದ್ದ ಇದನ್ನ ಅದರೊಂದಿಗೆ ಈಗಿನ ಕೆಲವೊಬ್ರು ದೇವರ ಹೆಸರಿನಿಂದ ಇಟ್ಟುಕೊಂಡು ಮಾಡುವಂತ ಅನ್ಯಾಯ ಅಥವಾ ಏನೇನೋ ಮೋಸ ಅದನ್ನ ಇಲ್ಲಿ ಏನೋ ತೋರಿಸ್ಬೇಕಾಗಿತ್ತು ನನಗೆ. ಅದಕ್ಕಾಗಿ ಈ ತರ ಒಂದು ಬರೆದ ಕತೆ ಅದು. ಇನ್ನ ಸಾಮಾಜಿಕವಾಗಿ ಹೇಳ್ಬೇಕಂತಂದ್ರ ಮೈ ಮಾರಿಕೊಳ್ಳುವವಳ ಆತ್ಮ ವೃತ್ತಾಂತವೆಂಬ ಕುದಿ ಈ ಕತೆ. ಇದೊಂದು ವೇಶ್ಯ ಕತೆ ಅದು. ಆಕೆಗೆ ಆಗುವಂಥ ಒಟ್ಟಾರೆ ಬೇಜಾರುಗಳನ್ನೆಲ್ಲ ಮುಂದಿಟ್ಟುಕೊಂಡು ಅದು ಬರೆದಂಥ ಕತೆ ಅದು. ಕುದಿ ಆಕೆಯೊಳಗೆ ಇರುವಂಥ ಒಂದು ಕುದಿಯನ್ನು ಮುಂದಿಟ್ಟುಕೊಂಡು ಬರೆದಂಥ ಕತೆ. ಅಲ್ಲಿ ಆಕೆ ಮೇಲೆ ದಿವಸ ನಡೆಯುವಂಥ ಒಂದು ಆಕೆ ಮನಸ್ಸಿಗೆ ವಿರುದ್ಧವಾಗಿ ನಡೆಯುವಂಥ ಅಂತ ಅದನ್ನೆಲ್ಲನೂ ನನಗೆ ಅದು ನಾವೆಲ್ಲ ಅಂದ್ಕೊಂತೀವಿ ಸಮಾಜದ ಒಂದು ಭಾಗ ವೇಶ್ಯರು ಇರದೇ ಇದ್ರೆ ಸಮಾಜದ ಸ್ವಾಸ್ಥ್ಯ ಕೆಡ್ತೈತಿ, ಅದಕ್ಕಾಗಿ ವೇಶ್ಯಾವೃತ್ತಿ ಅನ್ನೋದು ಒಂದು ಇರಬೇಕು. ಇದು ಒಂದು ಸಮಾಜದ ನಮ್ಮ ಸಮಾಜದ ಒಂದು ವಾದ. ಇದು ಸಮಾಜ ಸುಸೂತ್ರವಾಗಿ ನಡಿಬೇಕಂತಂದ್ರೆ ಅದೊಂದು ವರ್ಗ ಇರಬೇಕು ಅಂತ ಅನ್ನೋದು. ಅದು ಸರಿ ಇರಲಿ, ಅದನ್ನು ಅದೊಂದು ಅದು ಇರಬೇಕು ಇರಬಾರ್ದು ಅನ್ನೋದ್ರ ವಿಷಯ ಇದರೊಳಗೆ ಇಲ್ಲ, ಅದು ಇಲ್ಲಿ ಪ್ರಸ್ತುತನೂ ಅಲ್ಲ. ಆದರೆ ನನಗೆ ಇಲ್ಲಿ ಈ ಕತೆ ಮುಖಾಂತರ ಏನು ಹೇಳಬೇಕಾಗಿತ್ತು ಅಂತಂದರೆ ಆಕೆಯ ಕುದಿ ಎಷ್ಟರ ಮಟ್ಟಿಗೆ ನಾವು ಕಾಣೋದಕ್ಕೆ ಸಾಧ್ಯ. ಒಂದು ಲೈನ್ ಹೇಳ್ತೇನೆ ನಿಮಗೆ. ಮಾಂಸದ ಹಸಿವಿನವನಿಗೆ ಎದೆ ಹಾಲು ಕುಡಿಸಿ ಹೊಟ್ಟೆ ತುಂಬಿಸಲಾಗುವುದೇನು? ಪಕ್ಕದ ಕೊನೆಯಿಂದ ಹಸಿದ ಮಗುವಿನ ಅಳುವಿಗೆ ನನ್ನೆದೆಯಿಂದ ತೊಟ್ಟಿಕ್ಕುವ ಮೊಲೆ ಹಾಲನ್ನು ಅದ್ಯಾವುದೋ ಜನುಮದ ಸೇಡು ತೀರಿಸಿಕೊಳ್ಳುವವನಂತೆ ಚಪ್ಪರಿಸಿ ಕುಡಿಯುತ್ತ ಹೊಟ್ಟೆ ತುಂಬಿಸಿಕೊಳ್ಳುವವನ ಜೀವ ತನ್ನಗಿರಲೆಂದು ಹೇಗೆ ಹರಸಲಿ? ಇನ್ನು ನಿಜವಾಗ್ಲೂ ಈ ಘಟನೆಯನ್ನು ಅಲ್ಲಿ ಆ ಸಾಲುಗಳು ಆಗಿಸಿ ಬರೆಯುವಾಗ ನಾನು ಬೆವರನ್ನ ಬಿಟ್ಟುಕೊಂಡು ಬೆವರನ್ನ ನಿಜವಾಗ್ಲು ಆ ಥರ ಕುಸಿದು ಹೋಗಿದ್ದೀನಿ ನಾನು. ಕಣ್ಣು ಮುಂದೆ ನಾವು ಒಂದು ಘಟನೆ ತಗೊಳ್ಳೋನು ಹಾಕಿದ ಒಂದು ಮಗು ಪಕ್ಕದ ಕೊನೆಯೊಳಗೆ ಅಳ್ತಿರ್ತೈತಿ, ಅದಕ್ಕೆ ಹಸು ಆಗಿರ್ತೈತಿ, ಇಲ್ಲೇ ಅವ ಒಬ್ಬ ಯಾರೋ ಗಿರಾಕಿ ಬಂದಿರ್ತಾನು. ಆ ಮಗುವಿನ ಅಳುಗೆ ಈ ತಾಯಿ ಎದೆಯೊಳಗೆ ಉಕ್ಕುವಂಥ ಹಾಲನ್ನು ಆ ಗಿರಾಕೆ ಹಪ ಹಪೆ ಅಂತ ಕುಡಿಯೋದನ್ನು ಅಲ್ಲಿ ಆಕೆ ದುಡ್ಡು ತಗೊಂಡು ಅವನ ಜೊತೆ ಮಲಗಿರ್ತಾಳು. ಅಲ್ಲಿ ಆ ಘಟನೆ ಆ ಮಗು ಆ ಅಳು ಆ ಹಾಲು ಆಕೆ ಯಾರಿಗೆ ಮೋರೆ ಇಡಬೇಕಾಕೆ? ಅದ ಭಾವು ನನ್ನನ್ನು ಅತಿ ಭಾವುಕಗೊಳಿಸಿದಂಥ ಒಂದು ಸನ್ನಿವೇಶ ಅದ. ಇಂಥದ್ದೊಂದು ಕುದಿ ಆಕೆ ಒಳಗೆ ಇದ್ದಾಗ ಆಕೆ ಮತ್ತೆ ಯಾವ ಥರ ವಿಚಿತ್ರವಾದ ಮಾತುಗಳನ್ನು ಹೇಳ್ತಾಳು ಅಂತಂದ್ರೆ ಇಲ್ಲಿ ಬರೋರು ಎಲ್ಲ ಸಂಭಾವಿತರನ್ನ ನಮ್ಮ ಕಡೆ ಬರೋರು ಎಲ್ಲರೂ ಸಂಭಾವಿತರ ಆಬರುಗೆ ಅಂಜುವವರೇ ಅಬರುಗೆ ಅಂಜುವವರನ್ನ ಆದರೂ ಇಲ್ಲಿ ಹೆಂಗೆ ಬರ್ತಾರಂತಂದ್ರೆ ಇಲ್ಲ ಈ ಒಟ್ಟಾರೆ ಕಥೆಯೊಳಗೆ ನಾವು ಕಾಣೋದೇನಂತಂದ್ರೆ ಆಕೆ ಒಳಗಿನ ಆ ಕುದಿ ಆ ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು ಮುಟ್ಟಿ ಆದಮೇಲೂ ನಾವು ನೀರು ಕುದಿಸ್ತಿರ್ತೀವಿ ಅದೊಂದು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಯ್ತು ಇನ್ನು ಅದು ಮತ್ತೆ ಕುದಿಯೋದಿಲ್ಲ ಅಂತೇಳಿ ಸೈನ್ಸ್ ಏನು ನಾವು ಸೈನ್ಸ್ ಒಳಗೆ ಹೇಳ್ತೀವಿ ಆ ಬಾಯ್ಲಿಂಗ್ ಪಾಯಿಂಟನ್ನು ದಾಟಿ ಅವಳೊಳಗೆ ಇರುವಂಥ ಆ ಕುದಿಯನ್ನು ಈ ಸಮಾಜಕ್ಕೆ ನನಗೆ ತೋರಿಸ್ಕೊಡ್ಬೇಕಾಗಿತ್ತು. ಅದಕ್ಕಾಗಿ ಮೈ ಮಾರಿಕೊಳ್ಳುವವಳ ಆತ್ಮ ವೃತ್ತಾಂತವೆಂಬ ಕುದಿ ಅನ್ನೋ ಕಥೆಯನ್ನು ಅದರೊಳಗೆ ವಿಶೇಷವಾಗಿ ಬರೆದದ್ದು. ಅದಾದಮೇಲೆ ಒಂದು ತಂದೆ ಮಗನ ಸಂಬಂಧ ಕುರಿತು ಮುಕ್ತಿ ಅನ್ನೋ ಒಂದು ಕತೆ ಬರೆದ್ನಿ. ಅದರೊಳಗೆ ತಂದೆ ವಯಸ್ಸಾದ್ಮೇಲೆ ಅವನನ್ನು ಸರಿಯಾಗಿ ನೋಡ್ಕೊಳ್ಳದೆ ಇದ್ದಕ್ಕೆ ಅವನು ವಾಪಸ್ ಮಗಂದ ಸಹವಾಸ ಸಾಕ ಅಂಥೇಳಿ ಕಾಸಿಗೆ ಹೋಗ್ತಾನೆ. ಅಲ್ಲಿ ಕಾಸಿ ಒಳಗೆ ನಡೆಯುವಂಥ ಅವನ ಒಳಗಿನ ಇಲ್ಲಿ ತನಕ ಆಗಿದ್ದು ಸರಿನೂ ಒಂದು ಒಂದು ಒಂದು ಗೊಂದಲ ಆಮೇಲೆ ತನ್ನನ್ನು ತಾನು ಸ್ಪಷ್ಟವಾಗಿ ಕಾಣುವಂಥ ಒಂದು ಪ್ರಯತ್ನ. ಅಲ್ಲಿ ಹರಿಶ್ಚಂದ್ರ ಘಾಟ ಒಳಗೆ ಉರಿಯುವಂಥ ಹೆನಾನ ನೋಡಿಕೊಂಡ ಅಲ್ಲಿ ಅವನಿಗೆ ಅನ್ನಿಸುವಂಥದ್ದ ಅನಿಸಿಕೆ ಆಮೇಲೆ ಆ ಗಂಗಾ ನದಿ ಅವನ ಮೇಲೆ ಮಾಡುವಂಥ ಪರಿಣಾಮ ಅಲ್ಲಿ ವಾರಣಾಸಿ ಒಳಗೆ ಸಾಯಲೇಬೇಕು ಅಂಥೇಳಿ 8 ದಿವಸ ಬಾಡಿಗೆ ಹಿಡಿದ ಮುಕ್ತಿ ಭವನ ಅನ್ನೋ ಅಲ್ಲಿ ಹೋಗಿ ಸಾಯುವವರ ಮನಸ್ಥಿತಿ ಇವನ್ನೆಲ್ಲ ಇದೊಂದು ಇದನ್ನೆಲ್ಲನೂ ಆ ಕಥೆಯೊಳಗೆ ನಾವು ನೋಡ್ತೀವಿ. ಒಬ್ಬ ಮನುಷ್ಯ ನನ್ನ ಕಥೆಯೊಳಗಿನ ಪಾತ್ರಗಳನ್ನು ನಾನು ಇಲ್ಲಿ ತನಕನೂ ಗೆಲ್ಲಿಸೋದಕ್ಕನ್ನ ನಾನು ಪ್ರಯತ್ನ ಮಾಡಿದ್ದನ್ನು ನಾನು ಎಲ್ಲ ಕಥೆಯೊಳಗನ್ನು ಓದಿದವರು ಕಾಣಬಹುದು. ಅದು ಎಲ್ಲಿ ತನಕ ಅಂತಂದ್ರೆ ಮುಕ್ತಿ ಕಥೆಯೊಳಗೆ ಬರುವ ಒಂದು 2 ಸಾಲು ಗಂಗೆ ಅವನು ಗಂಗಾ ನದಿ ದಂಡೆ ಮೇಲೆ ಕುಂತ ಅವನ ಒಳಗೆ ಬರುವಂತ ಒಂದು ಆಲೋಚನೆ. ಗಂಗೆಯಲ್ಲಿ ಮುಳುಗೆದ್ದರೆ ಇಡೀ ಜನ್ಮದ ಪಾಪಗಳು ಕಳೆದು ಹೋಗುತ್ತವಂತೆ. ಅದು ಯಾಕೋ ನನ್ನ ಇಡೀ ಜನ್ಮದ ಕೊಳೆಯನ್ನು ಗಂಗೆಯಲ್ಲಿ ಬಿಟ್ಟು ಗಂಗೆಯನ್ನು ಮಲಿನಗೊಳಿಸುವ ಮನಸ್ಸಾಗುವುದಿಲ್ಲ. ನನ್ನ ಎಲ್ಲ ಪಾಪಗಳು ನನ್ನೊಂದಿಗೆ ಉಳಿದುಕೊಳ್ಳಲಿ, ಇಲ್ಲದೆ ಹೋದರೆ ಇಲ್ಲಿಯವರೆಗೆ ನಾನು ಬದುಕಿದ ಬದುಕನ್ನೇ ಅಲ್ಲಗಳೆದಂತೆ ಅನ್ನುವ ತರ್ಕ ಹುಟ್ಟಿ ದೂರದಲ್ಲಿ ಸುಟ್ಟು ಹೋಗುತ್ತಿರುವ ಹೆನವೊಂದನ್ನು ಇಬ್ಬಂದಿಗೀಡಾಗಿ ದಿಟ್ಟಿಸತೊಡಗುತ್ತೇನೆ. ಅದು ನನ್ನದೇ ಹೆನವೆನ್ನುವ ಹಾಗೆ ಈ ತರ ಒಂದು ಆಂತರ್ಯವನ್ನು ಬಗೆದು ನೋಡಿಕೊಳ್ಳುವಂತ ಪ್ರಯತ್ನವನ್ನ ನಾನು ನನ್ನ ಕಥೆಗಳ ಪಾತ್ರಗಳ ಮುಖಾಂತರ ನಾನು ಮಾಡ್ತಿರ್ತೇನೆ. ನಾನು ಅದೇ ತರ ಮದುವೆ ಅವಳನ್ನು ಕಥೆಯೊಳಗೆ ಸಾಮಾಜಿಕದ ಕಳಕಳಿ ಅಂತಂದ್ರೆ ಮಾತು ಬಂದ್ರೆ ಅವಳನ್ನು ಒಂದು ಕಥೆಯೊಳಗೆ ಬರುವಂತದ್ದು ಯಾವುದು ಅಂತಂದ್ರೆ ಬೆಂಕಿಯಲ್ಲಿ ಹಾರುವುದನ್ನು ನಿಲ್ಲಿಸಿದ ಮಾತ್ರಕ್ಕೆ ಯಾವ ವಿಧವೆಗೂ ಬಾಳು ಕೊಟ್ಟಂತಾಗಲಿಲ್ಲ. ಅವಾಗ ಸ್ವಾತಂತ್ರ್ಯ ಕಾಲೊಳಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುವಂಥ ಕಾಲೊಳಗೆ ಸತಿ ಸಹಗಮನ ಪದ್ಧತಿಯನ್ನು ನಿಲ್ಲಿಸಿದರು. ಅಲ್ಲಿ ತನಕನೂ ಆ ವಿಧವೆ ಗಂಡನ ಜೊತೆನೇ ಸತಿ ಅಂತನ್ನೋ ಹೆಸರೊಳಗೆ ಸಹಗಮನ ಮಾಡಿಸ್ತಿದ್ರು. ಅದಕ್ಕೆ ಅದಕ್ಕೆ ಅವರ ಒಂದು ಕಾರಣನೂ ಕೊಟ್ಕೊತಿದ್ರು. ಅದರ ನಂತರ ಸಮಾಜದ ಸುಧಾರಣೆ ಅನ್ನೋ ಹೆಡ್ಡಿಂಗ್ ಒಳಗೆ ಈ ಇದು ಸಮಾಜಕ್ಕೆ ಬಾಧಕ ಅಂಥೇಳಿ ಇದನ್ನು ಈ ಪದ್ಧತಿಯನ್ನು ನಿಲ್ಲಿಸಿದರು, ಸತಿ ಸಹಗಮನ ಪದ್ಧತಿ. ಆದರೆ ನಾನು ಇವತ್ತಿಗೂ ಏನು ಹೇಳ್ತೇನೆ ಅಂತಂದರೆ ಬೆಂಕಿಯಲ್ಲಿ ಹಾರುವುದನ್ನು ನಿಲ್ಲಿಸಿದ ಮಾತ್ರಕ್ಕೆ ಯಾವ ವಿಧವೆಗೂ ಬಾಳು ಕೊಟ್ಟಂತಾಗಲಿಲ್ಲ. ಇದನ್ನು ಪ್ರತಿನಿಧಿಸುವಂಥ ಕಥೆ ಅವಳು. ಈ ಥರ ನನಗೆ ಅನಿಸಿದ್ದನ್ನು ಯಾವುದೋ ಒಂದು ಕಾಡಿದ ಸಮಾಜದ ಯಾವುದೋ ಒಂದು ಪದ್ಧತಿನೋ ಇನ್ನೊಂದು ಏನೋ ಅದೇ ಕಾಡಿ ಕಾಡಿ ಕಾಡಿ ಬರೆಸ್ಕೊಂಡಂಥ ಕಥೆಗಳನ್ನು ಮಾತ್ರ ನಾನು ಬರೆದದ್ದು. ಹಂಗೆ ನೋಡಿದರೆ ನನಗೆ ಕತೆ 30 ವರ್ಷಗಳಿಗೆ ನಾನು ಬರೆದದ್ದು ಈ 3 ಸಂಕಲನಗಳು ಮಾತ್ರ. ಇಲ್ಲಿ ತನಕ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಈ ಸಲ 3 ಕಥಾ ಸಂಕಲನ ಮಾಡೀನಿ, ಇನ್ನೇನವು ಬಿಡುಗಡೆ ಆಗ್ಬೇಕು.
1: ಸರ್, ಈಗ ನಿಮ್ಮ ನಿರಾಕರಣೆ ಕಥಾ ಸಂಕಲನ ಆಗಿರ್ಬೋದು ಅಥವಾ ತಿಥಿಯ ತುದಿಯ ಬೆಂಕಿಯ ಉಗುಳು ಆಗಿರ್ಬೋದು, ಇದರಲ್ಲಿ ನೋಡ್ತಾ ಹೋದ್ರೆ ಸ್ತ್ರೀಗೆ ಒಂದ್ ರೀತಿಯಲ್ಲಿ ನೀವು ಅವಳಿಗೆ ಸ್ತ್ರೀಯ ಶೋಷಣೆಯ ವಿರುದ್ಧ ಧ್ವನಿಯನ್ನ ಎತ್ತಾ ಹೋಗ್ತೀರಾ, ಹಾಗೆ ಸ್ತ್ರೀಗೆ ನ್ಯಾಯವನ್ನ ಒದಗಿಸಲು ತಾವು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀರಾ ಅನ್ನೋದು ನಿಮ್ಮ ಈ ಕಥೆಗಳನ್ನ ಓದ್ತಾ ಹೋದ್ರೆ ನಮ್ಗೆ ತಿಳಿತಾ ಹೋಗುತ್ತೆ. ಹಾಗೇನೆ ಸಾಮಾಜಿಕವಾದಂತಹ ಕಳಕಳಿನೂ ಹಾಗೇನೆ ಅಷ್ಟೇ ಎದ್ದು ಕಂಡು ಬರುತ್ತೆ. ಮತ್ತೆ ಇದನ್ನು ಹೊರತುಪಡಿಸಿ ಬೇರೆ ಯಾವ ರೀತಿಯ ಕಥೆಗಳನ್ನ ಬರೀತೀರಾ ಸರ್?
0: ಇನ್ನು 3 ಪ್ರಕಾರದ ಅಂತಂದ್ರೆ ಪ್ರೇಮ ಕಥೆಗಳನ್ನು ಅಂತೇಳಿ ನಾನು ಮೊದಲು ಅದನ್ನ ಒಂದು ಸಂಕಲನ, ಅದರೊಳಗೆ ಎಲ್ಲ ಇಲ್ಲಿ ತನಕ ಬರೆದ ಎಲ್ಲ ಪ್ರೇಮ ಕಥೆಗಳನ್ನು ಬರೆದದ್ದು. ಅವು ಎಲ್ಲ ಥರ ಒಂದು ಸ್ವಲ್ಪ ಭಿನ್ನವಾಗಿರ್ಬೋದು, ಆದರೆ ಪ್ರೇಮ ಕಥೆಗಳು ಅಂತೇಳಿ ನಾವೆಲ್ಲ ಓದಿರ್ತೀವಿ, ಸಿನಿಮಾನು ನೋಡಿರ್ತೀವಿ ರೀ ಆ ಥರದ. ಅವನು ಅವಳು ಅವರಿಬ್ಬರ ನಡುವಿನ ಪ್ರೇಮ, ಅವರಿಬ್ಬರನ್ನ ಅಗಲಿಕೆ, ಆ ವಿರಹ, ಅವರ ಒಬ್ಬರದ ಅಬ್ಸೆನ್ಸ್ ಒಳಗೆ ಇನ್ನೊಬ್ಬರು ಪಟ್ಕೊಳ್ಳುವಂಥ, ಅವ್ರು ಬೇಕ ಅನ್ನುವಂಥ ಒಂದು ಪಿಡಿತ, ಇಂಥವನ್ನೆಲ್ಲನೂ ನನ್ನ ಆ ಪ್ರೇಮ ಕಥೆಗಳು ಅಲ್ಲಿ ನಾನು ಬರೆದದ್ದು. ಅಲ್ಲಿ ಆದ್ರೂ ಅಷ್ಟೇ, ಈ ಪ್ರೇಮ ಕಥೆಗಳು ಅಂತಂದರೆ ಇಬ್ಬರು ಯಾಕೆ ಅವ್ರಿಗೆ ಮದುವೆ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ, ಮತ್ತೊಂದು ಅವರಿಬ್ಬರು ಮದುವೆ ಆದ್ರೂ ಅವರಿಬ್ಬರು ಇನ್ನೂ ತನಕ ಮತ್ತೆ ಯಾಕೆ ಒಬ್ಬರನ್ನ ಇನ್ನೊಬ್ಬರು ನೆನಪಿಸ್ಕೊಂತನ ಉಳಿದ ಜೀವನ ಕಳೀತಾರೋ ಅನ್ನೋದಕ್ಕೆ ಕೆಲವೊಂದು ಕಾರಣಗಳನ್ನು ಅಲ್ಲಿ ಸೃಷ್ಟಿ ಮಾಡಿ ಬರೆದಿದ್ದಂತ ಅವನು.
1: ಸರ್, ತಮ್ಮ ಮುಂದಿನ ಯೋಜನೆಗಳು ಏನು ಅಂತ?
0: ಇನ್ನು ಈ 3 ಪುಸ್ತಕಗಳು ಬಿಡುಗಡೆ ಆದ ನಂತರ ಮುಂದೆ 25ನೇ ಇಸ್ವಿ ಒಳಗೆ ಒಂದು ಗಜಲ್ ಸಂಕಲನ ತರಬೇಕು ಅಂತೇಳಿ. ಈಗಾಗಲೇ ಸುಮಾರು 200 ಗಜಲ್ಗಳನ್ನ ನಾನು ಫೇಸ್ಬುಕ್ ಒಳಗೆ ಹಾಕೊಂತ ಇದ್ನಿ. ಇನ್ನು ಅವನ್ನೆಲ್ಲ ಇನ್ನೊಂದು ಸರ್ತಿ ತಿದ್ದುಪಡಿ ಮಾಡಿ ಅವಕ್ಕೆ ಒಂದು ವಿಶೇಷವಾದ ಹೊಳಪನ್ನು ಕೊಟ್ಟು ಗಜಲ್ ಸಂಕಲನ ತರಬೇಕು ಅಂತ ಅನ್ನೋದು.
1: ಸರ್, ಈಗ ಕಾರ್ಯಕ್ರಮದಲ್ಲಿ ಈಗ ನಾನು ಬರೀಬೇಕು ಅನ್ನೋರಿಗೆ, ಆಸಕ್ತಿ ಉಳ್ಳವರಿಗೆ ತಾವು ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಬರಿಬೇಕು ಅನ್ನೋರಿಗೆ ಏನು ಹೇಳಬೇಕು ಅಂತಂದ್ರೆ ಮೊದಲನೇದು ಓದಬೇಕು. ನನಗೆ ಈಗ ಇತ್ತಿತ್ತಲಾಗೆ ಏನು ಬರಿಬೇಕು ಅಂತಾನೆ ಅನ್ನಿಸ್ತಿಲ್ಲ. ಯಾಕಂತಂದ್ರೆ ಈ ಇವತ್ತಿನ ತನಕನೂ ಮಾರ್ಕೆಟ್ ಒಳಗೆ ಬಂದಂಥ ಅಥವಾ ಇಲ್ಲಿ ಈ ಹಿಂದೆ ನಮ್ಮ ರೈಟರ್ಸ್ ಅಂತ ಯಾರ್ಯಾರಿದ್ರು ಅವರೆಲ್ಲ ಕಥೆಗಳ ಪುಸ್ತಕಗಳನ್ನು ಓದಿ ಓದಿ ಓದಿ, ಚಿತ್ತಾಲ, ಅನಂತಮೂರ್ತಿ, ಭೈರಪ್ಪ, ಕುವೆಂಪು, ಅವ್ರು ಒಂದೊಂದು ಸರ್ತಿ ಅಲ್ಲ, ಎರಡೆರಡು ಸರ್ತಿ, 3 ಸರ್ತಿ ಓದಿ ಆದ್ಮೇಲೆ ನಮಗೆ ಏನು ಅನ್ಸಕ್ಕೆ ಶುರು ಆಗ್ತದೆ ಅಂತಂದ್ರೆ ಇನ್ನು ನಾವು ಬರೆಯುವುದು ಏನೂ ಉಳಿದಿಲ್ಲ. ಇವತ್ತಿನ ದಿವಸದೊಳಗೆ ನಾ ಹೇಳಬೇಕು ಅಂತಂದ್ರೆ 4 ಪುಸ್ತಕ ಓದಿರೋದಿಲ್ಲ, ಬರೆಯುವುದಕ್ಕನ ಓಡಾಡ್ತಿರ್ತಾರೆ ಜನ. ನಾನು ಏನೋ ಬರೆದದ್ದನ್ನು ಬುಕ್ ಮಾಡಬೇಕು, ತೋರಿಸ್ಬೇಕು, ಅಲ್ಲೇ ಒಂದು ಫಂಕ್ಷನ್ ಮಾಡಬೇಕು, ಹೆಸರು ಮಾಡ್ಕೋಬೇಕು. ಅವ್ರಿಗೆಲ್ಲನೂ ಕೇಳಿದರೆ ಅವ್ರು ಓದಿದ್ದು ಭೈರಪ್ಪ ಓದೇ ಇಲ್ಲ, ಅವು ಇನ್ನು ಯಾವುದು ಯಶವಂತ ಚಿತ್ತಾಲದ ಶಿಕಾರಿ ಓದೇ ಇಲ್ಲ, ಅನಂತಮೂರ್ತಿ ಸಂಸ್ಕಾರ ಓದೇ ಇಲ್ಲ, ಮತ್ತು ಇವ್ನು ನೀವು ಏನು ಬರೆಯೋಕ್ಕೆ ಶುರು ಮಾಡ್ತೀರಿ ಅಂಥವ್ರಿಗೆ? ಅವನ್ನೆಲ್ಲ ಓದಿಲ್ಲ ಅಂತಂದ್ರೆ ನೀವೇನು ಬರೀತೀರಿ? ಅದಕ್ಕೆ ಈ ಬರಿಬೇಕನ್ನೋದು ಇವತ್ತಿನ ತಲೆಮಾರಿನ ಹುಡುಗರಿಗೆ ತಲೆ ಒಳಗೆ ಎಷ್ಟು ಹೊಕ್ಕೊಂಡು ಬಿಟ್ಟೈತೆ ಅಂತಂದರೆ ಏನಾದರೂ ಮಾಡಿ ಪಾಪ್ಯುಲರ್ ಆಗಬೇಕು, ಏನೋ ಒಂದು ಬರೆಯೋದು ಬರೆಯೋದು, ಆದರೆ ಅವ್ರು ಬರೆದ್ರೊಳಗೆ ಸತ್ವ ಇರೋದಿಲ್ಲ. ಅದಕ್ಕಾಗಿ ಅವ್ರು ಏನು ಹೇಳಬೇಕಂದ್ರೆ ಓದ್ಕೊಂತ ಹೋಗ್ರಿ. ಆಮೇಲೆ ಬರೆಯೋದು ನಾವು ಉದ್ದೇಶಪೂರ್ವಕವಾಗಿ ಕುಂತು ಬರೆದ್ರೆ ಯಾವುದು ಬರವಣಿಗೆ ಆಗೋದೇ ಇಲ್ಲ. ಅದು ಬರವಣಿಗೆ ಅನ್ನೋದು ಘಟಿಸ್ಬೇಕು, ಅದು ತನ್ನಷ್ಟಕ್ಕೆ ತಾನೇ ಅದು ಬರೆಸ್ಕೋಬೇಕು ನಮ್ಮ ಕಡೆಯಿಂದ. ಅಂದಾಗ ಮಾತ್ರ ಅದು ಬರೆದದ್ದು ಜೀವಂತವಾಗಿ ಉಳಿಯೋದಕ್ಕೆ ಸಾಧ್ಯ. ನಾವಾಗೆ ಕುಂತು ಏನೋ ಒಂದು ಬರೀತಾನೆ ಅಂತಂದ್ರೆ ಆ ಬರೆದದ್ರೊಳಗೆ ದಮ್ ಅನ್ನೋದು ಇರೋದೇ ಇಲ್ಲ. ಅದಕ್ಕಾಗಿ ಓದ್ರಿ ಓದ್ರಿ ಓದ್ರಿ. ಆಮೇಲೆ ಓದಿ ಆದಮೇಲೆ ನಿಮ್ಗೆ ಅನ್ನಿಸ್ತೈತಿ ನನಗೆ ನಾ ಏನು ಬರೆಯೋದನ್ನೇ ಇಲ್ಲ. ಆ ಒಂದು ಲೆವೆಲ್ ರೀಚ್ ಆಗೋ ತನಕನೂ ಓದಬೇಕು. ಅದನ್ನು ಬಿಟ್ಟು ನಾವು ಯಾವುದೋ ಒಂದು ಘಟನೆ ಆಧಾರ ಇಟ್ಕೊಂಡು ಬರೆಯಕ್ಕೆ ಕುಂಡಿರ್ತೀವಿ ಅಂತಂದ್ರೆ ಅದು ಬರವಣಿಗೆ ಬರವಣಿಗೆನ ಅಲ್ಲ.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವದ ಮಾತುಗಳನ್ನು ಜೊತೆಗೆ ತಮ್ಮ ಬರವಣಿಗೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕಾವ್ಯವನ್ನ ಉಸಿರಾಗಿಸಿಕೊಂಡಿರುವಂತಹ ಸಾಹಿತಿಗಳು, ಲೇಖಕರು, ಬರಹಗಾರರು ಆದಂತಹ ಗೋಕಾಕ್ನ ನ್ಯಾಯವಾದಿಗಳಾದ ಶ್ರೀ ಲಕ್ಷ್ಮಣ್ ಶೆರಗಾರ್ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019049049 ಕರೆ ಮಾಡಿ ಹೀಗೆ ಕೇಳ್ತಾ ಇರಿ. ಇದು ಕೆಯಲ್ಲಿ ವೇಣು ಧ್ವನಿ 90.4 FM. ನಮಸ್ಕಾರ.
2: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೆಯಲ್ಲಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ, ಇದು 90.4 FM KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಶಬರಿ ಗಿರೀಶನ್ ಅವರು. ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಡಾಕ್ಟರ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಅಂಡ್ ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮದಲ್ಲಿ ನಾನು ಇವತ್ತು ಎಪಿಲೆಪ್ಸಿ, ಮೂರ್ಛೆ ರೋಗ, ಇದರ ಬಗ್ಗೆ ಮಾತನಾಡೋಣ. ಸೊ ಮೂರ್ಛೆ ರೋಗ ಎಂದರೇನು, ಅದರ ಬಗ್ಗೆ?
1: ಇದೊಂದು ಒಳ್ಳೆ ಒಂದು ಕಾರ್ಯಕ್ರಮ, ಯಾಕಂದ್ರೆ ಈ ಒಂದು ರೋಗದ ಮೇಲೆ ಸಾಕಷ್ಟು ತಪ್ಪಾಡ್ತಂದ್ರೆ ಮಿತ್ಸ್ ಅಂಡ್ ಯುನೋ ಸಾಕಷ್ಟು ಡಿಸ್ಬಿಲೀವ್ಸ್ ಆ್ಯಂಡ್ ರಾಂಗ್ ಬಿಲೀವ್ಸ್ ಆರ್ ಸರೌಂಡಿಂಗ್ ಆ್ಯಂಡ್ ಈ ಥರ ಒಂದು ಕಾರ್ಯಕ್ರಮ ಜನಗಳಿಗೆ ತುಂಬ ಅಗತ್ಯ. ಖರೆ, ಅದ್ರ ಬಗ್ಗೆ ತಿಳುವಳಿಕೆ ಎಲ್ರಿಗೂ ಅಗತ್ಯ, ತುಂಬ ಅಗತ್ಯ. ಸೊ ಆಮೇಲೆ ಇದ್ರ ಸುತ್ತಮುತ್ತ ಇರೋ ಒಂದು ಸ್ಟಿಗ್ಮಾ ಸೊಸೈಟಿಯಲ್ಲಿ, ಹೇಗೆ ಪೇಷಂಟ್ಸ್ ಐಸೋಲೇಟ್ ಆಗ್ತಾರೆ. ಸೊ ಆ ಥರ ಪೇಷಂಟ್ ಐಸೋಲೇಟ್ ಆಗದಿರೋದಕ್ಕೆ ಜನಗಳು ತುಂಬ ಬೇಕಾದ ಈ ಥರ ಕಾರ್ಯಕ್ರಮ ತಿಳುವಳಿಕೆ ನಾವು ಸ್ಪ್ರೆಡ್ ಮಾಡಬೇಕು. ಸೊ ನನ್ನ ಒಂದು ವಿನಂತಿ, ಇದು ಯಾರು ಯಾರು ಕೇಳಿಸ್ಕೊಳ್ತಾರೋ ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಆದಷ್ಟು ಈ ತಿಳುವಳಿಕೆನ ಈ ಪ್ರೋಗ್ರಾಮ್ ಮಿಸ್ ಮಾಡಿಕೊಂಡವ್ರಿಗೆ ನೀವು ತಲುಪಿಸ್ಬೇಕು. ಸೊ ಆ ಒಂದು ಇಂಟ್ರೊಡಕ್ಷನಿಂದ ಐ ಕ್ಯಾನ್ ಸೇ, ಮೂರ್ಛೆ ರೋಗ ಅನ್ನೋದು ಒಂದು ಸಿಂಪ್ಟಮ್, ಸೀಜರ್ ಈಸ್ ಅ ಸಿಂಪ್ಟಮ್. ಅದು ರೋಗ ಅನ್ನೋದಾದರೆ ಅದಕ್ಕೆ ಒಂದು ಪದ ಬೇರೆಯೇ ಇದೆ, ಎಪಿಲೆಪ್ಸಿ. ಸೊ ಇವೆರಡನ್ನ ನಾವು ವಿಂಗಡಿಸೋದು ತುಂಬ ಮುಖ್ಯ. ಯಾಕಂತಂದರೆ ಮೂರ್ಛೆ ರೋಗ, ಈಗ ಮೂರ್ಛೆ ಬೀಳೋದು ಅಂತ ಹೇಳ್ತೀವಿ, ಅದು ಕೈ ಕಾಲು ಅದ್ರ ಬಿಟ್ಟು ಜ್ಞಾನ ತಪ್ಪಿ ಬೀಳ್ತಾರೆ ಕೆಳಗಡೆಗೆ. ಅದು ಬಿದ್ದಿದ್ದ ಕೂಡಲೇ ಅವರಿಗೆ ಆ ರೋಗ ಇದೆ ಅನ್ನೋ ಒಂದು ನಾವು ಮುದ್ರೆನ ಹಾಕಬಾರ್ದು. ಅದು ತುಂಬ ಅಗತ್ಯ, ಯಾಕಂದರೆ ಅದಕ್ಕಾದಂಥ ಒಂದು ಕಾರಣಗಳಿರುತ್ತೆ. ಈಗ ಕೆಲವರು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ತುಂಬ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ, ಗ್ಲೂಕೋಸ್ ಲೆವೆಲ್ ನಮ್ಮ ಬಾಡೀಲಿ ಸಡನ್ ಆಗಿ ಡಿಪ್ ಆಗುತ್ತೆ. ಆ ಥರ ಒಂದು ಸಿಚುವೇಶನ್ಸಲ್ಲಿ ಸಾಧಾರಣವಾಗಿ ಯಾರಿಗೆ ಬೇಕಾದರೂ ಆ ಒಂದು ಮೂರ್ಛೆ ಹೋಗೋ ಒಂದು ಅವಕಾಶ ಇದೆ. ಆದರೆ ಇದೊಂದು ಹೈಪೋಗ್ಲೈಸೀಮಿಯಾ, ಇಟ್ ಇಸ್ ಜಸ್ಟ್ ಒನ್ ಆಫ್ ದಿ ರೀಸನ್. ಆ ಥರ ಸಾಕಷ್ಟು ಕಾರಣಗಳಿದೆ. ಸೊ ನಾವು ನಮ್ಮ ದೇಹದಲ್ಲಿ ಉಪ್ಪಿನ ಅಂಶ ಏರ್ಪೇರಾದರೆ ಅದು ಒಂದು ಕಾರಣ ಆಗಿರುತ್ತೆ. ಸೊ ಈ ಥರ ಹಲವಾರು ಕಾರಣಗಳಿಂದ ಒಬ್ಬರು ಮೂರ್ಛೆ ಹೋಗ್ಬೋದು. ಆದರೆ ಮೂರ್ಛೆ ಹೋಗಿದ ಕೂಡಲೇ ಅವರಿಗೆ ಮೂರ್ಛೆ ರೋಗ ಇದೆ ಅನ್ನೋ ಒಂದು ಮುದ್ರೆ ನಾವು ಹಾಕೋದು ಬದಲು ಒಬ್ಬ ವೈದ್ಯರನ್ನ ನಾವು ಕನ್ಸಲ್ಟ್ ಮಾಡಿ ಅದ್ರ ಬೇಕಾಗಿರೋ ಡೀಟೇಲ್ ಎವ್ಯಾಲ್ಯೂಯೇಷನ್ ಮಾಡೋದು ತುಂಬ ಅಗತ್ಯ. ಯಾಕಂದರೆ ಅದು ಮೂರ್ಛೆ ರೋಗನೂ ಆಗಿರಬಹುದು, ಹಾಗಾಗಿದ್ದರೆ ಅದರ ಟ್ರೀಟ್ಮೆಂಟ್ ವಿಧಾನವೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ನಿಮಗೆ ಒಂದು ಮೂರ್ಛೆ ತಪ್ಪೋದಾದರೆ ಅದು ನಿಮ್ಮ ಹತ್ರದಲ್ಲಿರೋ ಫ್ಯಾಮಿಲಿ ಫಿಸಿಷಿಯನ್ನೇ ಆಗಲಿ ಫಿಸಿಷಿಯನ್ಸ್ಗೆ ಆಗಲಿ ನೀವು ಕನ್ಸಲ್ಟ್ ಮಾಡಲೇಬೇಕು. ಅದನ್ನು ನಾವು ಇಗ್ನೋರ್ ಅಂತೂ ಮಾಡಲೇಬಾರದು, ನಿರ್ಲಕ್ಷ್ಯ ಮಾಡಿ ಅದು ಬಹುಶಃ ಮೂರ್ಛೆ ರೋಗ ಆಗಿದ್ದರೆ ಮತ್ತೆ ಪದೇ ಪದೇ ಕಾಣಿಸ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ, ಅದನ್ನು ನೀವು ಸರಿಪಡಿಸ್ಕೊಬೇಕಾಗತ್ತೆ. ಸೊ ಅದು ಮೂರ್ಛೆ ಹೋಗೋದ್ರ ಬಗ್ಗೆ ಇರೋ ವಿಷಯ. ಈಗ ಮೂರ್ಛೆ ರೋಗ ಅನ್ನೋ ಒಂದು ವಿಷಯ ಹೇಳಬೇಕಾದ್ರೆ ಯಾವುದೇ ಕಾರಣ ಇಲ್ಲದೇನೆ ಯಾವಾಗಲಾದರೂ ಆಕಸ್ಮಿಕವಾಗಿ ಒಂದು ಮೂರ್ಛೆ ಹೋಗೋದಾದರೆ ಅದು ಮೂರ್ಛೆ ರೋಗ ಅಂತ ಹೇಳ್ತೀವಿ. ಬೈ ಡೆಫಿನೇಷನ್ 2 or 3 ಎಪಿಸೋಡ್ಸ್ ಆಫ್ ಅನ್ಪ್ರೋವೋಕ್ಡ್ ಸೀಜರ್ಸ್. ಅನ್ಪ್ರೋವೋಕ್ಡ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅಲ್ಲಿ ಯಾವುದೇ ರೀತಿ ಕಾರಣ ಇಲ್ಲ. ಅಂದರೆ ಈಗ ಒಬ್ಬರು ಬ್ರೇಕ್ಫಾಸ್ಟ್ ಮಾಡಿರ್ಬೋದು, ಅದರಿಂದ ಲೈಕ್ ಟೋಟ್ಲಿ ಹೆಲ್ದಿ ಅದರ್ವೈಸ್. ಸೊ ಅಲ್ಲಿ ತನಕ ಅವ್ರಿಗೇನು ತೊಂದರೆ ಇದ್ದಿರಲ್ಲ. ಬಟ್ ಒಂದು ದಿನ ಕಾಣಿಸ್ಕೊಳ್ಳುತ್ತೆ, ಮೂರ್ಛೆ ಹೋಗ್ತಾರೆ, ಕೈ ಕಾಲು ಆದರೂ ಅದು ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಮೂರ್ಛೆ ರೋಗ ಅಂತ ಹೇಳಬಹುದು. ಆದರೂ ಸಹ ಹಲವಾರು ಇನ್ವೆಸ್ಟಿಗೇಷನ್ಸ್ ಕನ್ಸಲ್ಟೇಷನ್ಸ್ ಎಲ್ಲ ಮಾಡಿದ ಮೇಲೆ ವೈದ್ಯರ ಒಂದು ಒಪಿನಿಯನ್ ಆದಮೇಲೆ ನಾವು ಮೂರ್ಛೆ ರೋಗ ಅನ್ನೋ ಒಂದು ಮುದ್ರೆ ನಾವು ಹೇಳಬೇಕಾಗುತ್ತೆ.
0: ಅದ್ಭುತವಾಗಿ ವಿವರವಾಗಿ ಹೇಳಿದ್ರಿ, ಬಹಳ ಮುಖ್ಯವಾದ ಪಾಯಿಂಟ್ಸ್ಗಳನ್ನು. ಆ್ಯಂಡ್ ಆ ಒಂದು ಕೊನೆ ಮೂರ್ಛೆ ರೋಗವೇ ಇದೆ ಅನ್ನೋದು ಅದು ನಿಮ್ಮ ಕಡೆಯಿಂದನೇ ಸಾಧ್ಯ, ಅಂದರೆ ನಿಮ್ಮ ಪರೀಕ್ಷೆ, ನಿಮ್ಮ ಚಿಕಿತ್ಸೆ, ನೀವು ಕಂಪ್ಲೀಟಾಗಿ ಅದನ್ನ ಎಕ್ಸಾಮಿನ್ ಮಾಡಿದಾಗನೇ ಅಂತ. ಸೊ ಬನ್ನಿ, ನನ್ನ ಮುಂದಿನ ಪ್ರಶ್ನೆ, ಈ ರೋಗದ ಲಕ್ಷಣ ಆ್ಯಂಡ್ ಕಾರಣಗಳು, ಅದ್ರ ಬಗ್ಗೆ ಹೇಳಿ.
1: ಸೊ ಇದರಲ್ಲಿ ಲಕ್ಷಣಗಳು ಹೇಳಬೇಕಾದ್ರೆ ಬಹಳ ಮುಖ್ಯವಾದದ್ದು ಮೂರ್ಛೆ ಹೋಗ್ತಾರೆ, ಮೂರ್ಛೆ ರೋಗ ಅಂತ ಹೇಳಿ ಮೂರ್ಛೆ ಹೋಗೋದು ಅಂತ ಹೇಳ್ತಾರೆ, ಅಂದರೆ ಲಾಸ್ ಆಫ್ ಕಾನ್ಷಿಯಸ್ನೆಸ್. ಸೊ ಅದೇ ರೀತಿ ಈಗ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಇಲ್ಲದೇನೂ ಸಹ ಮೂರ್ಛೆ ರೋಗ ಕಾಣಿಸ್ಕೊಳ್ಳುತ್ತೆ, ಅದನ್ನು ಗುರುತಿಡಿಯೋದು ಬಹಳ ಮುಖ್ಯ. ಆದರೆ ಈಗ ಕೈ ಕಾಲು ಅದರಿದ್ರೆ ಅದೆಲ್ರಿಗೂ ಗೊತ್ತು, ಅದು ಫಿಟ್ಸ್ ಅನ್ನೋದು, ಅದು ಕ್ಲಾಸಿಕಲ್ಲಿ ಯಾರಿಗೆ ಆದರೂ ನೋಡಿದ್ರೆ ಒಂದು ಭಯಾನಕವಾಗಿರೋ ಒಂದು ಒಂದು ಚಿತ್ರ, ಅದು ದೃಶ್ಯ, ಅದು ಯಾರಿಗೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದಿರೋ ಒಂದು ದೃಶ್ಯ. ಸೊ ಮೂರ್ಛೆ ಹೋಗುವಾಗ ಅವ್ರ ಜೊತೆ ಕೈ ಕಾಲು ಅದಿರುತ್ತೆ, ಬಾಯಿಂದ ಜೊಲ್ಲು ಸುರಿಯುತ್ತೆ, ಅವ್ರನ್ನ ತುಟಿ ಕಚ್ಕೊಳ್ತಾರೆ, ನಾಲಿಗೆ ಕಚ್ಕೋಬಹುದು, ಈ ತರ ಹಲವಾರು ಲಕ್ಷಣಗಳಿದ್ರೆ ನಿಮಗೆ ತುಂಬಾ ಸುಲಭವಾಗಿ ಹೇಳಬಹುದು ಇದು ಮೂರ್ಛೆ ರೋಗದ ಒಂದು ಲಕ್ಷಣ ಇರಬಹುದು ಅಂತ. ಬಟ್ ನಾನೀಗ ಹೇಳಬೇಕಾಗಿರೋದು ಏನಂತ ಹೇಳಿದ್ರೆ, ಅದಲ್ಲದೇನೆ ಸಾಕಷ್ಟು ರೀತಿ ಲಕ್ಷಣಗಳು ಮೂರ್ಛೆ ರೋಗದಿಂದ ಬರಬಹುದು. ಅದನ್ನು ನಾವು ಗುರುತಿಡಿದು ಅದನ್ನು ನಾವು ರೆಫರ್ ಮಾಡೋದು ತುಂಬ ಅಗತ್ಯ. ಸೊ ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಏನೂ ಕಾರಣವಿಲ್ಲದೇನೆ ನೋಡ್ತಿರ್ತಾರೆ, ಅಂದರೆ ಒಂದು ಕಡೆ ಸುಮ್ಮನೆ ಗಮನ ಹರಿಸ್ತಿರ್ತಾರೆ, ಕಣ್ಣು ಓಪನ್ ಆಗಿರುತ್ತೆ. ಸೊ ಲೈಕ್ಸ್ ಕಾಲ್ಡ್ ಸ್ಟೇರಿಂಗ್ ಸ್ಪೆಲ್ಸ್, ಬ್ಲ್ಯಾಂಕ್ ಸ್ಟೇರಿಂಗ್. ಸೊ ಒಂದು ಕಡೆ ಸುಮ್ಮನೆ ಗಮನ ಅಂದರೆ ನಾವು ಏನು ಅವ್ರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರು ಅವ್ರು ಏನು ರೆಸ್ಪಾಂಡ್ ಮಾಡೋದಿಲ್ಲ. ಸೊ ದಿಸ್ ಅನ್ರೆಸ್ಪಾನ್ಸಿವ್ನೆಸ್ ಆರ್ ಬ್ಲ್ಯಾಂಕ್ ಸ್ಟೇರಿಂಗ್ ಆ್ಯಂಡ್ ಯುನೋ ಬಿಹೇವಿಯರ್ ಅರೆಸ್ಟ್, ದಟ್ ಈಸ್ ದಿ ಕರೆಕ್ಟ್ ಟರ್ಮ್ ಐ ವುಡ್ ವಾಂಟ್ ಟು ಯೂಸ್. ಅಂದರೆ ಏನೋ ಒಂದು ಮಾಡ್ತಿರ್ತಾರೆ, ಸಡನ್ನಾಗಿ ನಿಲ್ಲಿಸ್ತಾರೆ, ಅವ್ರೇನೋ ಮಾತಾಡೋದಿಲ್ಲ. ಅದು ಸಹ ಇದು ಈ ಒಂದು ಮೂರ್ಛೆ ರೋಗದ ಲಕ್ಷಣ. ಮತ್ತೊಂದು ರೀತಿಯ ಲಕ್ಷಣ ಅಂದರೆ ಕೈಕಾಲಲ್ಲಿ ಒಂದು ಅಸಾಧಾರಣವಾಗಿ ಒಂದು ಸೆನ್ಸೇಷನ್ ಫೀಲ್ ಆಗುತ್ತೆ. ಒಂದು ಕೈಯಲ್ಲಿ ಶುರುವಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ ಕಾಲಿಗೆ. ಆ ಥರ ಎಪಿಸೋಡ್ಸ್ ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಸಹ ಮೂರ್ಛೆ ರೋಗ ಲಕ್ಷಣ. ಸೊ ಈಗ ಮೂರ್ಛೆ ರೋಗ ಅಂದಿದ ಕೂಡಲೇ ಮೂರ್ಛೆ ಹೋಗಲೇಬೇಕು ಅನ್ನೋದೊಂದು ಗ್ಯಾರಂಟಿ ಅಲ್ಲ. ಸೊ ಈವನ್ ವಿತೌಟ್ ಲೂಸಿಂಗ್ ಕಾನ್ಷಿಯಸ್ನೆಸ್ ದೇರ್ ಆರ್ ಸಚ್ ಸಿಂಪಲ್ ಪಾರ್ಷಿಯಲ್ ಎಪಿಸೋಡ್ಸ್. ಆದರೆ ಒಂದು ಕಡೆ ಕೈಕಾಲು ವೀಕ್ ಆಗ್ಬೋದಾಗಲಿ, ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಸೆನ್ಸರಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆಲೇನೋ ತೊಳಸ್ತಾ ಥರ ಆಗುತ್ತೆ, ಆ ಬಿಹೇವಿಯರ್ ಅರೆಸ್ಟ್ ಆಗುತ್ತೆ, ದೆನ್ ದೇ ವಿಲ್ ಬಿ ಫೈನ್, ಟೋಟ್ಲಿ ಫೈನ್. ಸ್ಪೀಚ್ ಕರೆಕ್ಟ್ ಮಾತಾಡ್ತಿರ್ತಾನೆ, ಕರೆಕ್ಟ್ ಸ್ಪೀಚ್ ಅರೆಸ್ಟ್ ಆಗುತ್ತೆ. ಸೊ ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಸಿಂಪ್ಟಮ್ಸ್ ಫಾರ್ ಎಪಿಲೆಪ್ಸಿ. ಸೊ ಮೂರ್ಛೆ ರೋಗ ನಾವು ಇಂಗ್ಲೀಷಲ್ಲಿ ಹೇಳೋದು ಎಪಿಲೆಪ್ಸಿ ಅನ್ನೋ ಒಂದು ಪದ ಬರುತ್ತೆ. ನಾನು ಅದನ್ನೇ ಹೇಳಿದ್ದು, ಮೂರ್ಛೆ ಹೋಗೋದು ಒಂದು ಸಿಂಪ್ಟಮ್ ಆಗಿರ್ಬೋದು, ಬಟ್ ಅದೇನೋ ಕಾರಣದಿಲ್ಲದೇ ಪದೇ ಪದೇ ಕಾಣಿಸ್ಕೊಳ್ಳೋಂಗಿದ್ರೆ ದ್ಯಾಟ್ ಕುಡ್ ಬಿ ಎಪಿಲೆಪ್ಸಿ. ಆ್ಯಂಡ್ ಎಪಿಲೆಪ್ಸಿಗೆ ಈ ಥರ ಹಲವಾರು ಒಂದು ರೀತಿಯ ಮ್ಯಾನಿಫೆಸ್ಟೇಷನ್ ಬರುತ್ತೆ, ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದು ನಾವು ರೋಗ ಲಕ್ಷಣ ಬಗ್ಗೆ ಇರೋ ಚರ್ಚೆ. ಅದೇ ರೀತಿ ಮತ್ತೊಂದು ಪ್ರಶ್ನೆಯ ಭಾಗ ಅಂದರೆ ಅದರ ಕಾರಣಗಳು. ಸೊ ಕಾರಣಗಳು ಸಹ ಹಲವಾರು ಕಾರಣಗಳಿದೆ. ಮೋರ್ ಕಾಮನ್ಲಿ ಬ್ರೈನ್ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್. ಸೊ ಬ್ರೈನ್ ಗ್ರೋತ್ ಆಗ್ತಿದ್ದಾಗೇನೆ ಎಲ್ಲೋ ಒಂದು ಕಡೆ ಫೋಕಲ್ ವೈರಿಂಗ್ ಅಬ್ನಾರ್ಮ್ಯಾಲಿಟೀಸ್. ಸೊ ದಟ್ ವಿಲ್ ಬಿ ಡೆವಲಪ್ಮೆಂಟಲ್ ಅನಾಮಲೀಸ್. ಕ್ಲಾಸಿಕಲ್ ಎಕ್ಸಾಂಪಲ್ ವಿಲ್ ಬಿ ಕಾರ್ಟಿಕಲ್ ಡಿಸ್ಪ್ಲೇಸಿಯಾಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜೀಸಲ್ಲಿ. ಅದು ಚಿಕ್ಕಂದಲ್ಲೇ ಕಾಣಿಸ್ಕೊಳ್ಳುತ್ತೆ, ವಿತಿನ್ ಲೈಕ್ ಚೈಲ್ಡ್ ವಿಲ್ ಬಿ 10 ಇಯರ್ ಓಲ್ಡ್ 11 ಇಯರ್ ಓಲ್ಡ್, ಯೂಶ್ವಲಿ ಸೆಕೆಂಡ್ ಡೆಕೇಡ್ ಆಫ್ ಲೈಫ್ ಆ ಥರ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇಲ್ಲ ಕೆಲವರಿಗೆ ಹುಟ್ಟಿದಾಗ ಡೆಲಿವರಿ ಟೈಮಲ್ಲಿ ಆಸ್ಫಿಕ್ಸಿಯೇಷನ್, ಅಂದರೆ ಕರಳು ಸುತ್ತಕೊಂಡು ಅವ್ರಿಗೆ ಹಳೋದ್ರಲ್ಲಿ ಲೇಟ್ ಆಗಿರುತ್ತೆ, ಅವ್ರ ಡೆಲಿವರಿಲಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಆ ಥರ ಮಕ್ಕಳಿಗೆ ಸ್ಟ್ರೋಕ್ ಆಗಿರುತ್ತೆ ಬ್ರೈನಲ್ಲಿ, ಪೆರಿನೇಟಲ್ ಇನ್ಫಾರ್ಕ್ಟ್ ಅಂತ ಹೇಳ್ತೀವಿ. ಸೊ ಆ ಡೆಲಿವರಿ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಚಿಕ್ಕಂದಲ್ಲಿ ಅವರಿಗೆ ಕೆಲವರಿಗೆ ಸೀಜರ್ ಸ್ಟಾರ್ಟ್ ಆಗಿರುತ್ತೆ, ಅದೊಂದು ಕಾರಣ ಆಗಿರುತ್ತೆ. ಮತ್ತೊಂದು ರೀತಿಯ ಕಾರಣ ಅಂದರೆ ಕಾಮನ್ಲಿ ಹೆಡ್ ಇಂಜುರೀಸ್ ಆಗಿರುತ್ತೆ, ತಲೆಗೆ ಪೆಟ್ಟು ಬಿದ್ದು ಮೆದುಳಲ್ಲಿ ಒಂದು ಗಾಯ ಸ್ಕಾರಿಂಗ್ ಉಂಟಾಗಿರುತ್ತೆ. ಅದು ಹೆಡ್ ಇಂಜುರಿ ಆಗಿ ಕೆಲವು ವರ್ಷಗಳಲ್ಲಿ ಆವಾಗ ಸ್ವಲ್ಪ ಕಾಣಿಸ್ಕೊಂಡಿರುತ್ತೆ, ಬಟ್ ಅದು ಲೇಟರ್ ಇಟ್ ಕ್ಯಾನ್ ಗೆಟ್ ಕನ್ವರ್ಟ್ ಟು ಎಪಿಲೆಪ್ಸಿ, ಅ ಫುಲ್ ಬ್ಲೋನ್ ಎಪಿಲೆಪ್ಸಿ. ಸೊ ದಟ್ ಈಸ್ ಅಗೇನ್ ಅ ವೆರಿ ಕಾಮನ್ ಕಾಸ್. ಅದರ್ ದ್ಯಾನ್ ದಿಸ್ ದೇರ್ ಆರ್ ಮೆನಿ ಜೆನೆಟಿಕ್ ಕಾಸಸ್. ನಮ್ಮ ತಂದೆ ತಾಯಿ ಫ್ಯಾಮಿಲಿಯಲ್ಲಿ ರನ್ ಆಗುವಂಥ ಕೆಲವು ಎಪಿಲೆಪ್ಸಿ, ಜೆನೆಟಿಕಲಿ ಆಲ್ಸೋ ದೇರ್ ಆರ್ ಮೆನಿ ಟೈಪ್ ಆಫ್ ಎಪಿಲೆಪ್ಸೀಸ್. ದೆನ್ ದೇರ್ ಆರ್ ಮೆಟಬಾಲಿಕ್ ಕಾಸಸ್, ಅಂದರೆ ನಮ್ಮ ಒಂದು ದೇಹದ ಮೆಟಬಾಲಿಸಮ್ ಅಂದರೆ ಸ್ಟ್ರಕ್ಚರಲಿ, ಬ್ರೈನ್ ಸ್ಟ್ರಕ್ಚರಲಿ ಏನೂ ತೊಂದರೆ ಇರೋದಿಲ್ಲ, ಬಟ್ ಮೆಟಬಾಲಿಕ್ ಕಾಸಸ್ ಅದರಿಂದನೂ ಬರಬಹುದು ಎಪಿಲೆಪ್ಸಿ. ಸೊ ಈ ರೀತಿ ಹಲವಾರು ಕಾರಣಗಳಿದೆ. ಇದರಲ್ಲಿ ಮೆಡಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಆ್ಯಂಡ್ ಸರ್ಜಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಅಂತ ಬೇಕಾದ್ರೆ ನಾವು ವಿಂಗಡಣೆ ಮಾಡ್ಬೋದು, ಅದು ತುಂಬ ಅಗತ್ಯ. ಏಕೆಂದರೆ ಈಗ ಸರ್ಜಿಕಲಿ ಲೀಷನ್ಸ್ ಇದ್ದರೆ, ಲೈಕ್ ಫಾರ್ ಎಕ್ಸಾಂಪಲ್ ಹೇಳಿದಂಗೆ ಕಾರ್ಟಿಕಲ್ ಡಿಸ್ಪ್ಲೇಸಿಯಸ್, ಹೀಗೆಲ್ಲ ಇದ್ದರೆ ಔಷಧಿ ನಾವು ಎಷ್ಟೇ ಕೊಟ್ಟರು ಎಷ್ಟೇ ಶ್ರಮ ಮಾಡಿದ್ರೂ ಸಹ ಅದು ಟ್ರೀಟ್ಮೆಂಟ್ ಅಂದರೆ ಕ್ಯೂರ್ ಆಗೋದಿಲ್ಲ. ಆ ಥರ ಒಂದು ಸಿಚುವೇಶನಲ್ಲಿ ಏನೋ ಪೀಪಲ್ ಲೈಕ್ ಅಸ್ ಹೂ ಆರ್ ಸ್ಪೆಷಲೈಸ್ಡ್ ಇನ್ ಎಪಿಲೆಪ್ಸಿ ಸರ್ಜರಿ ವಿಲ್ ಕಮ್ ಇನ್ ಟು ಪಿಕ್ಚರ್.
0: ಬಹಳಷ್ಟು ಕಟ್ಟುಕತೆಗಳು, ಮಿತ್ಸ್ ಅಂತ ಏನು ಹೇಳ್ತಾರೆ ಇದರಲ್ಲಿ ಇದೆ. ಈಗ ನೀವು ಹೇಳಿದ್ರಿ ಆ ಒಂದು ದೃಶ್ಯದ ಬಗ್ಗೆ, ಶಬ್ದದ ಮುಖಾಂತರ ವರ್ಣನೆ ಮಾಡಿ ಹೇಳಿದ್ರಿ ಈ ಒಂದು ಮೂರ್ಛೆ ರೋಗದ ಬಗ್ಗೆ, ಯಾವ ಒಂದು ಭಯಾನಕ ದೃಶ್ಯ ಇರುತ್ತೆ ಅದನ್ನ ಬಹಳಷ್ಟು ಚಿತ್ರ ಸೀರಿಯಲ್ಗಳಲ್ಲಿಯೂ ತೋರಿಸಿದ್ದಾರೆ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೈಯಲ್ಲಿ ಚಾವಿ ಅಥವಾ ಯಾವ್ದಾದ್ರು ಕಬ್ಣ ಅನ್ನ ಕೊಟ್ಬಿಡ್ತಾರೆ, ತಿಕ್ಕೋತರಕ್ಕೆ ಅದು ನಾರ್ಮಲ್ ಆಗುತ್ತೆ. ಇದು ಒಂಥರದ ಮಿತ್ತು ಕಟ್ಟುಕತೆ.
1: ಸೊ ಇದು ಬಹಳ ಮುಖ್ಯವಾದ ಒಂದು ಚರ್ಚೆ. ಇದು ಬರೀ ಈಗ ರೋಗಿಗೆ ಮಾತ್ರ ಅಲ್ಲ, ರೋಗಿಯನ್ನು ಶುಶ್ರೂಷೆ ಮಾಡೋ ಅವರ ಗಾರ್ಡಿಯನ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ಒಂದು ವಿಷಯ. ಈಗ ಸಾಮಾನ್ಯವಾಗಿ ಒಬ್ಬರು ಟ್ರಾವೆಲ್ ಮಾಡ್ತಿರ್ತಾರೆ, ಬಸ್ಸಲ್ಲಿ ಯಾರೋ ಇರ್ತಾರೆ, ಒಂದು ಫಿಟ್ಸ್ ಬರುತ್ತೆ. ಸೊ ಆ ಒಂದು ದೃಶ್ಯ ಎಲ್ರಿಗೂ ಭಯಾನಕ ಉಂಟಾಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಎಲ್ಲರೂ ಹೋಗಿ ಹಿಡ್ಕೋತಾರೆ. ಹಿಡ್ಕೊಳ್ಳೋದ್ರ ಜೊತೆಗೆ ಕೈಯಲ್ಲಿ ಏನಾದರೂ ಒಂದು ಕೊಡ್ತಾರೆ. ಸಾಮಾನ್ಯವಾಗಿ ಚಾವಿ ಕಬ್ಬಿಣ ಕೊಟ್ಟರೆ ಇದು ನಿಲ್ಲುತ್ತೆ ಅನ್ನೋ ಒಂದು ಕಟ್ಟುಕತೆ ಬಹಳ ಅಗತ್ಯವಾಗಿ ತಿಳ್ಕೊಬೇಕು. ಅದರಲ್ಲಿ ಏನೋ ಗುಣ ಇಲ್ಲ ಅಂತ. ಅದು ಗುಣ ಇಲ್ಲದೆ ಮಾತ್ರ ಅಲ್ಲ, ಅದು ಹಾನಿಕರ ಕೂಡ. ಯಾಕಂದರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ಅದು ಕೈಯು ಕಾಲು ಅದರೋ ಒಂದು ಆ ಒಂದು ಶಕ್ತಿ ಇದೆಯಲ್ಲ, ಅದು ಭಾಳಷ್ಟು ಭಯಾನಕವಾಗಿರುತ್ತೆ. ಅಂದರೆ ತುಂಬ ಫೋರ್ಸ್ ಇರೋ ಒಂದು ಮೂಮೆಂಟ್ಸ್ ಅದು. ಆ ಮೂಮೆಂಟಿಗೆ ನಾವು ಅಗೇನ್ಸ್ಟಾಗಿ ಅದು ಎದುರಾಗಿ ನಾವು ಏನಾದರೂ ಕೈಯಿಂದ ಬಲವಾಗಿ ಇಟ್ಕೊಳ್ಳೋದಾಗಲಿ, ಅದು ಚಾವಿ ಕೊಡೋದಾಗಲಿ, ಅವರ ಮೂಳೆಗೆ ಫ್ರ್ಯಾಕ್ಚರ್ ಆಗೋ ಒಂದು ಸಿಚುವೇಶನ್ ಕೂಡ ಉಂಟಾಗುತ್ತೆ. ಸೊ ಜಾಯಿಂಟ್ಸ್ ಡಿಸ್ಲೊಕೇಟ್ ಆಗ್ಬೋದು, ಜಾಯಿಂಟ್ಸ್ ಬ್ರೇಕ್ ಆಗ್ಬೋದು. ಸೊ ಅದು ಭಾಳ ಮುಖ್ಯ. ನಾವು ಅದನ್ನು ಫ್ರೀಡಮ್ ಆಗಿ ಫ್ರೀ ಮಾಡ್ಕೊ ಅವ್ರಿಗೆ ಜಾಗ ಮಾಡಿಕೊಡೋ ಬದಲು ಅವ್ರಿಗೆ ಸುತ್ತಮುತ್ತ ನಿಂತ್ಕೊಂಡು ಕೈಕಾಲು ಹಿಡ್ಕೊಳ್ಳೋದು ಮಾತ್ರ ತುಂಬ ಒಂದು ಹಾನಿಕರವಾದ ಒಂದು ಸ್ಟೆಪ್ ಅದು. ಅದು ಎಂದಿಗೂ ಮಾಡಬಾರ್ದು. ಸಾಮಾನ್ಯವಾಗಿ ಫಿಟ್ಸ್ ಸ್ಟಾರ್ಟ್ ಆಯಿತು ಅಂದರೆ ಮ್ಯಾಕ್ಸಿಮಮ್ ವಿತಿನ್ ಅ ಮಿನಿಟ್ ಆರ್ ಟೂ ಮಿನಿಟ್ಸ್ ಇಟ್ ವಿಲ್ ಸ್ಟಾಪ್ ಆನ್ ಇಟ್ಸ್ ಓನ್. ಅದು ತನ್ನಗೆ ತನ್ನಷ್ಟು ತಾನೇ ನಿಂತೋಗುತ್ತೆ. ಅದು ಭಾಳ ಮುಖ್ಯ ತಿಳ್ಕೊಳ್ಳೋದು. ಸೊ ಸಪೋಸ್ ಈಗ ಅದು ನಿಲ್ಲಲಿಲ್ಲ, ಅದನ್ನ ಆತನ ನಿಲ್ದೇನೆ ಪದೇ ಪದೇ ಬರ್ತಿದೆ ಅಂತ ಹೇಳಿದ್ರೆ ಅದು ನಿಮ್ಗೆ ಯಾರ ಕೈಗೂ ಅದು ಏನು ಮಾಡೋಕೆ ಬರೋದಿಲ್ಲ. ಅದು ನೆಕ್ಸ್ಟ್ ವಿತಿನ್ 10 minutes ಪೇಷಂಟ್ ಹಾಸ್ಪಿಟಲಲ್ಲಿ ಇರಬೇಕು. ದಟ್ ಈಸ್ ಕಾಲ್ಡ್ ಎನ್ ಎಮರ್ಜೆನ್ಸಿ ಸಿಚುವೇಶನ್. ಅದು ಇಟ್ಸ್ ಅ ಕಂಡೀಷನ್ ಕಾಲ್ಡ್ ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಒಂದು ಸತಿ ಫಿಟ್ಸ್ ಬರುತ್ತೆ, ಅವನು ನಿಲ್ತಾರೆ, ಬಟ್ ಅವ್ರ ಮೂರ್ಛೆಯಿಂದ ಹೊರಗೆ ಬರೋದಿಲ್ಲ. ಮತ್ತೆ ಇನ್ನೊಂದ್ಸತಿ ಫಿಟ್ಸ್ ಬರುತ್ತೆ. ಆದರೆ 2-3 ಸತಿ ಬರ್ತಾನೆ ಇದ್ರೆ ನಿಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಿಲ್ಲ. ಒಂದ್ಸತಿ ಬಂದು ನಿಂತೋಯ್ತು ಅಂದರೆ ಅವರು ಸಾಮಾನ್ಯವಾಗಿ ಅವರು ಕಳೆದಿರೋ ಒಂದು ಪ್ರಜ್ಞೆ ಏನಿದೆಯಲ್ಲ ಅದು ಮತ್ತೆ ವಾಪಸ್ ಬರ್ತಾರೆ, ಚೆನ್ನಾಗಿ ಹಾಕ್ತಾರೆ. ಅದು ಒಂದು ಎಪಿಸೋಡ್. ಸಪೋಸ್ ಅದು ರಿಪೀಟೆಡ್ಲಿ ಬರ್ತಿದೆ ಅಂತ ಹೇಳಿದ್ರೆ ಅದು ದಟ್ ಬಿಕಮ್ಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ಆಗ ಇಮಿಡಿಯೇಟ್ಲಿ ನಾವು ಪೇಷಂಟ್ನ ಹಾಸ್ಪಿಟಲ್ ತಲುಪಿಸಬೇಕಾಗುತ್ತೆ. ಅದು ತಿಳ್ಕೋಬೇಕಾಗಿರೋ ಒಂದು ವಿಷಯ. ಮತ್ತೊಂದು ವಿಷಯದ ಏನಂತ ಹೇಳಿದ್ರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ನಾವು ಪೇಷಂಟಿಗೆ ತುಂಬ ಮುಖ್ಯವಾದದ್ದು ಗಾಳಿ. ಆಕ್ಸಿಜನ್ ಅನ್ನೋ ಒಂದು ಇದು ಪದನ ಯೂಸ್ ಮಾಡ್ತಿದ್ದೀನಿ. ಅಂದರೆ ರೂಮ್ ಏರ್ ಸಾಕು, ಅವ್ರ ಗಾಳಿ ಓಡಾಡಬೇಕು ಅವರಿರೋ ಜಾಗದಲ್ಲಿ. ಸೊ ಕಿಟಕಿ ಆಗಲಿ ಬಾಕಿಲಾಗಲಿ ಅವರು ಸುತ್ತಮುತ್ತ ನಿಂತ್ಕೊಳ್ಳೋ ಬದಲು ಅವರಿಗೆ ಗಾಳಿ ಓಡಾಟ ತುಂಬ ಅಗತ್ಯ. ಅವರು ಈಗ ಅಂಗಿ ವಸ್ತ್ರಗಳನ್ನು ಹಾಕಿ ಹಿಡಿದು ಟೈಟಾಗೆಲ್ಲರೂ ಇದ್ದರೆ ಅದನ್ನು ನಾವು ರಿಲೀಸ್ ಮಾಡಬೇಕಾಗುತ್ತೆ. ಈಗ ಶರ್ಟ್ ಆಗಲಿ ಟೀ ಶರ್ಟ್ ಆಗಲಿ ಏನೇ ಧರಿಸಿದ್ರೆ ಅದನ್ನು ನಾವು ಬಿಚ್ಚಿ ಅವರ ಗಾಳಿ ಒಂದು ಓಡಾಟಕ್ಕೆ ನಾವು ಸಾವಕಾಶ ಮಾಡಿಕೊಡ್ಬೇಕಾಗುತ್ತೆ. ಮತ್ತು ಮತ್ತೊಂದು ಮುಖ್ಯವಾದ ಒಂದು ವಿಷಯ ಅಂದರೆ ಅವರೀಗ ಮಲಗಿರ್ತಾರೆ, ನೇರವಾಗಿ ಮಲಗಿದ್ರೆ ಒಂದು ಸೈಡ್ಗೆ ಟರ್ನ್ ಮಾಡೋದು ತುಂಬ ಮುಖ್ಯ. ಅದು ಕಾಮನ್ಲಿ ಟು ದ ರೈಟ್ ಸೈಡ್. ಅವರ ಕಂಫರ್ಟಬಲ್ ಪೊಸಿಷನ್ ರೈಟ್ ಸೈಡ್ ತಿರುಗಿದ್ರೆ ಏನಾಗುತ್ತೆ, ಅವ್ರ ಬಾಯಲ್ಲಿರೋ ಏನು ಜೊಲ್ಲಿದೆ ಅದು ಹೊರಗೆ ಬರಬೇಕು, ಅದು ಒಳಗೆ ಹೋಗದಂಗೆ ನಾವು ನೋಡ್ಕೊಬೇಕಾಗುತ್ತೆ. ಸಪೋಸ್ ಈಗ ಊಟ ಮಾಡ್ತಿರುವಾಗ ಅವ್ರು ನಮ್ಮ ಜೊತೆ ಲಂಚ್ ಮಾಡ್ತಿರ್ತಾರೆ, ಮೀಲ್ಸ್ ತಗೋತಿರ್ತಾರೆ, ಆ ಟೈಮಲ್ಲಿ ಏನೋ ಫಿಟ್ಸ್ ಬಂತು ಅಂದರೆ ಸಾಮಾನ್ಯವಾಗಿ ಚೌಕ್ ಆಗೋ ಒಂದು ಸಿಚುವೇಷನ್ಸ್ ಇರುತ್ತೆ. ಅದು ಭಾಳ ಮುಖ್ಯ. ಸೊ ಈ ರೀತಿಯ ಒಂದು ಸಿಚುವೇಷನ್ಸಲ್ಲಿ ಈ ಫಿಟ್ಸ್ ಅನ್ನೋದು ಅವರಿಗೆ ಲೈಫ್ ಥ್ರೆಟ್ನಿಂಗ್ ಆಗುತ್ತೆ. ಸೊ ನಾವು ಜೊತೆಯಲ್ಲಿರೋರು ಇದನ್ನು ತಿಳ್ಕೊಂಡು ಅದು ಮಾಡಬೇಕಾಗಿರೋದು ಮಾಡಿದ್ರೆ ದೇ ಕ್ಯಾನ್ ಬಿ ಆ್ಯಸ್ ನಾರ್ಮಲ್ ಆ್ಯಸ್ ಪಾಸಿಬಲ್. ಸೊ ಅವ್ರನ್ನ ತಿರುಗಿಸಿ ಬಾಯಿಲ್ ಏನಾದ್ರು ಸಪೋಸ್ ಇದ್ದರೆ ಅದನ್ನು ನಾವು ಕ್ಲಿಯರ್ ಮಾಡಿ ಅವ್ರನ್ನ ಮಲಗಿಸೋದು, ಅಂಗಿ ವಸ್ತ್ರಗಳನ್ನ ಲೂಸ್ ಮಾಡೋದು, ಒಂದು ಕಂಫರ್ಟಬಲ್ ಪೊಸಿಷನ್ಗೆ ತಿರುಗಿಸ್ಬೇಕು, ಸೈಡ್ಗೆ ತಿರುಗಿಸ್ಬೇಕು ಅನ್ನೋದು ತುಂಬ ಅಗತ್ಯ. ಆಮೇಲೆ ಅವ್ರ ಕೈ ಕಾಲು ಹಿಡಿದೇನೆ ಫಿಟ್ಸ್ನ ಪೂರ್ತಿಯಾಗಿ ಮುಗಿಸೋದು ತುಂಬ ಅಗತ್ಯ.
0: ಇಷ್ಟು ವಿವರವಾಗಿ ಹೇಳಿದ್ರೆ ಈ ವಿವರಣೆಯಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ ನೀವು ಹೇಳ್ತಾ ಇದ್ದೀರಾ ಖಂಡಿತ, ಆದ್ರೆ ಯಾವತ್ತೂ ಯಾರಿಗಾದ್ರೂ ಫಿಟ್ಸ್ ಅನ್ನೋದು ಬಂದ್ರೆ ಅದು ಮಾಡೋದು ಕಂಪ್ಲೀಟ್ಲಿ ಅಪೋಸಿಟ್. ಎಲ್ಲರೂ ಹಿಡಿತಾರೆ, ಕಬ್ಬಿಣ ಕೊಡ್ತಾರೆ, ಅಂಡ್ ನೀವು ಹೇಳಿರುವ ಪ್ರಕಾರ ರೈಟ್ ಸೈಡ್ ಇನ್ ಮಾಡೋದು ಬಿಟ್ಟು ಅವರನ್ನ ಕೈ ಕಾಲು ಹಿಡಿದು ಕಂಪ್ಲೀಟ್ ನೀವು ಹೇಳಿದ್ರೆ ಅವರಿಗೆ ಕಂಪ್ಲೀಟ್ ಒಂದು ಸ್ವಲ್ಪ ಬಿಟ್ಬಿಡ್ಬೇಕು, ಈಸ್ ಆಗಬೇಕು. ಅಂಡ್ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಅದು 2 ನಿಮಿಷದಲ್ಲಿ ನಿಂತೇ ಹೋಗುತ್ತೆ ಅಂತ ಹೇಳಿದ್ರಿ. ಅದು ನಿಲ್ಲಿಲ್ಲ ಅಂದ್ರೆ ಸಮಸ್ಯೆ ಇದೆ, ಅದಕ್ಕೆ ನೀವು ಬರಬೇಕು. ಬಹಳ ಒಳ್ಳೆಯದಾಗಿ ಹೇಳಿದ್ರಿ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 377.
1: ಕಾರ್ಯಕ್ರಮದಲ್ಲಿ ಮುರುಷೆ ರೋಗದ ಬಗ್ಗೆ ಸ್ನೇಹಿತರೆ ನಾವು ಮಾತನಾಡ್ತಿದ್ದೇವೆ. ಡಾಕ್ಟರ್ ಶಬರಿ ಗಿರೀಶನ್ ಅವರು ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಕೊಡ್ತಿದ್ದಾರೆ. ಸೊ ಈ ಒಂದು ಕಟ್ಟುಕತೆ ಬಗ್ಗೆ ಮಾತನಾಡಿದ್ವಿ, ಆ್ಯಂಡ್ ಐ ಥಿಂಕ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ನೀವು ಡಿಸ್ಕಸ್ ಮಾಡಿದ್ರೆ. ಸೊ ನನ್ನ ಮುಂದಿನ ಪ್ರಶ್ನೆ ಡ್ರಗ್ ಫೇಲಿಯರ್ ಬಗ್ಗೆ ಇರುತ್ತೆ. ಡ್ರಗ್ ಫೇಲಿಯರ್ ಅಂದರೆ ಔಷಧಿಗಳು ವರ್ಕ್ ಆಗಿಲ್ಲ ಅಂದರೆ ಅದರ ನೆಕ್ಸ್ಟ್ ಸ್ಟೆಪ್ ಏನು, ಅದ್ರ ಬಗ್ಗೆ ಹೇಳಿ.
2: ಸೊ ಅದೊಂದು 30-40% ಒಂದು 30-40% ಪೇಷಂಟ್ಸಿಗೆ ನಾವು ಎಷ್ಟೇ ಔಷಧಿ ಬಳಸಿದ್ರೂ ಸಹ ಪದೇ ಪದೇ ಒಂದು ಮುರುಷೆ ರೋಗ ಬರ್ತಿರುತ್ತೆ, ಅದು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಫ್ರಸ್ಟ್ರೇಟಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಪೇಷಂಟ್ಸ್ ಆ್ಯಂಡ್ ಫಾರ್ ದ ಡಾಕ್ಟರ್ಸ್. ಸೊ ಆ ಥರ ಒಂದು ಲಕ್ಕಿಲಿ ಇಟ್ ಈಸ್ ನಾಟ್ ವೆರಿ ಕಾಮನ್, ಬಟ್ ಅವೇರ್ನೆಸ್ ಈಸ್ ಇಂಪಾರ್ಟೆಂಟ್. ಈ ಥರ ಒಂದು ಸಬ್ಸೆಟ್ ಅಂದರೆ ಒಂದು ವಿಭಾಗ ಇನ್ನು ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾಕಂದರೆ ಅದರಲ್ಲಿ ಬ್ರೈಟ್ ಸೈಡ್ ಅಂದರೆ ಅದರಲ್ಲಿ ಒಳ್ಳೆ ಭಾಗ ಕೂಡ ಇದೆ. ಈಗ ಔಷಧಿಯಿಂದ ಗುಣಪಡಿಸೋಕ್ಕೆ ಆಗಲಿಲ್ಲ ಅಂದರೆ ಆ ಪೇಷಂಟ್ ಸರ್ಜರಿಗೆ ರೆಸ್ಪಾಂಡ್ ಮಾಡಬಹುದು ಅನ್ನೋ ಒಂದು ಸೂಚನೆ ಕೂಡ ಇರುತ್ತೆ ಅದ್ರ ಜೊತೆಗೆ. ಈಗ ಸರ್ಜರಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ಕ್ಯೂರ್ ಆಗ್ಬೋದು ಅನ್ನೋಂದರೆ ಅಗೇನ್ ಇಟ್ ಈಸ್ ಅರೌಂಡ್ 30-40%. ಅಂದರೆ 100% ಕ್ಯೂರ್ ಮಾಡೋ ಒಂದು ಅವಕಾಶ. ಸೊ ಎಪಿಲೆಪ್ಸಿಯಿಂದ ಕಂಪ್ಲೀಟ್ ಫ್ರೀಡಮ್ ಅವರಿಗೆ ಒಂದು ಜೀವನದಲ್ಲಿ ಒಂದು ದೊಡ್ಡ ಒಂದು ಚೇಂಜ್ ಅದು. ಅವ್ರ ಲೈಫಲ್ಲಿ ಒಂದು 10-15 years ಎಪಿಲೆಪ್ಸಿ ಅಂತ ಹೇಳಿ ನರಳಿ ಅವರಿಗೆ ಸಾಕಷ್ಟು ಔಷಧಿಗಳು ಸಾಕಷ್ಟು ಆಸ್ಪತ್ರೆಗಳು ತಿರುಗಾಡಿ ಏನು ಯಾವುದೇ ಒಂದು ರೀತಿಯ ಒಂದು ಗುಣಮಟ್ಟಕ್ಕೆ ತಲುಪಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಕುಟುಂಬಕ್ಕಾಗಲಿ ಆ ಪೇಷಂಟ್ಗಾಗಲಿ ಅದೊಂದು ದೊಡ್ಡವಾದ ಒಂದು ರಿಲೀಫ್. ಸೊ ಯಾವಾಗ ನಾವು ಈ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅಂದರೆ ಮೂರ್ಛೆ ರೋಗ ಔಷಧಿಗೆ ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಡಯಾಗ್ನೋಸಿಸ್ಗೆ ನಾವು ಬರಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ 2 ಔಷಧಿ ಅವರು ಟ್ರೈ ಮಾಡಿರಬೇಕು. 2 ವರ್ಷಗಳ ಕಾಲ ಟ್ರೈ ಮಾಡಿರಬೇಕು. ಒಂದು ಮಾತ್ರ ಮಿಸ್ ಮಾಡ್ದೇ ಗುಡ್ ಕಾಂಪ್ಲಯನ್ಸ್, ಗುಡ್ ಡೋಸೇಜ್. ಸೊ ಇದೆಲ್ಲ ರೀತಿಯ ಒಂದು ಬೆಳವಣಿಗೆ ಮಾಡಿ ಸಹ ಅವರಿಗೆ ಕಂಟ್ರೋಲ್ಗೆ ಬರಲಿಲ್ಲ ಅಂತ ಹೇಳಿದ್ರೆ ಅಂಥ ಒಂದು ರೋಗ ದೆನ್ ಇಟ್ ಇಸ್ ಬಿಕಮ್ಸ್ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ. ಅದು ಎಪಿಲೆಪ್ಸಿಯ ಒಂದು ಭಾಗ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅನ್ನೋದು. ಅದಕ್ಕೆ ಅದರಂತಹದ ಒಂದು ಕಾರಣಗಳಿದೆ, ಲಕ್ಷಣಗಳಿದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಕಾರ್ಟಿಕಲ್ ಡಿಸ್ಪ್ಲೇಸ್ ಅಂತ ಹೇಳಿದ್ದೆ. ದಟ್ ಈಸ್ ಕ್ಲಾಸಿಕಲಿ ಅದು ಸರ್ಜರಿಯಿಂದ ಗುಣಪಡಿಸುವಂಥ ಒಂದು ಎಪಿಲೆಪ್ಸಿ. ಮತ್ತೊಂದು ಪದ ನಾನು ಯೂಸ್ ಮಾಡಿದೆ ಜೆನೆಟಿಕ್ ಎಪಿಲೆಪ್ಸಿ ಅಂತ. ಅದು ಸಹ ಈಗ ಎಷ್ಟೇ ಮಾತ್ರೆ ಕೊಟ್ಟರೂ ಸಹ ಅದರಿಂದ ಗುಣಪಡಿಸ ಆಗದಿರೋ ಒಂದು ರೋಗ. ಸೊ ಆ ಥರ ಸಾಕಷ್ಟು ಕಾರಣಗಳು. ಆಮೇಲೆ ಮತ್ತೊಂದು ಕಾರಣ ಹೇಳಿದ್ದೆ, ಈಗ ಚಿಕ್ಕನ್ನಲ್ಲಿ ಸ್ಟ್ರೋಕ್ ಆದಾಗ ಅವರ ಡೆಲಿವರಿ ಟೈಮಲ್ಲಿ ಆಗಿರೋ ಒಂದು ಸ್ಟ್ರೋಕಿಂದ ಅವರಿಗೆ ಮೂರ್ಛೆ ರೋಗ ಬರ್ತಿದೆ ಅಂತ ಹೇಳಿದರೆ ಅದು ಸಹ ಕೆಲವೊಮ್ಮೆ 3-4 ಕೊಟ್ಟರೂ ಸಹ ಕಂಟ್ರೋಲ್ ಬರದೇ ಇರೋ ಒಂದು ಮೂರ್ಛೆ ರೋಗ. ಸೊ ಈ ಕಾರಣಗಳು ಇದ್ದರೆ ಅದು ನಿಮ್ಮ ಡಾಕ್ಟರ್ ಅಂದರೆ ಈಗ ಸಪೋಸ್ ಈಗ ಫಿಸಿಷಿಯನ್ಸ್ ಟ್ರೈ ಮಾಡ್ತಿದ್ದಾರೆ, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಟ್ರೈ ಮಾಡ್ತಿದ್ದಾರೆ ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಅವರು ಸಾಮಾನ್ಯವಾಗಿ 2 ಕಂಟ್ರೋಲ್ ಆಗಿರಬೇಕಾಗಿತ್ತು. ಬಹುಶಃ ಆಗಲಿಲ್ಲ ಅಂದರೆ 99% ಆಫ್ ದ ಫಿಸಿಷಿಯನ್ಸ್ಗೆ ಗೊತ್ತಿದೆ ಇದು ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅಂತ. ಆವಾಗ ಅವರು ಒಂದು ಸ್ಪೆಷಲೈಸ್ಡ್ ಸೆಂಟರ್ಗೆ ರೆಫರ್ ಮಾಡ್ತಾರೆ. ಅದು ಬಹಳ ಮುಖ್ಯ, ಅದು ಕರೆಕ್ಟ್ ಟೈಮಲ್ಲಿ ರೆಫರ್ ಆಗಬೇಕು ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಇದೇ ಒಂದು ಟ್ರಯಲ್ ಈಗ 10 ಆದಮೇಲೆ ಮಾಡೋಗಿದ್ರೆ ಸರ್ಜರಿ ಕೂಡ ಫೇಲ್ಯೂರ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಟೈಮ್ ವಿಂಡೋ ಏನಿದೆಲ್ಲ ಒಂದು ಆಪರ್ಚುನಿಟಿ ಅದು ನಾವು ಮಿಸ್ ಮಾಡ್ಕೋಬಾರ್ದು. ಸೊ ಸಪೋಸ್ 2-3 ಕಂಟ್ರೋಲ್ ಆಗಲಿಲ್ಲ ಅಂದರೆ ಸ್ಪೆಷಲೈಸ್ ಸೆಂಟರ್ಗೆ ಸ್ಪೆಷಲೈಸ್ ನ್ಯೂರಾಲಜಿಸ್ಟ್ ಆಗಲಿ ಇದಕ್ಕೆ ಅಂತಲೇ ಎಪಿಲೆಪ್ಸಿಲಿ ಇವ ನಾನು ಎಪಿಲೆಪ್ಸಿ ಸರ್ಜನ್ ಥರ ಎಪಿಲೆಪ್ಸಿ ಫಿಸಿಷಿಯನ್ಸ್ ಇದ್ದಾರೆ, ಎಪಿಲೆಪ್ಟಾಲಜಿಸ್ಟ್. ಅವ್ರ ಫೆಲೋಶಿಪ್ ಆಫ್ಟರ್ ದಿ ನ್ಯೂರಾಲಜಿ ಅವ್ರು ಮಾಡಿರ್ತಾರೆ, ಅವ್ರಿಗೆ ರೆಫರ್ ಮಾಡಬೇಕಾಗುತ್ತೆ. ಸೊ ಅದು ಏನು ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ ಅವರದರಲ್ಲಿ ಸಾಕಷ್ಟು ವಿಧಾನಗಳಿದೆ. ಇದರಲ್ಲಿ ನಾವು ಎಲ್ಲಿಂದ ಫಿಟ್ಸ್ ಉತ್ಪತ್ತಿ ಆಗ್ತಿದೆ, ಫೋಕಸ್ ಆಫ್ ಆರಿಜಿನ್ ಅಂದರೆ ಈಗ ಮೂರ್ಛೆ ರೋಗ ಎಲ್ಲಿಂದ ಉತ್ಪತ್ತಿ ಆಗ್ತಿದೆ ಅದನ್ನು ಕಂಡುಹಿಡಿದ್ರೆ ಆ ಒಂದು ಭಾಗ ಮೆದುಳಿಂದ ವಿಂಗಡಿಸೋದು ಒಂದು ಸರ್ಜರಿ, ಅದನ್ನು ವಿಂಗಡಿಸೋದಾಗಲಿ ಅಥವಾ ಅದನ್ನು ತೆಗೆಯೋದಾಗಲಿ ಮಾಡಿದ್ರೆ ಅವ್ರಿಗೆ 100% ಕ್ಯೂರ್ ಆಗೋ ಒಂದು ಅವಕಾಶ ಸಿಗುತ್ತೆ. ಸೊ ಇದೀಗ ಒಂದು 10-20 ಆಗೋ ಯಾರಿಗೂ ಗೊತ್ತಿರಲಿಲ್ಲ ಎಪಿಲೆಪ್ಸಿನೂ ಕ್ಯೂರ್ ಮಾಡ್ಬೋದು ಅನ್ನೋದೊಂದು. ಬಟ್ ಈಗ ಇಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂದರೆ ನಾವು ಸೇಫ್ ಆಗಿ ಬ್ರೈನ್ ಸರ್ಜರಿ ಮಾಡಿ ಅವರಿಗೆ 100% ಕ್ಯೂರ್ ಮಾಡೋ ಅಂಥ ಒಂದು ಅವಕಾಶ ನಾವು ಮಾಡಿಕೊಡ್ಬೋದು. ಅದು ಸಾಮಾನ್ಯವಾಗಿ ಎಲ್ರಿಗೂ ಒಂದು ತಿಳಿದಿರೋ ಒಂದು ವಿಷಯ ಅಲ್ಲ. ಸೊ ಅದಕ್ಕೂ ಈ ಥರ ಕಾರ್ಯಕ್ರಮಗಳು ಅದಕ್ಕೋಸ್ಕರ ಸೀಮಿತವಾಗಿದೆ. ಇದನ್ನು ನೀವು ತಲುಪಿಸ್ಬೇಕು ಈ ಸುದ್ದಿನ. ಅಂದರೆ ಎಪಿಲೆಪ್ಸಿ ಇಟ್ಸ್ ಈಸ್ ಆಲ್ಸೋ ಕ್ಯೂರಬಲ್, ಸೊ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಡಿಸೀಸ್. ಸೊ ಯು ಡೋಂಟ್ ಹ್ಯಾವ್ ಟು, ಅಂದರೆ ಈಗ ಸೊಸೈಟಿಯಿಂದ ಅವರ ಪೇಷಂಟ್ಸನ್ನು ನಾವು ಒಂದು ಬೇರೆಯವರಾಗಿ ನೋಡಬೇಕಾಗಿರೋ ಒಂದು ಅವಶ್ಯಕತೆ ಇಲ್ಲ. ಅವ್ರು ನಮ್ಮ ಜೊತೆ ಸೇರಿ ನಾರ್ಮಲ್ ಪೀಪಲ್ ಆಗಿ ಅವ್ರು ಬಾಳಬಹುದು. ಅದು ತುಂಬ ಮುಖ್ಯ, ಎಸ್ಪೆಷಲಿ ಹೆಣ್ಮಕ್ಳು. ಅವ್ರಿಗೆ ಎಪಿಲೆಪ್ಸಿ ಅಂತ ಹೇಳಿದ ಕೂಡಲೇ ಅವ್ರ ಸೊಸೈಟಿ ಕಂಪ್ಲೀಟ್ಲಿ ಐಸೋಲೇಟ್ ಮಾಡಿಬಿಡುತ್ತೆ. ಸೊ ಆ ಒಂದು ಸಿಚುವೇಶನ್ ಈಗ ಚೇಂಜ್ ಆಗಿದೆ. ಸೊ ಸಾಕಷ್ಟು ಅಡ್ವಾನ್ಸಸ್ ಆಗಿದೆ. ಸೊ ಡ್ರಗ್ ರಿಫ್ಯಾಕ್ಟರಿ ಎಪಿಲೆಪ್ಸಿಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ. ಈಗ 100% ಕ್ಯೂರ್ ಇಲ್ಲದೇ ಇದ್ರೂ ಸಹ ಅದನ್ನು ಕಂಟ್ರೋಲ್ ಮಾಡೋ ಅಂಥ ಒಂದು ಅವಕಾಶ ಕೂಡ ಸಹ ಇದೆ. ಅಂದರೆ ಪ್ಯಾಲಿಟಿವ್ ಸರ್ಜರಿ, ಉಪಶಮನಕಾರಿ ಸರ್ಜರೀಸ್. ಅದರಲ್ಲಿ ಈಗ ಸಪೋಸ್ ಪರ್ ಮಂತ್ 20 ಎಪಿಸೋಡ್ಸ್ ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ಸರ್ಜರಿಯಿಂದ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ 6 monthly once ಎಪಿಸೋಡ್ಸಿಗೆ ನಾವು ಕಡಿಮೆ ಮಾಡ್ಬೋದು. ಅಂದರೆ ಅವರ ಸೀಜರ್ ಬರ್ಡನ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡ್ಬೋದು. ಸೊ ಈ ತರ ಹಲವಾರು ರೀತಿಯ ಶಸ್ತ್ರಚಿಕಿತ್ಸೆಗಳು ಈಗ ಲಭ್ಯವಿದೆ.
1: ಅದ್ಭುತ. ಅಂಡ್ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಇದು ನನ್ನ ಪ್ರಶ್ನೆಯಾಗೇ ಇತ್ತು, 100% ಇದಕ್ಕೆ ಪರಿಪೂರ್ಣ ಅಂದ್ರೆ ಕ್ಯೂರ್ ಇದೆ, ಗುಣಪಡಿಸಬಹುದಾ? ಅದನ್ನ ನೀವೇ ಹೇಳಿದ್ರೆ ಈ ಕಾರ್ಯಕ್ರಮದ ಮುಖಾಂತರ ಅದು ತಲುಪುತ್ತೆ ಜನರಿಗೆ. ಅಂಡ್ 100% ಆ ಮಹಿಳೆಯರ ಪಾಯಿಂಟ್ ಒಂದು ಹೇಳಿದ್ರಿ, ಬಹಳಷ್ಟು ಮಹಿಳೆಯರಿಗೆ ಸಮಾಜದಲ್ಲಿ ಅವರಿಗೆ ಏನಾದರೂ ಈ ಒಂದು ರೋಗ ಇದ್ದರೆ ಮದುವೆ ಸುದಾ ಆಗುದಿಲ್ಲ, ಇದು ಅದು, ಬಹಳಷ್ಟು ಕಡೆ ಅವರಿಗೆ ಒಂದು ಸ್ವಾತಂತ್ರ್ಯನೇ ಇರುವುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಎಸ್, ಈ ಒಂದು ಕಾರ್ಯಕ್ರಮದ ಮುಖಾಂತರ ಇದನ್ನ ತಿಳಿಸಿದ್ದಕ್ಕೆ ಧನ್ಯವಾದ ಅಂತ ತಿಳಿಸ್ತೇನೆ. ಮುಂದಿನ ಪ್ರಶ್ನೆ, ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಪರಿಸ್ಥಿತಿ ಬಂದಾಗ ಏನ್ ಮಾಡಬೇಕು?
2: ಸೊ ಒಂದು ಎಮರ್ಜೆನ್ಸಿ ನಾನು ಹೇಳಿದಾಗೆ ಸ್ಟೇಟಸ್ ಎಪಿಲೆಪ್ಟಿಕಸ್, ದಟ್ ಇಸ್ ದ ಮೇಜರ್ ಎಮರ್ಜೆನ್ಸಿ. ಈಗ ಒಬ್ಬರು ಮೂರ್ಛೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಸಾಕಷ್ಟು ಎಮರ್ಜೆನ್ಸೀಸ್ ಬರಬಹುದು. ಅದರಿಂದನೇ ನಾವು ಯಾವತ್ತೂ ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ತೊಗೋಬೇಕು. ಮಾತ್ರೆಯಿಂದ ಆಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರಿ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿರೋದು ಈ ಒಂದು ಕಾರಣದಿಂದ. ಸಿಂಪಲ್ ಆಗಿರೋ ಒಂದು ಮೂರ್ಛೆ ಹೋಗೋದೇನೆ ಅವರ ಆ ಒಂದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ರೋಡ್ ಕ್ರಾಸ್ ಮಾಡ್ತಿದ್ದಾರೆ, ಈ ಥರ ಬಿಹೇವಿಯರ್ ಅರೆಸ್ಟ್, ನಾನು ಹೇಳ್ದಂಗೆ ಬ್ಲ್ಯಾಂಕ್ ಸ್ಟೇರಿಂಗ್, ನಿಂತು ಬಿಡ್ತಾರೆ. ನಡೀತಿದ್ದಂಗೆ ಮಧ್ಯ ರೋಡಲ್ಲಿ ನಿಂತು ಬಿಡ್ತಾರೆ. ಅದೊಂದು ದೊಡ್ಡದ ಒಂದು ತೊಂದರೆ. ಸೊ ಅವ್ರ ಕೈಕಾಲು ಅದರಬೇಕು ಅಂತಲೇ ಇಲ್ಲ, ಸ್ಪೀಚ್ ಅರೆಸ್ಟ್ ಆಗಲಿ, ಬಿಹೇವಿಯರ್ ಅರೆಸ್ಟ್ ಆಗಲಿ, ಅವ್ರು ಯಾವುದೋ ಒಂದು ಸಿಚುವೇಷನ್ಲಿ ಇರ್ತಾರೆ ಅದು ಬಹಳ ಮುಖ್ಯ. ಹಾಗಾಗಿ ಅವರಿಗೆ ದೇ ಶುಡ್ ನಾಟ್ ಡ್ರೈವ್ ಅಲೋನ್, ನೆವರ್ ಡ್ರೈವ್ ಅಲೋನ್, ಆ್ಯಂಡ್ ನೆವರ್ ಗೋ ಫಾರ್ ಎನಿ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್, ಎನಿ ಆ್ಯಕ್ಟಿವಿಟೀಸ್. ಈಗ ಅವರಿಗೆ ತುಂಬ ಬಹಳ ಒಂದು ರಿಸ್ಕ್ ಇರೋ ಒಂದು ಸಿಚುವೇಷನ್. ಸೊ ಅನ್ಫಾರ್ಚುನೇಟ್ಲಿ ವೆರಿ ಫ್ಯೂ ಸಿಚುವೇಷನ್. ಸೊ ಅವರಿಗೆ ಒಬ್ಬರು ಯಾವಾಗಲೂ ಜೊತೆಗಿರೋಬೇಕಾಗಿರೋ ಒಂದು ಅವಶ್ಯಕತೆ ತುಂಬ ಇದೆ. ಆದ್ರಿಂದನೇ ಅದು ಔಷಧಿಯಿಂದ ನಾವು ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಅವ್ರಿಗೂ ಸಹ ನಾರ್ಮಲ್ ಆಗಿ ಜೀವನ ಸೈಸ್ ಅಂದರೆ ಲೀಡ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಈಗ ಸಪೋಸ್ ಇಯರ್ಲಿ ಒನ್ಸ್ ಬರ್ತಿದೆ ಅಂತ ಹೇಳಿದ್ರೆ ದಟ್ ಇಸ್ ದೇ ಆರ್ ಆಲ್ಮೋಸ್ಟ್ ಆ್ಯಸ್ ನಾರ್ಮಲ್ ಆ್ಯಸ್ ಎನಿಬಡಿ ಎಲ್ಸ್. ಬಟ್ ದೆನ್ ಈ ಒಂದು ಪ್ರಿಕಾಷನ್ಸ್ ಯಾವತ್ತಿಗೂ ಅವ್ರು ಫಾಲೋ ಮಾಡಲೇಬೇಕಾಗುತ್ತೆ ಅಂಟಿಲ್ ಅನ್ಲೆಸ್ ವಿ ಕ್ಯೂರ್ ದೆಮ್. ಸೊ ಕ್ಯೂರ್ ಮಾಡೋ ಒಂದು ಅವಕಾಶ ಇದ್ದರೆ ದೆನ್ ದೇ ಆರ್ ನಾರ್ಮಲ್, ಅಬ್ಸಲ್ಯೂಟ್ಲಿ ನಾರ್ಮಲ್. ಇಲ್ಲದಾಗಿದ್ದರೆ ಪ್ರಿಕಾಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಎಮರ್ಜೆನ್ಸೀಸ್, ದಟ್ ಈಸ್ ಒನ್ ಎಮರ್ಜೆನ್ಸಿ. ಅಂದರೆ ಯಾವ ಸಿಚುವೇಷನಲ್ಲಿ ಮೂರ್ಛೆ ಹೋಗ್ತಾರೆ, ಯಾವ ಒಂದು ಸಂದರ್ಭದಲ್ಲಿ ಅವರು ಮೂರ್ಛೆ ಹೋಗಿ ಕೆಳಗೆ ಬೀಳ್ತಾರೆ, ಅದೊಂದು ದೊಡ್ಡದಾದ ಒಂದು ಎಮರ್ಜೆನ್ಸಿ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಪದೇ ಪದೇ ಅವರ ಪ್ರಜ್ಞೆ ತಿಳಿಯೋದೇನೆ, ಪದೇ ಪದೇ ಒಂದು ಫಿಟ್ಸ್ ಬರೋಗಾಗಿದ್ದರೆ ಅದೊಂದು ದೊಡ್ಡ ಎಮರ್ಜೆನ್ಸಿ ಸ್ಟೇಟಸ್ ಎಪಿಲೆಪ್ಟಿಕಸ್. ಅದು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಸೇರಿಸಬೇಕಾಗುತ್ತೆ, ಅಡ್ಮಿಟ್ ಮಾಡಬೇಕಾಗುತ್ತೆ, ಮಾಡಬೇಕಾಗಿರೋ ಟ್ರೀಟ್ಮೆಂಟ್ ನಾವು ಮಾಡಲೇಬೇಕಾಗುತ್ತೆ. ಸೊ ಇದಲ್ಲದೇ ಬೇರೆ ಡೈರೆಕ್ಟ್ ಎಮರ್ಜೆನ್ಸೀಸ್ ಈ ರೋಗದಲ್ಲಿ ಬೇರೆ ಯಾವುದೂ ಇಲ್ಲ. ಆದರೆ ಇದರದ್ದು ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್, ಅಂದರೆ ಈಗ ಹಾರ್ಟ್ ತೊಂದರೆ ಇರೋ ಪೇಷಂಟ್ ಆಗಲಿ, ಬೇರೆ ಯಾವುದಾದ್ರು ತೊಂದರೆ ಇದ್ದರೆ ಅದು ಇದಕ್ಕೆ ಆ್ಯಡ್ ಆಗುತ್ತೆ, ರಿಸ್ಕಿಂದ ಆ್ಯಡ್ ಆಗಬಹುದು. ಸೊ ದೀಸ್ ಆರ್ ದಿ ಸಮ್ ಎಮರ್ಜೆನ್ಸಿ ಆಲ್ಸೋ ವಿತ್ ಎಪಿಲೆಪ್ಸಿ.
1: ಬಹಳ ವಿವರವಾದ ಒಂದು ಮಾಹಿತಿಯನ್ನು ಕೊಟ್ರಿ, ಗೋಲ್ಡ್ ಮೈನ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ಡಾಕ್ಟರ್ ಸರ್. ಆ್ಯಂಡ್ ಈಗ ಲಾಗಿನ್ ಆಗ ಅವರು ಯಾರು ನಮ್ಮ ಕೇಳುಗರಲ್ಲಿ ಈ ಒಂದು ರೋಗದ ಕುರಿತು ಮುಂಜಾಗೃತ ಕ್ರಮ ಯಾವ, ನೀವು ಬಹಳಷ್ಟು ಇದನ್ನು ಕವರ್ ಆಲ್ರೆಡಿ ಮಾಡಿದ್ದೀರಾ, ಆದರೆ ಈಗ ಒಂದು ಸಂಕ್ಷಿಪ್ತವಾಗಿ ಸಮರೈಸ್ ವರ್ಜನ್ ಆಫ್ ಪ್ರಿಕಾಷನ್ಸ್ ಅದ್ರ ಬಗ್ಗೆ ಸ್ವಲ್ಪ.
2: ಪ್ರಿಕಾಷನ್ ಸಮರೈಸ್ ಮಾಡಬೇಕಾದ್ರೆ ಬಹಳ ಮುಖ್ಯವಾದದ್ದು ಮಾತ್ರ ಮಿಸ್ ಮಾಡಬಾರ್ದು. ರೆಗ್ಯುಲರ್ ಆಗಿ ಫುಡ್ ತಗೋಬೇಕಾಗುತ್ತೆ. ಅಂದರೆ ಎವ್ರಿ ಮೀಲ್, ಯಾಕಂದರೆ ಎಲ್ಲ ಮೋಸ್ಟ್ ಆಫ್ ದ ಮೆಡಿಕೇಷನ್ಸ್ ವಿಲ್ ಬಿ ಆಫ್ಟರ್ ದ ಫುಡ್. ಸೊ ನೀವು ಕರೆಕ್ಟಾಗಿ ಫುಡ್ ತಗೋಬೇಕಾಗುತ್ತೆ. ಫುಡ್ ತಗೊಂಡ ನಂತರ ನಾವು ಡ್ರಗ್ಸ್ ತೊಗೋಬೇಕಾಗುತ್ತೆ. ಒಂದು ಡ್ರಗ್ಸ್ ಕೂಡ ಮಿಸ್ ಮಾಡೋಂಗಿಲ್ಲ. ಅದು ಮಿಸ್ ಮಾಡಿದ್ರೆ ಏನಾಗುತ್ತೆ, ಬರೀ ಒಂದ್ಸತಿ ಮೂರ್ಛೆ ಆಗೋದಲ್ಲ, ಅದು ಕಂಟಿನ್ಯೂಸ್ ಸೀಜರ್ಸ್ ಬರೋ ಒಂದು ಚಾನ್ಸಸ್ ಇರುತ್ತೆ. ದಟ್ಸ್ ಕಾಲ್ಡ್ ವಿಡ್ರಾವಲ್ ಸೀಜರ್. ಅದು ಯೂಶ್ವಲಿ ಪ್ರೋಗ್ರೆಸ್ ಟು ಸ್ಟೇಟಸ್ ಎಪಿಲೆಪ್ಟಿಕಸ್. ನಾನು ಹೇಳಿದ ಮುಂಚೆ ಹೇಳಿದಂಗೆ ಒಂದು ಎಮರ್ಜೆನ್ಸಿ ಸಿಚುವೇಷನ್ ಬಂದುಬಿಡುತ್ತೆ ಒಂದು ಮಾತ್ರ ಮಿಸ್ ಮಾಡಿದ್ರೆ. ಸೊ ಅದು ಬಹಳ ಮುಖ್ಯ. ನೆಕ್ಸ್ಟ್ ಸ್ಲೀಪ್ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್. ಸ್ಲೀಪ್ ಮಿಸ್ ಮಾಡೋಂಗಿಲ್ಲ, ಅದು ಸ್ವಲ್ಪ ಮಿನಿಮಮ್ 7 to 8 hours ಸ್ಲೀಪ್ ಬೇಕೇ ಬೇಕು. ಈ ಒಂದು ಎಪಿಲೆಪ್ಸಿ ಇರೋ ಪೇಷಂಟ್ಸ್ಗೆ ಸ್ಲೀಪ್ ಅನ್ನೋದು ಭಾಳ ಮುಖ್ಯ. ಆದಷ್ಟು ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ಅದು ಈಸಿಲಿ ಅವಾಯ್ಡಬಲ್ ಅಲ್ಲ. ಈಗ ಒಬ್ಬರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದರೆ ಮಿನಿಮಮ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಈಸ್ ದೇರ್, ಬಟ್ ಆದಷ್ಟು ವಿ ನೀಡ್ ಟು ಬಿ ಸಪೋರ್ಟಿವ್. ಸೊ ಆ್ಯಂಡ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಶುಡ್ ಬಿ ಕಂಟ್ರೋಲ್ಡ್. ನೆಕ್ಸ್ಟ್ ಭಾಳ ಮುಖ್ಯವಾದದ್ದು ಅಂತ ಹೇಳಿದ್ರೆ, ಈಗ ನಿದ್ದೆ ಮಿಸ್ ಮಾಡಿ ಕೆಲವರು ರಾತ್ರಿ ಆಗಲೂ ಓದೋ ಒಂದು ಅಭ್ಯಾಸ ಇದೆ, ಅದನ್ನು ಅವಾಯ್ಡ್ ಮಾಡೋದು ಬೆಟರ್. ತುಂಬ ಲೈಟ್ ಸ್ಟೇರಿಂಗ್, ಈಗ ತುಂಬ ಭಾಳಷ್ಟು ಒಂದು ಯಾವಾಗಲೂ ಫೋನ್ ನೋಡೋದಾಗಲಿ ಒಂದು ಟಿ ವಿ ನೋಡೋದಾಗಲಿ ಆ ಒಂದು ಫೋಟಿಕ್ ಸ್ಟಿಮ್ಯುಲೇಷನ್ದ ಕೂಡ ಸೀಶರ್ ಬರೋ ಒಂದು ಅವಕಾಶ ಇರುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಪ್ರಿಕಾಷನ್ ಅಂದರೆ ಡ್ರಿಂಕ್ಸ್ ಮಾಡೋ ಹಂಗಿಲ್ಲ. ಆಲ್ಕೋಹಾಲ್ ಶುಡ್ ಬಿ ಅವಾಯ್ಡೆಡ್ ಅಟ್ ಎನಿ ಕಾಸ್ಟ್. ಈಗ ಈ ಮಾತ್ರೆ ಒಂದು ತೊಗೊಳಂಗೆ ಇದ್ದರೆ, ಸೊ ಸಾಮಾನ್ಯವಾಗಿ ಅರೌಂಡ್ 40s ಮೆನ್ ಈ ಡಿಪ್ರೆಷನ್ ಈಸ್ ಅಸೋಸಿಯೇಟೆಡ್ ವಿತ್ ಎಪಿಲೆಪ್ಸಿ. ಸೊ ಅವರಿಗೆ ಮಾನಸಿಕವಾಗಿ ಸಾಕಷ್ಟು ನೊಂದಿರ್ತಾರೆ. ಆ ಟೈಮಲ್ಲಿ ಈ ಆಲ್ಕೋಹಾಲ್ ಇಂಟೇಕ್ಸ್ ಕೂಡ ಜೊತೆಗೆ ಶುರು ಆಗಿರುತ್ತೆ. ಆ ಒಂದು ಅಭ್ಯಾಸ ಅದು 100% ನೀವು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಆಲ್ಕೋಹಾಲಿಂದ ಔಷಧೀಯ ಒಂದು ಏನು ಗುಣ ಇರುತ್ತಲ್ಲ ಅದು ಕುಂದೋಗುತ್ತೆ. ಸೊ ಔಷಧಿಗಳು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವರು ಪದೇ ಪದೇ ನಮ್ಮ ಹಾಸ್ಪಿಟ್ಲಿಗೆ ಬರ್ತಿರ್ತಾರೆ, ನಾವು ಪದೇ ಪದೇ ಮಾತ್ರೆಗಳು ಚೇಂಜ್ ಮಾಡ್ತಿರ್ತೀವಿ, ಮತ್ತು ಅವ್ರು ಹೇಳ್ತಾರೆ ಈ ಒಂದು ಅಭ್ಯಾಸ ಅವ್ರಿಗೆ ಶುರು ಮಾಡ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಕೆಲವೊಮ್ಮೆ ಆ ಔಷಧಿ ಜೊತೆ ಆಲ್ಕೋಹಾಲ್ ಕೂಡ ಸೇರಿದಾಗ ಅವ್ರು ಮೂರ್ಛೆ ಹೋಗೋ ಒಂದು ಇಂಟೆನ್ಸಿಟಿ ಏನಿತ್ತಲ್ಲ ಅದು ಡಬಲ್ ಆಗುತ್ತೆ. ಸೊ ಆ ಥರ ಒಂದು ಸಿಚುವೇಶನ್ಸಲ್ಲಿ ಇದನ್ನು ಅವಾಯ್ಡ್ ಮಾಡೋದು ಭಾಳ ಅಗತ್ಯ.
1: ಖಂಡಿತ ಸರ್. ಆ್ಯಂಡ್ ಈ ಒಂದು ವಿಷಯ, ಈ ಪ್ರಿಕಾಷನ್ ಮುಂಜಾಗೃತ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ಹೇಳಿದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
2: ಕೊನೆಯದಾಗಿ ನನ್ನ ವಿನಂತಿ, ಎಲ್ಲರೂ ಈಗ ತಿಳ್ಕೊಂಡಿದ್ದೀರ ಪ್ರಿಕಾಷನ್ಸ್ ಏನಿದೆ, ಯಾವಾಗ ನಾವು ಮೂರ್ಛೆ ರೋಗ ಅನ್ನೋದನ್ನ ಹೇಳ್ಬೋದು, ಮೂರ್ಛೆ ಹೋಗೋದು ಯಾವಾಗ, ಅದರ ಲಕ್ಷಣಗಳು ಏನಿದೆ, ಈಗ ನೀವು ಮಾಹಿತಿ ನೀವು ತಿಳ್ಕೊಂಡಿದ್ದ ಕೂಡಲೇ ನೀವು ತಿಳ್ಕೊಳ್ತೀರಾ, ಮತ್ತು ನೀವು ಅಲ್ಲಿಗಲ್ಲಿಗೆ ಬಿಡ್ತೀರಾ, ಇಲ್ಲ ಒಂದಿನ ಮೋಸ್ಟ್ಲಿ ಡಿಸ್ಕಸ್ ಮಾಡ್ಬೋದು, ಅದು ಅಲ್ಲಿಗೆ ಬಿಡಬಾರ್ದು. ಅದು ನನ್ನ ವಿನಂತಿ. ಆದಷ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ, ಆದಷ್ಟು ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಸೊ ಶೇರ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಆದಷ್ಟು ಇದನ್ನು ಶೇರ್ ಮಾಡಿ. ಮತ್ತು ಎಪಿಲೆಪ್ಸಿ ಮೂರ್ಛೆ ರೋಗ ಕೂಡ ಅದನ್ನು ಕ್ಯೂರ್ ಅನ್ನೋದೊಂದು ಇದೆ. ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ, ಸರ್ಜರಿ ಮುಖಾಂತರ ನಾವು ಅದನ್ನು 100% ಕ್ಯೂರ್ ಮಾಡೋ ಒಂದು ಅವಕಾಶ ಇದೆ ಅನ್ನೋದನ್ನು ಕೂಡ ನೀವು ಅದನ್ನು ತಲುಪಿಸಬೇಕಾಗುತ್ತೆ. ಅದು ನನ್ನ ವಿನಂತಿ.
1: ಅದ್ಭುತ ಸರ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಎಪಿಲೆಪ್ಸಿ ಬಗ್ಗೆ ನಾವು ಮಾತನಾಡಿದ್ವಿ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಡಾಕ್ಟರ್ ಶಬರಿ ಗಿರೀಶನ್ ಅವರು, ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸರ್, ತಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
2: ಧನ್ಯವಾದ. ಥ್ಯಾಂಕ್ ಯು.
1: ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು KLE ಕನಸು ಕಾರ್ಯಕ್ರಮ ಮಹಿಳಾ ವೇದಿಕೆ. ನಿಮ್ಮೊಂದಿಗೆ ನಾನು ಅನುಪಮಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹೆಮ್ಮೆಯೊಂದಿಗೆ ನಾನು ಪರಿಚಯಿಸ್ತಾ ಇದ್ದೀನಿ. ತಾನೂ ನಡಿಬೇಕು, ತನ್ನೊಂದಿಗೆ ಉಳಿದ ಮಹಿಳೆಯರು ನಡಿಬೇಕು. ಯಾವುದೇ ಮಹಿಳೆ 4 ಗೋಡೆಗಳಿಗೆ ಸೀಮಿತವಾಗಿರಬಾರದು. ಸ್ವತಂತ್ರ ವ್ಯಕ್ತಿತ್ವ, ಪ್ರತಿಯೊಬ್ಬ ಮಹಿಳೆಯ ಅಧಿಕಾರ ಎಂಬ ತತ್ವವನ್ನು ಬಿಂಬಿಸುವಂತಹ, ಅದೇ ರೀತಿ ಬದುಕುತ್ತಿರುವಂತಹ ಶ್ರೀಮತಿ ಅನ್ನಪೂರ್ಣ ಅಂಗಡಿಯವರು. ಮೇಡಮ್, ಬಹಳಷ್ಟು ಖುಷಿಯಾಗುತ್ತೆ ಈ ಒಂದು ವೇದಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನು ನಾವು ನೋಡ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ಅಭಿನಂದನೆ, ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ನಿಮಗೂ ಸ್ವಾಗತ.
0: ಇವರ ಬದುಕಿನ ಪುಟಗಳಲ್ಲಿ ಮತ್ತೊಮ್ಮೆ ನಾವು ಹೋಗ್ತಾ ಇದ್ದೀವಿ. ಮೇಡಮ್, ಈಗ ಹೇಳಿ ನಿಮ್ಮ ಮಾತುಗಳಲ್ಲಿ ನಿಮ್ಮ ಒಂದು ಕಿರು ಪರಿಚಯವನ್ನ.
1: ನನ್ನ ಹೆಸರು ಅನ್ನಪೂರ್ಣ ಅಂಗಡಿ ಅಂತೇಳಿ, ತವ್ರ ಮನೆಯ ಮುನ್ವಳೆ. ನಮ್ಮ ತಂದೆ ಹೆಸರು ನೀಲ್ಕಂಠಪ್ಪ ಮುನ್ವಳೆ, ನಮ್ಮ ತಾಯಿ ಹೆಸರು ಈರಮ್ಮ ಮುನ್ವಳೆ, ನಮ್ಮ ಮನೆಯವರು ಉಮೇಶ್ ಅಂಗಡಿ ಅಂತ. ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟ್ನಾಗ ವರ್ಕ್ ಮಾಡ್ತಾರೆ, ರಿಟೈರ್ಡ್ ಆಗ್ಯಾರಿಗೆ. ನನಗೆ 2 ಮಕ್ಕಳು, ದೊಡ್ಡಕ್ಕೆ ರಶ್ಮಿ ಅಂತ, ಎರಡನೇದಕ್ಕೆ ರಾಜಲಕ್ಷ್ಮಿ ಅಂತ. ದೊಡ್ಡಕ್ಕೆ ಡಾಕ್ಟರ್ ಅದಾಳೆ, ಎರಡನೇದಕ್ಕೆ ಸಿ ಅದಾಳೆ. ಈಗ ಅವ್ರು ತಮ್ಮ ಇದ್ರೊಳಗೆ ತಮ್ಮ ಕೆಲಸ ಮಾಡ್ತಾರೆ, ವರ್ಕಿಂಗ್ ಅದಾರೆ.
0: ಈಗ ಬೆಳಗಾವಿಗೆ ನೀವು ಯಾಕಾಗಿ ಬಂದ್ರಿ? ಬೆಳಗಾವಿಗೆ ಬರೋಕ್ಕೆ ಕಾರಣ ಏನು ಮೇಡಮ್?
1: ಬೆಳಗಾವಿಗೆ ಯಾಕೆ ಬಂದ್ವಿ ಅಂದ್ರೆ, ಮೊಮ್ಮಗೆ ಹುಟ್ಟಿದ ನಮ್ಮ ದೊಡ್ಡ ಮಗಳಿಗೆ, ಅದಕ್ಕೆ ಆ ಮೊಮ್ಮಗನ ಆರೋಗ್ಯ ನೋಡ್ಕೊಳ್ಳೋ ಸಲುವಾಗಿ ಬಂದ್ವಿ. ಆಕೆ ಭಾಳ ಬಿಸಿ ಇದ್ಲ ಅಂತ ತಿಳ್ಕೊಂಡು ಬಂದ್ವಿ.
0: ಎಷ್ಟು ವರ್ಷ ಆಯ್ತು ಮೇಡಮ್ ಬೆಳಗಾವಿಗೆ?
1: ಬೆಳಗಾವಿಗೆ ಬಂದು ನಾವು 5 ಇಯರ್ಸ್ ಆಯ್ತು. ಈಗ 5 ಇಯರ್ಸ್ ಕಂಪ್ಲೀಟ್ ಆಗಕ್ಕೆ ಬಂತೀವಿ. ಅವ್ನು ನೋಡ್ಕೊಳಕ್ ಬಂದ್ವಿ ಅಂತ ತಿಳ್ಕೊಂಡು, ಇಲ್ಲೇ ಉಳಿಯೋ ಪ್ರಸಂಗ ಬಂತ, ಅವ್ನು ಹೆಂಗೆ ದೊಡ್ಡವಾಗ್ತಾನೆ, ಅವೊಂದು ಆಟದೊಳಗೆ, ಒಂದು ಬಾಲ್ಯಲೀಲೆಯೊಳಗೆ ನಮ್ಗೆ ಹೆಂಗೆ 5 ವರ್ಷ ಹೋತ ಅನ್ನೋದ ಗೊತ್ತಾಗಲಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಅವ್ನು ಹೆಂಗೆ ಬೆಳೆಸಿದ್ವಿ ಅನ್ನೋದು ನಮ್ಗೆ ಕಷ್ಟನ ಅನಿಸ್ಲಿಲ್ಲ. ಅವಂಗೆ ಕರೆ ಹೇಳ್ಬೇಕಂತಂದ್ರೆ, ಮಕ್ಕಳನ್ನ ಬೆಳೆಸೋದ್ರಾಗ ಎಲ್ಲರೂ ಕಷ್ಟ ಅಂತ ತಿಳ್ಕೊಬಾರ್ದು. ಫಸ್ಟ್ ಆಫ್ ಆಲ್ ಅವ್ರ ಮಕ್ಕಳ ಜೊತೆ ನಾವು ಮಕ್ಕಳಾದ್ರೆ ನಮಗೆ ಅದೇನೋ ಕಷ್ಟ ಅನ್ನೋ ಅನ್ಸಂಗಿಲ್ಲ. ಬಟ್ ವಯಸ್ಸು ನಮಗೆ ಸಾಥ್ ಕೊಡಂಗಿಲ್ಲ ಅಂದ್ರೂ ನಾವು ಅದನ್ನು ನಾವು ಸುಖ ಅಂತ ತಿಳ್ಕೊಂಡು ಅವ್ರ ಜೋಡಿ ಹೋದ್ರೆ ನಮ್ಗೆ ನಾವು ಮಕ್ಕಳಾಗಿ ನಮ್ದು ಹೆಲ್ತ್ನೂ ಇಂಪ್ರೂವ್ ಆಗ್ತೈತೆ ಸ್ವಲ್ಪ.
0: ನಿಮ್ಮ ಹವ್ಯಾಸಗಳೇನು ಮೇಡಮ್?
1: ನಮ್ಮ ಹವ್ಯಾಸ ಓದೋದು, ಹಾಡೋದು, ಆಮೇಲೆ ಸ್ವಲ್ಪ ಗಾರ್ಡನಿಂಗ್ ಮಾಡೋದು, ಮತ್ತು ಇವು ಪ್ರಾಣಿಗಳು ಸಾಕೋದು ಭಾಳ ಪ್ರೀತಿ ನನಗೆ. ನಾಯಿ ಆ್ಯಕ್ಚುಲಿ ನಮ್ಮ ಮನ್ಯಾಗ ಒಂದು ನಾಯಿ ಸಾಕಿದ್ವಿ ನಾವು, ಒಂದು 13-12 ವರ್ಷ ಇತ್ತದ, ಆಮೇಲೆ ಅದು ತೀರ್ಕೊಂತು.
0: ಈಗ ಹಾಡೋದು ಹವ್ಯಾಸ ಅಂತ ಹೇಳಿದ್ರಿ, ಸಂಗೀತ ಏನಾದರೂ ಕಲ್ತಿದ್ರ?
1: ಇಲ್ಲ, ನಾನು ಸಂಗೀತ ಕಲ್ತಿಲ್ಲ, ಸುಮ್ಮನೆ ಹಾಬಿ ಅಂತ ತಿಳ್ಕೊಂಡು. ನಾನು ಸಿಂಗರ್ ಅಲ್ಲ, ಸುಮ್ಮನೆ ಹಾಬಿ ಅಂತ ತಿಳ್ಕೊಂಡು ಜಸ್ಟ್ ಹಂಗೆ ಗುನು ಇದು ಮಾಡ್ತೀನಿ. ಬಾತ್ರೂಮ್ ಸಿಂಗರ್ ಅಂತಾರಲ್ಲ, ಹಂಗೆ ಹಾಡ್ತೀವಿ ಅಷ್ಟ ಮನೆಯೊಳಗೆ. ಮತ್ತು ಇದು ಹಾಡೋದ್ರೊಳಗು ನನ್ನ ಮೊಮ್ಮಗಂದು ಭಾಳ ಕೈವಾಡದ, ಅವನು ಭಾಳ ಚಂದ ಹಾಡ್ತಾನೆ. ನಾವು ಹಾಡ್ಲಿಕ್ಕತ್ರ ಅವನು ದನಿ ಗುಡಿಸ್ತಾನೆ, ಒಂದು ಆಟ ಪಾಠ, ಒಂದು ಓದೋದು, ಆಮೇಲೆ ಅವನು ಮಂತ್ರ ಹೇಳ್ತಾನೆ ನಮ್ಮ ಜೊತೆ. ನಾವೇನು ಹೇಳ್ಬೇಕಂದ್ರೆ ಅದನ್ನು ಕಲಿತಾನೆ, ಇಂಟ್ರೆಸ್ಟ್ ಈಗಿಂತರ ಅದ ಅವಾಗ. ಅವನು ಒಂದು 5 ವರ್ಷ ಕಳಿಬೇಕಂದ್ರೆ ಒಂದೊಂದು ಸ್ಟೆಪ್ನೊಳಗೆ ಒಂದೊಂದು ಸುಖ ಅನುಭವಿಸ್ತೇವೆ ನಾವು. 1 ವರ್ಷದಾಗ, 2 ವರ್ಷದಾಗ, ಹಿಂಗೆ 3 ವರ್ಷದಾಗ, ಅದು ಯಾವ ತಾಯಂದ್ರು ಆತ, ಯಾವ ಅಜ್ಜಿಗಳು ಆತ, ಅದು ಕಷ್ಟ ಅಂತ ಎಂದು ಅನ್ಕೋಬೇಡ್ರಿ ಅಂತ ಹೇಳ್ತೇನೆ ನಾನು. ಮೊಮ್ಮಕ್ಕಳು ಸಾಕೋದಂದ್ರೆ ಬಟ್ ರಿಯಲ್ ಕಷ್ಟನ ಐತದ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಆ ಕಷ್ಟದೊಳಗೆ ನಾವು ಸುಖ ಕಾಣ್ಬೇಕು. ಮೊಮ್ಮಕ್ಕಳನ್ನ ಸಾಕೋದ್ರೊಳಗೆ ತಿನ್ಸೋದ್ರಾಗತ್ತು, ಉಣಿಸೋದ್ರಾಗತ್ತು, ಮಲಗಿಸೋದ್ರಾಗತ್ತು, ಅದೊಂಥರ ನಮಗೆ ಖುಷಿಯನ್ನು ತಗೊಂಡ್ರೆ ಅದು ಖುಷಿನೇ ಅನಿಸ್ತೈತೆ. ನಾವು ಇದು ಭಾಳ ಕಷ್ಟ ಅಂತ ತಿಳ್ಕೊಂಡ್ರೆ ಕಷ್ಟನ ಆಗ್ಬಿಡ್ತೈತೆ.
0: ಮೊಮ್ಮಗನಿಗೂ ನಿಮ್ದೇ ಗುಣ ಬಂದಿದೆ ಅಂತ ಆಯ್ತು, ಅಜ್ಜಿದೆ ಗುಣ ಬಂದಿದೆ ಅಂತ.
1: ಮೊಮ್ಮಗನು ನನ್ನ ಗುಣ ಏನು ಅಂದ್ರೆ, ಅವನ್ನ ನಾವು ದೇವ್ರ ಹಿಂಗೆ ದೇವ್ರ ಮನೆ ಒಳಗಿದ್ದಾಗ ಮಂತ್ರ ಹೇಳ್ಬೇಕಾದ್ರೆ ಹಾಡ್ಬೇಕಾದ್ರೆ ತಾನೂ ಕಲಿತಾನವ, ಕಲಿತಾನೆ, ಹೇಳ್ತಾನೆ, 1-2 ಶ್ಲೋಕ ಹೇಳ್ತಾನೆ, ತಾನು ಹಾಡ್ತಾನೆ, ದನಿಗುಡಿಸ್ತಾನೆ ಎಲ್ಲದ್ರಾಗೂ. ಅವಗೂ ಭಾಳ ಇಂಟ್ರೆಸ್ಟ್ ಐತಿ, ಭಾಳ ಚೂಟಿದಾನ ನಮ್ಮ ಮೊಮ್ಮಗ.
0: ಈಗ ನಿಮ್ಮ ಕುಟುಂಬದವರಿಗೆ ಒಂದು ಹಾಡು ಅನ್ನೋದಾದ್ರೆ ಯಾವ ಒಂದು ಹಾಡನ್ನ ಹೇಳಕ್ ಇಷ್ಟಪಡ್ತೀರಾ?
1: ಒಂದು ಮರಾಠಿ ಹಾಡಾಡ್ತೇನೆ.

0: धुंद स्वर हे आले अधीर मन झाले.
1: ಬಹಳಷ್ಟು ಮಧುರವಾದ ಧ್ವನಿ. ಈಗ ಮೇಡಮ್, ನೀವು ನಿಮ್ಮ ಮೊಮ್ಮಕ್ಕಳ ಬಾಲ್ಯವನ್ನ ನೋಡ್ತಾ ಇದ್ದೀರಾ, ಈಗ ನಿಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ?
2: ನಮ್ಮ ಬಾಲ್ಯಕ್ಕೆ ಈಗಿನ ಬಾಲ್ಯಕ್ಕೆ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮ ಟೈಮ್ದಾಗ ಅವೆಲ್ಲ ಮೊಬೈಲ್, ಇವು ಟ್ಯಾಬ್, ಟಿವಿ ಇವೆಲ್ಲ ಇದ್ದಿದ್ದೇ ಇಲ್ಲ. ನಾವು ಏನು ಸಿಗ್ತದೆ ಅದನ್ನು ತೊಗೊಂಡು ಆಟಾಡ್ತಿದ್ವಿ. ಈ ರೋಡ್ ಮ್ಯಾಗೆ ಕಲ್ಲು ಸಿಕ್ಕಲು ಅದರಲ್ಲೇ ಅಣೆಕಲ್ಲು ಆಡ್ತಿದ್ವಿ. ಆಮೇಲೆ ಮನೆಯೊಳಗೆ ಒಂದು ಏನೋ ಒಂದು ಯಾವುದೋ ಸಾಮಾನು ಸಿಗಲಿಲ್ಲ, ಅದು ಉಪಯೋಗ ಇಲ್ಲದ್ರೂ ಅದನ್ನು ಅದರೊಳಗೆ ನಾವು ಕ್ರಿಯೇಟಿವ್ ಮಾಡಿಕೊಂಡು ಅದರೊಳಗೆ ಆಟಾಡ್ತಿದ್ವಿ. ಮತ್ತು ಸ್ಕೂಲಿಗೆ ಹೋಗ್ಬೇಕಾರಾತು, ಮತ್ತು ಇವು ಒಂದು ಪೈಸಾಕ್ಕೆ ಪೈಸಾ ಅಲ್ಲಿ ವ್ಯಾಲ್ಯೂ ಭಾಳ ಇತ್ತು ನಮ್ಮಲ್ಲಿ. ಅವಾಗ ಒಂದು 5 ಪೈಸ ಕೊಟ್ಟರಲ್ಲ ಅದ್ರಾಗ ಭಾಳ ಮಜಾ ಮಾಡ್ತಿದ್ವಿ ನಾವು. ಏನಾರು ಅದು ಒಂದೊಂದು ಪೈಸಾದ ಸಾಮಾನು ತೊಗೋತಿದ್ವಿ. 5 ಪೈಸ ಅಂದ್ರೆ ಅಷ್ಟು ಕಿಮ್ಮತ್ತಿತ್ತು ಅವಾಗಿನ ಕಾಲದಾಗ. ಮತ್ತು ನಾವೆಲ್ಲ ಅವಾಗ ಫ್ರೆಂಡ್ಸ್ ಎಲ್ಲ ಕೂಡಿ ಜಾತ್ರೆಗೆ ಹೋಗೋದು ನಮ್ಮ ಬಾಲ್ಯದೊಳಗೆಲ್ಲ. ಮತ್ತು ನಮಗೆ ಅವಾಗ ಏನಿತ್ತಪ್ಪ ಅಂದ್ರೆ ಒಂದು ಕಲಿಬೇಕು ಅನ್ನೋದು ಭಾಳ ಇತ್ತು. ಯಾವುದೋ ಆತು, ಡಾನ್ಸ್ ಆತು, ಹಾಡಾತು, ಎಲ್ಲ ಕಲಿಬೇಕು ಅನ್ನೋದು ಭಾಳ ಇತ್ತು. ಮತ್ತು ನಮ್ಮಲ್ಲಿ ಧಾರವಾಡದಾಗ ಲಕ್ಷ್ಮೀನಾರಾಯಣ ಜಾತ್ರೆಗೆಲ್ಲ ಇದನ್ನು ಹಾಕೋತಾರೆ, ಪಾರ್ಟ್ ಹಾಕೋತಾರೆ. ದೇವ್ರದೆಲ್ಲ ಪಾರ್ಟ್ ಮಾಡ್ತಿದ್ರೆ ನಾವು ಪಾರ್ಟ್ ಹಾಕೋದಿತ್ತು. ಅವಾಗ ಪಾರ್ಟ್ ಹಾಕೊಳ್ಳೋದು, ಆಮೇಲೆ ಕೋಲ್ ಹಾಕ್ಲಿಕ್ಕೆ ಹೋಗೋದು, ಹಿಂದೆಲ್ಲರೂ ಕೂಡಿಸಿ ಕೋಲಾಟ ಆಡೋದು, ಹಿಂಗೆ ಒಟ್ಟು ನಮಗೆ ಇವು ಆಟದ್ದಂದ್ರೆ ಅಷ್ಟು ಹುಚ್ಚಿತ್ತು. ಹೊರಗಡೆನೇ ಇರ್ತಿದ್ವಿ, ಮನೆಗೆ ಬರ್ತಿದ್ದೆಲ್ಲ ಖೋ ಖೋ ಆಡೋದು, ಆಮೇಲೆ ಚಿನ್ನಿದಾಂಡ ಆಡೋದು, ಹೆಣ್ಣು ಹುಡುಗಿಯರಾಗಿನ ಅದನ್ನು ಆಟ ಆಡ್ತಿದ್ವಿ. ಭಾಳ ಮಜಾ ಮಾಡಿವಿ ನಾವು ಸಣ್ಣಂದಿರ್ತ. ಈಗಿನವ್ರು ಏನು ಮಜಾ ಮಾಡ್ತಾರಲ್ಲ, ಇದು ನಾವು ಮಜಾ ಪಟ್ಟಿದ್ದಕ್ಕಿಂತ ಭಾಳ ಕಮ್ಮಿ ಅದ ಈಗಿನವ್ರು ಆಟ ಆಡೋದು. ಈಗಿನವ್ರಿಗೆ ಆಟ ಅಂದ್ರೇನೋ ಗೊತ್ತಿಲ್ಲ ಖರೆ. ಸಣ್ಣ ಮಕ್ಕಳಿಗೆ ಆಟ ಅಂದ್ರೆ ಬರೀ ಮನೆಯೊಳಗೆ ಕುತ್ಕೊಂಡು ಆಟ ಆಡೋದು ಇದೇ ಮಾಡ್ತಾರೆ ಅವರು. ಟಿವಿ ನೋಡೋದು, ಮೊಬೈಲ್ ನೋಡೋದು, ಆ ಟಿವಿ ಒಳಗೆ ಆಟ ಆಡೋದು, ಗೇಮ್ ಆಡೋದು. ನಮ್ಮ ಬಾಲ್ಯನ ನಮಗೆ ಭಾಳ ಖುಷಿ ಇತ್ತದು.
1: ಓಕೆ ಮೇಡಮ್, ಈಗ ಬಾಲ್ಯದ ಯಾವುದಾದ್ರೊಂದು ಘಟನೆ ನಿಮಗೆ ಮತ್ತೆ ಮತ್ತೆ ನೆನಪಾಗುವಂಥದ್ದು ಯಾವುದಾದ್ರೂ ಇದ್ರೆ ನಮ್ಮೊಂದಿಗೆ ಹಂಚ್ಕೊಳ್ಬಹುದಾ?
2: ನಮ್ಮ ಬಾಲ್ಯದ ಘಟನೆ ಅಂದರೆ ನನಗೆ ನಮ್ದೆಲ್ಲ ಕನ್ನಡ ಮೀಡಿಯಮ್, ಅವಾಗ ನಮಗೆ ಭಾಳ ಇಂಗ್ಲೀಷ್ ಕಲಿಬೇಕಂತ

ಬಂದು ಟೀಚರ್ ಮುಂದೆ ನಾ ಹೇಳ್ತಿದ್ದೆ, ಅದು ನಂಗೆ ಒಳಗೊಂಥರ ನನಗೆ ನಾ ತಪ್ಪು ಮಾಡೀನಿ ಅಂತ ಭಾವನೂ ಇತ್ತು ನನಗೆ. ಬಟ್ ನಾ ಟೀಚರ್ಗೆ ಖರೆ ಆಗ್ಬೇಕಾಯ್ತು ಅಂತ ಟೀಚರ್ಗೆ ಹೇಳ್ತಿದ್ದೆ. ಅವರೆಲ್ಲ ನಂಗೆ ನೋಡ್ರಿ, ಯಾಕೆ ಸಣ್ಣಕ್ಕೆ ಇಷ್ಟು ಲೋಗು ಟೈಮ್ ಕಲ್ತಾಳೆ, ನೀವೆಲ್ಲ ಕಲಿಯಂಗಿಲ್ಲ ಬಿಡಂಗಿಲ್ಲ, ನಿಮ್ಗೇನೂ ಬರಂಗಿಲ್ಲ ಅಂತ ಇದು ಮಾಡ್ತಿದ್ರು. ಆಮೇಲೆ ಒಂದ್ಸತಿ ನನ್ನ ಮನಸ್ಸಿಗೆ ನಂಗೆ ಭಾಳ ಇದಾಯ್ತು, ನಾ ಟೀಚರ್ ಮುಂದೆ ಯಾಕೆ ಸುಳ್ಳು ಹೇಳಿಕತ್ತೀನಿ, ಹಿಂಗೆ ಹೇಳಬಾರ್ದು, ನನ್ನ ತಪ್ಪದ ಅಂತ ಹೇಳ ಇನ್ ಮೇಲೆ ಖರೇನ ಕಲಿಬೇಕು ಅನ್ನೋದು ನನಗೊಂದು ಆಶೆ ಹುಡ್ತಾವಾಗ. ಆಮೇಲೆ ಮರುದಿನ ಹೋಗಿ ನಮ್ಮ ತಂದೆಗೆ ಹೇಳಿದೆ, ನನಗೆ ಹಿಂಗೆ ಟೈಮ್ ಕಲಿಸ್ಕೊಡ್ರಿ, ನಾ ಟೀಚರ್ಗೆ ಭಾಳ ಮೋಸ ಮಾಡಕತ್ತೇನೆ ಇದ್ರಿಂತ್ರ, ನನಗೆ ಒಂಥರ ಗಿಲ್ಟಿ ಫೀಲ್ ಆಗಕತ್ತೈತೆ. ಆಮೇಲೆ ನಮ್ಮ ಅಪ್ಪಾರು ಒಂದು ಎರಡು ದಿನ ಕೂತ್ಕೊಂಡು ರಾತ್ರಿ ಎಲ್ಲ ಟೈಮ್ ಕರೆಕ್ಟ್ ಹೇಳ್ಕೊಟ್ರೆ. ಮರುದಿನ ಅಂತರೂ ಒಂದು ಎರಡು ಮೂರು ದಿನ ಆದಮೇಲೆ ಟೀಚರ್ ಹೇಳಿದೆ, ನನಗೆ ಕ್ಷಮ ಮಾಡಿರಿ, ನಾನು ತಪ್ಪಾಗ್ಯದ, ನಾನು ನಿಮ್ಗೆ ಮೋಸ ಮಾಡೀನಿ, ಹಿಂಗೆ ನನಗೆ ಯಾರು ನೋಡು ಯಾರು ಹೊಂಟವ್ರ ಕಡೆ ನಾ ಟೈಮ್ ಕೇಳಿ ಹೇಳ್ತಿದ್ದೆ ನಿಮ್ಗೆ, ಈಗ ನಾ ಕರೆಕ್ಟ್ ಕಲ್ತೇನೆ ರೀ ಮೇಡಮ್, ನಿಮ್ಮಿಂದ್ರ ಒಂದು ಪಾಠ ಕಲ್ತಂಗೆ ಆತು ನನಗೆ ಅಂತೇಳಿ ನಾ ಖುಷಿಯಿಲ್ಲ ಅವ್ರಿಗೆ ಹೇಳಿದೆ. ಅವರು ಭಾಳ ಖುಷಿಯಾಗಿಬಿಟ್ರು, ನೀನು ತಪ್ಪು ಒಪ್ಕೊಂಡೆ, ನೀನು ಮತ್ತೆ ಕಲಿತಲ್ಲ, ನೀನು ಟೈಮ್ ನೋಡೋಕೆ ಕಲಿತೆ ಅಂತ ಭಾಳ ಖುಷಿಯಾಗಿಬಿಟ್ರು ಟೀಚರ್. ಆಮೇಲೆ ಅವೆಲ್ಲ ಅಲ್ಲಿ ಉಳಿ ಬಸಪ್ಪನ ಜಾತ್ರೆ ಅಂತ ಆಗ್ತಿತ್ತಲ್ಲ, ಅಲ್ಲೆಲ್ಲ ಭಾಷಾ ಮಿಷನ್ ಹೈ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅದ ಅಲ್ಲಿ, ಅಲ್ಲೆಲ್ಲ ಸ್ಟೂಡೆಂಟ್ಸ್ ಬರ್ತಿದ್ರಲ್ಲ, ಅವ್ರು ಎಷ್ಟು ಚಂದ ಇಂಗ್ಲೀಷ್ ಮಾತಾಡ್ತಿದ್ರಂದು ನಾವು ನೋಡಿ ನೋಡಿ ಭಾಳ ನೋಡಿ ಮನಸ್ಸಿಗೆ ಫೀಲ್ ಆಗಿಬಿಡ್ತಿತ್ತು ನನಗೆ. ನಮ್ಗೆ ಯಾಕೆ ಬರಂಗಿಲ್ಲಪ್ಪ, ನಮಗೆ ಕನ್ನಡ ಮೀಡಿಯಂ ಕಲ್ತ್ರೂ ನಮ್ಗೆ ಇಷ್ಟು ಇಂಗ್ಲೀಷ್ ಇಂಗ್ಲೀಷ್ ಬರ್ತದೆ, ಬಟ್ ಈ ಪರಿ ಸರಾಗವಾಗಿ ಮಾತಾಡಕ್ಕೆ ಯಾಕೆ ಬರಂಗಿಲ್ಲ ಅಂತ ಮನಸ್ಸಿಗೆ ಭಾಳ ಫೀಲ್ ಆಗ್ತಿತ್ತು. ಅದಕ್ಕೆ ನಾವು ಏನು ಮಾಡ್ತಿದ್ವಿ, ಒಂದು ಇಬ್ಬರು ಮೂರು ಮಂದಿ ಹುಡುಗಿಯರ ಇಂಗ್ಲೀಷ್ ಕ್ವಶನ್ ಆನ್ಸರ್ ಬಯಟ್ ಮಾಡ್ತಿದ್ವಿ. ಒಟ್ಟು ಆನ್ಸರ್ ದೊಡ್ಡದು ಒಂದು ಲೆಂತಿ ಆನ್ಸರ್ ಇದ್ದದ್ದು ಎಸ್ಸೆ ಏನರ ಬಯಟ್ ಮಾಡ್ಕೊಂಡ್ಬಿಡ್ತಿದ್ವಿ. ಅವರೆಲ್ಲ ಬಂದು ನಮ್ಮ ಹತ್ರ ನಿಂತ್ಕೊಂಡು ಅವ್ರು ಮಾತಾಡ್ಬೇಕಾದ್ರೆ ಸುಳ್ಳ, ನೀ ಒಂದು ಇದನ್ನ ಹೇಳಲೇ ನಾವು ಒಂದು ಆನ್ಸರ್ ಹೇಳ್ತೀನಿ, ನಾವು ಇಂಗ್ಲೀಷ್ ಮಾತಾಡ್ದಂಗೆ ಆಗ್ತೈತೆ, ಹಂಗೆಲ್ಲ ಇಂಗ್ಲೀಷ್ ಮಾತಾಡ್ಬಿಡ್ತಿದ್ವಿ ಅವ್ರ ಇದ್ರಿಗೆ. ಅಂದ್ರೆ ಅವ್ರ ಲೆವೆಲ್ ನಾವು ಅದೇ ಒಂದು ತೋರ್ಸಕ್ಕೆ ನಾವು ಇದೆಲ್ಲ ಬಯಟ್ ಮಾಡ್ಕೊಂಡು ಹೋಗ್ತಿದ್ವಿ. ಆಮೇಲೆ ಸ್ಕೂಲ್ನಾಗೆಲ್ಲ ಶನಿವಾರ ದಿನ ಹಿಂಗೆ ಹನುಮಪ್ಪನ ಪೂಜೆ ಹಿಂಗೆಲ್ಲ ನಮ್ಮಲ್ಲಿ ಭಾಳ ಕನ್ನಡ ಮೀಡಿಯಂ ಸ್ಕೂಲ್ ಅಂದ್ರೆ ಕಂಪಲ್ಸರಿ ಶನಿವಾರ ದಿನ ಇದು ಪೂಜೆ, ಮಂಗಳವಾರ ದಿನ ಗಣಪತಿ ಪೂಜೆ, ಅವಾಗ ಮಾನಿಟರ್ ಮಾಡ್ತಿದ್ರು ಸ್ಕೂಲ್ನಾಗೆ ನಮಗೆ. ಬರೀ ಒಂದು ಸಕ್ರಿ ಪುಟಾಣಿ ಸಂಬಂಧ ನಾವು ಆ ಪೂಜೆದ ಟೈಮ್ ಕಾಯ್ತಿದ್ವಿ ಆ ಪ್ರಸಾದಕ್ಕೆ ಸಕ್ರಿ ಪುಟಾಣಿದಕ್ಕೆ. ಮತ್ತು ಮಾನಿಟರ್ ಯಾರು ಇರ್ತಾರೆ, ಮತ್ತು ಒಂದೊಂದು ದಿನ ಒಬ್ಬೊಬ್ಬರಿಗೆ ಹಿಂಗೆ, ಒಂದು ವಾರ ಒಬ್ಬರಿಗೆ ಹಿಂಗಂತೆ ಪೂಜಾ ಟೈಮ್ ಕೊಡ್ತಿದ್ರು ನಮ್ಗೆ. ಅವಾಗ ನಾವು ಪೂಜಾ ಮಾಡಿ ಎಲ್ಲ ಹೂ ಏರಿಸಿ ಪುಟಾಣಿ ಸಕ್ರೆ ನೈವೇದ್ಯ ಮಾಡಿ ಅದನ್ನ ಇಸ್ಕೊಳಕ ನಮ್ಗೆ ಅಷ್ಟಿದು ಖುಷಿ. ಒಂದು ಪುಟಾಣಿ ಸಕ್ಕರೆ ಸಲುವಾಗಿ ನಾವು ಅಷ್ಟು ವೇಟ್ ಮಾಡ್ತಿದ್ವಿ, ಅಷ್ಟು ಖುಷಿ ಹಂಚ್ಕೋತಿದ್ವಿ. ಎಲ್ಲರೂ ಸುತ್ತಲ ಕೂತ್ಕೊಂಡು ಎಲ್ಲರೂ ಹೂವು ಇಸ್ಕೊಂಡು ಪುಟಾಣಿ ಸಕ್ಕರೆ ತಿಂದು ಒಂದು ಹಾಡು ಹಾಡಿ, ಅದೊಂದು ಹಾಡು ನೆನಪದ ಹಾಡ್ತೇನೆ ಹಂಗೆ, ಒಂದು ಸಣ್ಣ ಹಾಡು ಹೇಳಿ.

0: ಈ ಹಾಡು ಹಾಡ್ತಿದ್ವಿ ಅವಾಗೆಲ್ಲ ನಾವು. ಆಮೇಲೆ ನಮ್ದು ಹೋಮ್ ಸೈನ್ಸ್ ಇತ್ತು, ನಾವೆಲ್ಲರೂ ಕೂಡಿಸಿ ಟೀಚರ್ ಒಂದೇನಾರು ಅಡುಗೆ ಮಾಡಿಸಿದ್ರಲ್ಲಿ ಉಪ್ಪಿನಕಾಯಿ ಹಾಕಿಸ್ತಿದ್ರು ನಮ್ಮ ಕಡೆ. ಉಪ್ಪಿನಕಾಯಿ ಹಾಕಿ ಅದೆಲ್ಲ ಸರಿ ಮಾಡಿ ಭರಣಿ ಗಿರಣಿ ಎಲ್ಲ ಮಾಡಿ ನಾವು ಒಂದು ಜಾಗದಾಗ ಇಡ್ತಿದ್ವಿ. ಅದು ಹಾಗಲೆಲ್ಲ ಮುಟ್ಟಬಾರ್ದು, ಹಂಗೆ ಮಾಡಬಾರ್ದು ಅಂತ ಹೇಳ್ತಿದ್ರು. ಕಡೆಗೆ ನಮ್ಮ ಟೀಚರ್ ಯಾವಾಗ ಬರ್ತಿದ್ದಿರಲಿಲ್ಲ ಅವಾಗ ನಾವೇನು ಬಗಲ ಎಲ್ಲ ಟೈಟ್ ಎಲ್ಲ ಹಾಕ್ಕೊಂಡು ಯಾರು ಮಾನಿಟರ್ ಇರ್ತಾರೆ ಎಲ್ಲರಿಗೂ ತಾಕೀತ್ ಮಾಡ್ತಿದ್ವಿ, ನೋಡ್ರಿ ಟೀಚರ್ ಬಂದ ಮೇಲೆ ಹೇಳ್ಬೇಡ್ರಿ ಉಪ್ಪಿನಕಾಯಿ ಕೆಡ್ತಾವ ನಾವು ತುಡುಗ್ಲೆ ತಕೊಂಡು ತಿನ್ನೋಣ ಅಂತ ಏನಾರು ಮಾಡಿ ಅಂತ ಹೇಳಿ. ಆಮೇಲೆ ಬಗಲ ತೆಗೆದು ಎಲ್ಲರೂ ಒಂದು ಪೇಪರ್ ತಕ್ಕೊಂಡು ಒಂದು ಸ್ಪೂನ್ ಮನೆ ಅಂತ ಸ್ಪೂನ್ ತುಡುಗ್ಲೆ ತರ್ತಿದ್ವಿ, ಆ ಸ್ಪೂನ್ಗಿನ ವರಿಷ್ ಎಲ್ಲರೂ ಒಂದೊಂದು ಉಪ್ಪಿನಕಾಯಿ ಹಾಕೊಂಡು ತಿಂದು ಬಿಡ್ತಿದ್ವಿ. ಬಾಲ್ಯದ ನೆನಪು ಭಾಳ ಸಿಹಿ ನೆನಪು ಕರೆನ್, ಆ ಸಿಹಿ ನೆನಪು ಮತ್ತು ಆ ಖುಷಿ ಈಗ ನಿಮ್ಗೆ ಏನು ಕೊಟ್ಟರು ಅದು ಸಿಗಂಗಿಲ್ಲ.
1: ನಮ್ಮ ಈಗಿನ ಮಕ್ಳಿಗೆ ಸ್ಕೂಲಲ್ಲೆಲ್ಲ ಈ ಥರದ್ದೆಲ್ಲ ಎನ್ವಿರಾನ್ಮೆಂಟಲ್ಲಿ ಇಲ್ಲ
0: ಇಲ್ಲ ಎನ್ವಿರಾನ್ಮೆಂಟ್ ಇಲ್ಲ. ಬಟ್ ಆದರೂ ಹುಡುಗರು ಹೊರಗೆ ಹೋಗೋದು ಕಮ್ಮಿ, ಹೆಚ್ಚಿಗೆ ಹೊರಗೆ ಹೋಗೋದೆಲ್ಲ ಮಾಡರ್ನ್ ಆಟ ಆಡ್ತಾರೆ ಅವ್ರು ಆಡಿದ್ರು. ಹಿಂಗೆ ಹಳೆ ಆಟ ಆಡಂಗಿಲ್ಲ, ಗೋಲಿ ಆಡೋದು, ಚಿನ್ನಿದ ಅಂಡು ಆಡೋದು, ಗುಲೇಲಿ ಆಡೋದು, ಗುಲೇಲಿ ಅಂತ ಹೇಳಿ ಹಿಂಗೆ ರಬ್ಬರ್ದು ಇದು ಬರ್ತಿತ್ತು ಕಲ್ಲು ಹಿಡಿದು ಹಿಂಗೆ ಒಗೆಯೋದು, ಆಮೇಲೆ ಖೋ ಖೋ ಆಡೋದು, ಇವೆಲ್ಲ ಆಟ ಆಡಂಗಿಲ್ಲ ಹುಡುಗರು. ಈಗ ಎಲ್ಲ ಮಕ್ಕಳು ಎಲ್ಲ ಹೊರಗೆ ಹೋದ್ರೆ ಮಣ್ಣು ಹತ್ತದನೋ, ಮಣ್ಣಿಗೆ ಜರ್ಮ್ಸ್ ಹತ್ತಾವ, ಜರ್ಮ್ಸ್ ಎಲ್ಲ ಹೊಟ್ಟೆಗೆ ಹೋಗ್ತಾವ, ಇವೆಲ್ಲ ಪೇರೆಂಟ್ಸ್ ಎಲ್ಲ ಹೇಳ್ಬಿಡ್ತಾನೋ. ಹಿಂಗಾಗಿ ಅವ್ ಮಕ್ಕಳು ನಾಜುಕ್ಲೇನು ಬೆಳಿತಾವ ಮತ್ತು ಅವು ಇಮ್ಯುನಿಟಿ ಪವರ್ ಬರಂಗಿಲ್ಲ ಮಕ್ಕಳಿಗೆ. ಮಣ್ಣೊಳಗೆ ಆಡಬೇಕು ಮಕ್ಕಳು, ಮಣ್ಣೊಳಗೆ ಆಡಬೇಕು, ನಾಲ್ಕು ಮಂದಿ ಜೋಡಿ ಬೆರೀಬೇಕು, ತಿನ್ಬೇಕು, ರಫ್ ಬದ್ದು ಎಲ್ಲ ತಿನ್ಬೇಕು ಅವರು. ಅದು ತಿನ್ಬೇಡ ಇದು ತಿನ್ಬೇಡ ಅಂತ ನಾವು ಯಾವುದು ಹೇಳ್ಕೊಡ್ಬಾರ್ದು. ಮನ್ಯಾಗ ಏನ್ ಮಾಡ್ತೇವೆ ಅದೆಲ್ಲ ತಿನ್ಬೇಕು ಮಕ್ಕಳು. ನಾವು ಭಾಳ ನಾಜುಕ್ಲೆ ಬೆಳೆಸಿಬಿಡ್ತಾವಲ್ಲ, ಹಿಂಗಾಗಿ ಮಕ್ಕಳು ಭಾಳ ಈಗ ಎಲ್ಲದ್ರಾಗೂ ಸ್ವಲ್ಪ ಹಿಂದುಳಿದ್ ಬಿಟ್ಟಾರ ಅನಿಸ್ತೈತೆ ನನಗನ್ಸೋ ಮಟ್ಟಿಗೆ.
1: ಈಗ ಮಹಿಳೆ ಎಂದಾಕ್ಷಣ ಅಡಿಗೆ ಮನೆ ಮಾತ್ರನಾ ಅಥವಾ ಸಂಸಾರ ಮಾತ್ರನಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಮೇಡಮ್. ಯಾಕಾಗಿ ಮಹಿಳೆಗೆ ಸ್ವಾವಲಂಬನೆ ಬದುಕು ಬೇಕು ಅಂತ ಹೇಳ್ತೀರಾ?
0: ಮಹಿಳೆಗೆ ಸ್ವಾವಲಂಬನೆ ಯಾವಾಗ್ಲೂ ಬೇಕು, ಯಾಕಂದ್ರೆ ನಾವು ಯಾವಾಗಲೂ ಮಹಿಳೆಗೆ ನಮ್ಮ ಹಿಂದೂ ಸಂಪ್ರದಾಯದೊಳಗೆ ಸನಾತನ ಸಂಪ್ರದಾಯದೊಳಗೆ ನಾವು ಹೇಳ್ತೀವಿ, ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೆ ನಮಸ್ತಸ್ಸೆ ನಮಸ್ತಸ್ಸೆ ನಮೋ ನಮಃ ಅಂತ ಹೇಳೇವೆ ನಾವು. ನಾರಿಯನ್ನು ಯಾವಾಗಲೂ ನಾವು ಶಕ್ತಿ ಸ್ವರೂಪಿಣಿ ಅಂತ ಆರಾಧಿಸಿದ ನಮ್ಮ ಭಾರತ ದೇಶ ಐತಿದ್ದು. ಸ್ತ್ರೀಯನ್ನು ಯಾವಾಗಲೂ ನಾವು ಮೂರು ದೃಷ್ಟಿ ಅಂತ ನೋಡ್ತೇವೆ, ಕರ್ತೃತ್ವ ದೃಷ್ಟಿ ಅಂತ, ನೇತೃತ್ವ ದೃಷ್ಟಿ ಅಂತ, ಮತ್ತು ಮಾತೃತ್ವ ದೃಷ್ಟಿ ಅಂತ. ಕರ್ತೃತ್ವ ಅಂದ್ರೆ ನಾವು ಕ್ರಿಯಾಶೀಲತೆ,

0: ಆಗಲಿ ನಮ್ಮ ಮನಸ್ಸು ಅಥವಾ ಬುದ್ಧಿಯನ್ನಾಗಲಿ ನಾವು ಯಾವ್ದೇ ಪ್ರತಿಭೆನಾಗಲಿ ಎಷ್ಟು ಚೆನ್ನಾಗಿ ನಾವು ಬೆಳೆಸ್ಕೋತ ಹೋಗ್ತೇವಲ್ಲ ಅಷ್ಟು ಅದ್ರ ಶಕ್ತಿ ಸಾಮರ್ಥ್ಯ ಕಮ್ಮಿ ಆಗಂಗಿಲ್ಲ, ಜಾಸ್ತಿ ವೃದ್ಧಿಸ್ಕೊಂತ ಹೋಗ್ಬಿಡ್ತೈತೆ ಅದು ಆ ಶಕ್ತಿ ಸಾಮರ್ಥ್ಯ. ಅದಕ್ಕೆ ಯಾರ ಮನ್ಯಾಗ ಆಗಲಿ ಯಾರ ಮನ್ಯಾಗಾರ ಆಗಲಿ ಒಟ್ಟ ಯಾವಾಗ್ಲೂ ಸ್ತ್ರೀಯನ್ನ ಯಾವಾಗಲೂ ಗೌರವಿಸ್ಬೇಕು. ಆಕಿ ಅನ್ಪಡ್ ಇರಲಿ ಆಕಿ ಹೆಂಗೋ ಇರಲಿ ಒಟ್ಟು ಸ್ತ್ರೀಗೆ ನಾವು ರೆಸ್ಪೆಕ್ಟ್ ಕೊಡೋದು ಕಲಿಬೇಕು ಮೊದ್ಲು. ಸ್ತ್ರೀಯನ್ನೇ ನಾವು ಎಲ್ಲಿ ಗೌರವಿಸ್ತೇವಲ್ಲ ಆ ಮನೆಯಾಗ ಯಾವಾಗಲೂ ದೇವತೆಗಳೇ ಇರ್ತಾರೆ, ದೇವತೆಗಳು ನೆಲೆಸ್ತಾರೆ. ಮತ್ತು ಸ್ತ್ರೀಗಳ ಕಣ್ಣ ನೀರು ಹಾಕಿಸ್ಬಾರ್ದು, ಯಾವಾಗಲೂ ಅವ್ರಿಗೆ ಅಸಂತೋಷ ಮಾಡಬಾರ್ದು, ಸ್ತ್ರೀಗೆ ಯಾವಾಗಲೂ ಖುಷಿ ಇಡಬೇಕು. ಮತ್ತು ತಾಯಿ ಯಾವಾಗಲೂ ಮನೆಯೊಳಗೆ ನಾವು ಹೆಂಗೆ ನಾವು ಕಲಿಸ್ತೇವಲ್ಲ ಆ ರೀತಿ ಮಕ್ಕಳು ಕಲಿತಾವೆ. ಮತ್ತು ತಾಯಿ ಯಾವಾಗಲೂ ಮನೆಯೊಳಗೆ ನಗ್ತಾ ಚಟುವಟಿಕೆಯಾಗೆ ಇರಬೇಕು, ತಾಯಿ ಲೆಜಿಯಾಗಿ ಕುಂಡ್ರದು ಹಿಂಗೆಲ್ಲ ಮಾಡಿದ್ರೆ ಮಕ್ಕಳೂ ಅವರೇ ಇದು ಮಾಡ್ತಾರೆ. ಮತ್ತು ಒಂದು ಸ್ತ್ರೀ ಕಲಿತ್ರೆ ಒಬ್ಬೇಕು, ಒಂದು ಸ್ತ್ರೀ ಕಲಿತ್ರೆ ಒಂದು ಶಾಲಿ ತರದಂಗೆ, ಅಷ್ಟು ಸ್ತ್ರೀಯೊಳಗೆ ಶಕ್ತಿ ಸಾಮರ್ಥ್ಯ ಐತಿ. ಸ್ತ್ರೀನಂದು ಯಾವಾಗಲೂ ನೀವು ಕಮ್ಮಿ ಅಂತ ಯಾವಾಗಲೂ ತಿಳ್ಕೊಬೇಡ್ರಿ. ಆಮೇಲೆ ಮಾತ್ರತ್ವ ಅಂದ್ರೆ ಸ್ತ್ರೀ ಸ್ವಭಾವ ಶಕ್ತಿ ಅಂದ್ರೆ ಆಕಿ ಶಕ್ತಿ ಹೆಂಗತ್ತಪ್ಪ ಅಂದ್ರೆ ಆ ಲಘು ಮರಿಗೆ ಬಿಡ್ತಾಳೆ ಆಕೆ ಯಾವಾಗ್ಲೂ. ಆಮೇಲೆ ಮನೆಗೆ ಯಾರ ಗೆಸ್ಟ್ ಬಂದ್ರೆ ಆಕಿ ಮನಸ್ಸು ಭಾಳದಾಗ ಮಾತ್ರತ್ವ ಅಂದ್ರೆ ತಾಯಿ ಸ್ವಭಾವ ಬಂದ್ಬಿಡ್ತೈತೆ. ಆಕೆ ಗೆಸ್ಟಿಗೆ ನಾ ಏನ್ ಕೊಡ್ಲಿ, ಏನ್ ತಿನ್ಸ್ಲಿ, ಏನ್ ಮಾಡ್ಲಿ, ಒಂದು ಗೌರವ ಕೊಡೋದಾತು, ಒಂದು ಉಣಸೋ ತಿನ್ನಿಸೋದಾತು, ಏನಾಗ್ಲಿ ಆಕೆ ಕಡೆ ಆ ಸ್ವಭಾವ ಭಾಳ ಇರ್ತೈತಿ. ಬಂದವ್ರಿಗೆ ಖುಷಿ ಸಂತೋಷ ಮಾಡಿ ಕಳಿಸೋದು ಅದನ್ನ ನೋಡಿ ನಾವು ಇದೆಲ್ಲ ನಾವ್ ಏನ್ ಮಾಡ್ತೇವಲ್ಲ ಮನೆಯೊಳಗ ಅದೆಲ್ಲ ಮಕ್ಕಳು ಕಲಿತಾರೆ. ಆಮೇಲೆ ಸ್ತ್ರೀ ಒಂದು ಶಕ್ತಿ ಏನಿರ್ತೈತಲ್ಲ ಅದು ಬರೀ ತಮ್ಮ ಮನೆಗೆ ಅಷ್ಟೇ ಇರಬಾರ್ದು, ಯಾವಾಗ್ಲೂ ತಮ್ದು ಸಮಾಜಕ್ಕಾತ ಒಂದ್ ದೇಶಕ್ಕಾತ ಎಲ್ಲದಕ್ಕೂ ಅದು ಲಾಗು ಆಗ್ಬೇಕು. ಮತ್ತ ಬರೀ ತಮ್ಮ ಸೌಂದರ್ಯ ಏನ ದೇವ್ರು ಕೊಟ್ಟದ್ದು ಸೌಂದರ್ಯ ಯಾವಾಗ್ಲೂ ತಮ್ಮ ತಾವ್ ಏನೋ ಆರ್ಟಿಫಿಷಿಯಲ್ ಮಾಡ್ಕೋಬಹುದು, ಅದ್ರಲ್ಲಿ ಯಾವುದೂ ಉಪಯೋಗ ಇಲ್ಲ. ಸೌಂದರ್ಯ ಎಷ್ಟು ಬೇಕು ಅಷ್ಟು ಇರ್ಬೇಕು. ಈಗ ನೋಡ್ರಿ ರಾಜಾರಾಣಿಯವರು ಇದ್ರು ನಮ್ಮ ದೇಶದೊಳಗೆ ಎಂತ ಎಷ್ಟೆಲ್ಲ ಆಳೆ ಹೋಗ್ಯಾರ. ಈ ಒನ್ಕೆ ಒಬ್ಬವ್ ಅದಾಳ, ಹೇಮರೆಡ್ಡಿ ಮಲ್ಲಮ್ಮ ಅದಾಳ, ಕಿತ್ತೂರು ಚೆನ್ನಮ್ಮ ಅದಾಳ, ಝಾನ್ಸಿ ರಾಣಿ ಅದಾಳ, ಅವರೆಲ್ಲ ದೇಶದ ಸಲುವಾಗಿ ಎಷ್ಟು ಮಾಡಿದ್ರು, ಒಬ್ಬ ಸ್ತ್ರೀಯಾಗಿ ಅವರೆಲ್ಲ ಎಷ್ಟು ಮಾಡಿದ್ರು ದೇಶದ ಸಲುವಾಗಿ. ಅವ್ರ ಆ ರೀತಿ ಅವ್ರ ಕಡೆ ಶಕ್ತಿ ಸಾಮರ್ಥ್ಯ ಇರ್ತೈತಿ. ಈಗ ಮನೆ ಕೆಲಸದೊಳಗೆ ಬೆಳಗ್ಗೆ ಅದ ಕೂಡ ಸ್ತ್ರೀ ಏನಾಗ್ತಾಳ ಅಷ್ಟು ಭುಜ ಬಂದ್ಬಿಡ್ತಾವ ಆಕೆ ಅಂದ್ರೆ ಆಕೆ ಶಕ್ತಿ ಇಲ್ಲದ್ರು ಆರಾಮಿಲ್ಲಂದ್ರೂ ಅಷ್ಟಕ್ಕೆ ಶಕ್ತಿ ಬಂದ್ಬಿಡ್ತೈತೆ. ತನ್ನ ಸಂಸಾರ, ತನ್ನ ಗಂಡ, ತನ್ನ ಮಕ್ಕಳ ಅನ್ಕೂಲ ಎಲ್ಲಿ ಧೈರ್ಯ ಬರ್ತಿತ್ತನೋ ಬಂದ ಆಕೆ ತನ್ನ ಅನಾರೋಗ್ಯ ಕಡೆನೂ ಲಕ್ಷ ಕೊಡಂಗಿಲ್ಲ ಆಕೆ. ಅಷ್ಟು ಶಕ್ತಿ ಬಂದಕ್ಕೆ ಎಲ್ಲ ಪಟ ಪಟ ಪಟ ಪಟ ಕೆಲಸ ಮಾಡಿಬಿಡ್ತಾಳೆ ಸ್ತ್ರೀಯ. ಆಮೇಲೆ ಮಕ್ಕಳು ಓದಿಸೋಗಿ ಏನಾಗ್ತಾಳೆ ಸರಸ್ವತಿ ಆಗ್ತಾಳೆ ಆಕೆ. ಅಷ್ಟು ಅಂದ್ರೆ ಸ್ತ್ರೀ ತನ್ನ ರೋಲ್ ಹೆಂಗ ರೋಲ್ ಮಾಡ್ತಾಳಪ್ಪ ಜೀವನದಾಗ ಅಂದ್ರೆ ಸರಸ್ವತಿಯಾಗಿ ರೋಲ್ ಮಾಡ್ತಾಳ. ಮಕ್ಕಳಿಗೆ ಆವಾಗ ಆಕಿ ಸರಸ್ವತಿ ಹೆಂಗ ಪಾಠ ಕಲಿಸೋದು, ಒಂದ್ ದೇವತೆ ಹೆಂಗ್ ಇದು ಮಾಡ್ತಾಳ ಆಕಿ. ಆಮೇಲೆ ಮನೆ ಖರ್ಚು ನಿಭಾಯಿಸೋಳು ಲಕ್ಷ್ಮಿ ಆಗ್ತಾ. ಸ್ತ್ರೀ ಒಳಗ ಆ ಶಕ್ತಿ ಅದ, ಎಲ್ಲಿ ಉಳಿಸಿದ್ರೆ ನನಗೆ ನನ್ನ ಖರ್ಚು ಕಮ್ಮಿ ಆಗ್ತದೆ, ಏನ್ ಮಾಡಿದ್ರೆ ನನಗೆ ರೊಕ್ಕ ಉಳಿತಾವ, ಮುಂದೆ ನಾ ರೊಕ್ಕ ಉಳಿಸಿ ಏನ್ ಮಾಡ್ಬೇಕು, ಮನೆ ಹೆಂಗ್ ಜೀವನ ನಡೆಸ್ಬೇಕು, ಮುಂದ್ ಎಲ್ಲಾನು ವಿಚಾರ ಮಾಡ್ತಾಳೆ ಆಕಿ. ಮಕ್ಕಳ ಸ್ಕೂಲಿಂದ ಆತು, ಗಂಡಂದಾತು, ತಂದಿನ್ನು ತಂದ್ವನ್ ಕಮ್ಮಿ ಮಾಡ್ಕೋತಾಳ ಹೊರತ್ ಈ ಸಂಸಾರ ಹೆಂಗ್ ನಡೆಸೋದು ಎಲ್ಲ ಮಾಡೋದು ಎಲ್ಲ ಆಕಿಗೆ ಭಾಳ ಅಂದ್ರೆ ಭಾಳ ಆಕಿಗೆ ವಿಚಾರ ಶಕ್ತಿ ಅದ. ಅದ್ರೊಳಗೆ ಅಡಿಗೆ ಮನೆಯೊಳಗೆ ಅನ್ನಪೂರ್ಣೇಶ್ವರಿ ಆಗ್ತಾಳೆ ಆಕಿ. ಅಡಿಗೆ ಮಾಡ್ತಾಳ, ಮಾಡಿ ಎಲ್ಲಾರ್ಗೂ ಹಾಕ್ತಾಳ. ತನಗ ಒಂದ್ ತುತ್ತು ಕಮ್ಮಿ ಬಿದ್ರೂ ಆಕಿ ಭಾಳ ಶಾಂತ ಇರ್ತಾಳ. ಕೈ ದೊಡ್ಡದ ಅನ್ನಪೂರ್ಣೇಶ್ವರ ದೇವಿ ಆಕಿ ಒಂದ್ ತುತ್ತು ಅನ್ನ ಹಾಕಿದ್ರೆ ಎಲ್ಲಾರ್ಗೂ ಹೊಟ್ಟೆ ತುಂಬಿಡ್ತೈತೆ. ಆ ಮನಸ್ಸು ನಿಂತ್ರ ಒಳ್ಳೆ ಮನಸ್ಸು ನಿಂತ್ರ ಭಕ್ತಿ ಅಂತರ ರುಚಿ ಶುಚಿಯಾಗಿ ಅಡಿಗೆ ಮಾಡ್ತಾಳ ಆಕೆ. ಅಡಿಗೆ ಮಾಡಿ ಒಂದ್ ದೇವತೆಗತ್ಲೆ ಗಂಡಗ ಮಕ್ಕಳಿಗೆ ಎಲ್ಲಾರು ಮನ್ಯಾಗ ಯಾರು ಇರ್ತಾರೆ ಎಲ್ಲಾರ್ಗೂ ಆ ರೀತಿಲಿ ಬಡಿಸ್ತಾ. ಆ ಮನೋಭಾವ ಅಂತ ಬಡಿಸಿದ್ದಕ್ಕ ಒಂದ್ ಇಷ್ಟ ಅಡಿಗೆ ಮಾಡಿದ್ರು 100 ಮಂದಿ ಊಟ ಮಾಡ್ಬೋದು. ಯಾವಾಗ್ಲೂ ಅಡಿಗೆ ಮಾಡ್ಬೇಕಾದ್ರೆ ಮನಸ್ಸು ಭಾಳ ಸರಿ ಇಟ್ಕೋಬೇಕು. ಎಲ್ಲಾರ್ಗೂ ಒಳ್ಳೇದಾಗ್ಲಿ, ಎಲ್ಲಾರು ಚಲೋ ಇರ್ಲಿ, ಎಲ್ಲಾ ಮಾಡಿದ ಅಡಿಗೆ ನಮ್ಮ ಮನೆಯೊಳಗೆ ಈಡಾಗ್ಲಿ ಅಂತಕೊಂಡು ಭಾವನಾದ್ಲಿ ಅಡಿಗೆ ಮಾಡಿದ್ರೆ ನೀವು 10 ಮಂದಿ ಅಡಿಗೆ ಮಾಡಿದ್ದೆ 50 ಮಂದಿ ಊಟ ಮಾಡ್ತಾರೆ. ಆ ರೀತಿ ರೋಲ್ ಮಾಡ್ತಾ ಅಡಿಗೆ ಮಾಡಿದ್ರೊಳಗೆ ಕುಟುಂಬ ವಿಚಾರದಾಗ ದೃಢ ನಿರ್ಧಾರ ವಹಿಸೋದಕ್ಕೆ ಪಾರ್ವತಿ ಆಗ್ತಾ. ಪಾರ್ವತಿಗೆ ಎಷ್ಟು ಸಹನ ಇರ್ತೈತೆ, ಪಾರ್ವತಿ ಸಹನ ಶಕ್ತಿ ಬಹಳ. ಅದಕ್ಕಾಗಿ ಆಮೇಲೆ ಎಲ್ಲಾ ವಿಚಾರದಾಗ ದೃಢ ನಿರ್ಧಾರ ತಗೊಳ್ಳೋಷ್ಟು ಶಕ್ತಿನೂ ಇರ್ತೈತೆ ಆಕೆಗೆ. ಯಾವ ಸರಿ ಯಾವ ತಪ್ಪು, ಏನ್ ಮಾಡಿದ್ರೆ ನಮ್ಮ ಮನೆಗೆ ಇದಾಗ್ತದ, ಏನ್ ಮಾಡಿದ್ರೆ ನಂಗೆ ಲಾಸ್ ಅದ, ನಾ ಏನ್ ಮಾಡಿದ್ರೆ ನನ್ನ ಮಕ್ಕಳಿಗೆ ಚಲೋ ಆಗ್ತದ, ಮುಂದೆ ಅವ್ರಿಗೆ ಏನ್ ಓದಿಸ್ಬೇಕು, ಏನ್ ಮಾಡ್ಬೇಕು, ಇದರ ಪುರುಷರ ಪಾತ್ರನೂ ಅದ. ಬಟ್ ಸ್ತ್ರೀ ಯಾವಾಗ್ಲೂ ಭಾಳ ಯೋಚನೆ ಮಾಡ್ತಾಳೆ ಇದ್ರೊಳಗೆ. ಆಮೇಲೆ ಮನೆ ವಸ್ತುಗಳು ಚಿಲ್ಲಾ ಪಿಲ್ಲಿ ಆದ್ರೆ ಆಕೆ ಭಾಸ ಇಟ್ಟು ಬರ್ತೈತಿ, ದುರ್ಗನ ಆಗ್ಬಿಡ್ತಾ. ಅವಾಗಂತರು ನಾ ಇಷ್ಟು ನೀಟ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ನನಗೆ ಟೈಮ್ ಇಲ್ಲಂದ್ರೂ ನಾ ಇಷ್ಟು ಮಾಡ್ತೀನಿ. ಅದಕ್ಕೆ ಮನೆಯದೆಲ್ಲ ನೀಟಾಗಿ ಇಟ್ಕೊಡ್ರಿ, ಸ್ವಚ್ಛ ಇಟ್ಕೊಡ್ರಿ. ಮನೆಯೆಲ್ಲ ಸ್ವಚ್ಛ ಇದ್ರೆ ನಮ್ಮ ಮನಸ್ಸೆಲ್ಲ ಒಂದ್ ರೀತಿ ಪಾಸಿಟಿವ್ ಥಿಂಕಿಂಗ್ ಇರ್ತೈತಿ. ಆಕಿ ಮಾತಾಡೋದ್ರೊಳಗೆ ಆಕೆ ವಿಚಾರ ಮಾಡೋದ್ರೊಳಗೆ ಯಾವುದು ತಪ್ಪಿಲ್ಲ. ಸ್ತ್ರೀ ಮಾಡೋದ್ರೊಳಗೆ ಮನೆ ಸ್ವಚ್ಛ ಇದ್ರೂ ಬಂದವ್ರಿಗೆಲ್ಲ ಚಲೋ ಅನಿಸ್ತದಲ್ಲ, ಇಲ್ಲಾಂದ್ರೆ ಏನ್ ಮನೆ ಹೇಳೋರಪ್ಪ ಅನ್ನೋದೆಲ್ಲ. ಮತ್ತೆ ತಾಯಿಗೆ ಅಂತಾರೆ ಯಾರೋ ಇನ್ನು ಗಂಡಸರಿಗೆ ಅನ್ನಂಗಿಲ್ಲ, ಬಹಳ ಆಕಿನ ಎಲ್ಲ ಹೆಚ್ಚಿಗೆಲ್ಲ ಜವಾಬ್ದಾರಿ ತಗೊಳಕ್ಕೆ. ಅದಕ್ಕೆ ಆಕೆ ಭಾಸಿಟ್ಟು ಬರ್ತೈತಿ. ಆಮೇಲೆ ಗಂಡ ತಪ್ಪದಾರಿ ಹಿಡಿದ್ರೆ ಕಾಳಿ ಆಗ್ತಾ ಆಕೆ. ಅವ ತಪ್ಪದಾರಿ ಹಿಡಿದ್ರೆ ಮತ್ತೆ ಈಕಿನ ಸುಧಾರಿಸ್ತಾಳ. ಕಾಳಿ ಅವತಾರ ಅಂತಂದ್ರೆ ಈ ಮಹಿಷಾಸುರನ ಹೆಂಗ ಮರ್ದನ ಮಾಡಿದ್ಲ ದೇವಿ ಆಕಿ, ಹಂಗಾಕಿ ಅವನ್ನ ಇದು ಮಾಡಂಗಿಲ್ಲ. ಅವ್ನ್ ಸರಿ ದಾರಿಗೆ ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ತದೆ, ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ತದೆ ಅಂತ ಸರಿ ದಾರಿಗೆ ತರ್ತಾ ಆಕಿ. ತನ್ನ ಸಂಸಾರ ಸರಿ ನಡಿಬೇಕಲ್ಲ, ಒಂದ್ ಎರಡು ಚಕ್ರ ಇದ್ರ ಅಷ್ಟ ರಥ ನಡೀತದ, ಒಂದ ಗಾಲಿ ಮೇಲೆ ರಥ ನಡಕ್ ಆಗಂಗಿಲ್ಲ, ಮುಗ್ಗುರ್ಸೋ ಬೀಳ್ತದ. ಅದಕ್ಕಾಕಿ ಆ ವಿಚಾರ ಮಾಡಿ ತನ್ನ ಗಂಡಗ ಒಳ್ಳೆ ರೀತಿಲೇ ಸರಿ ದಾರಿಗೆ ತರ್ತಾ. ಒಂದು ಯಾರ ತಪ್ಪು ಗಂಡ ಒಬ್ಬ ತಪ್ಪು ದಾರಿ ಹಿಡಿದ್ರೆ ಒಳ್ಳೇದಿರುತ್ತೆ, ಸರಿ ದಾರಿ ತರ್ತ. ಆಮೇಲೆ ಪರಸ್ತ್ರೀನ ಹೊಗಳಿದ್ರೆ ಬಹಳ ಸಿಟ್ಟು ಬರ್ತದೆ ಯಾವಾಗ್ಲೂ ಸ್ತ್ರೀಯರಿಗೆ, ಚಾಮುಂಡಿ ಆಗ್ಬಿಡ್ತಾರೆ. ಹ್ಮ್, ಪರಸ್ತ್ರೀನ ಹೊಗಳಿದ್ರೆ ಚಾಮುಂಡಿ ಆಗ್ತಾ ಹಾಕಿ. ಯಾವಾಗ್ಲೂ ನಾವು ಈಗ ಒಂದ್ ಸೌಂದರ್ಯದಿಂದ ಒಂದ್ ವ್ಯಕ್ತಿತ್ವ ರೂಪಿಸಕ್ ಆಗಂಗಿಲ್ಲ ಯಾವ ಸ್ತ್ರೀಗಾತ. ಬರೀ ಒಂದ್ ಸೌಂದರ್ಯ ನೋಡಿದ್ರೆ ಅಕಿ ಚಂದದಾಳ ಅಂತ ಅಷ್ಟೇ ಅಂತೇವೆ ನಾವು, ಆ ವ್ಯಕ್ತಿ ಚಂದದಾನ ಅಂತೇವಿ. ಬಟ್ ಅವ್ರದ್ದು ಏನು ಯೋಗ್ಯತೆ ಇರ್ತದೆ ನಮ್ಗೆ ಕಾಣಂಗಿಲ್ಲ, ಕಾಣ್ತದೆ ಕಾಣಂಗೇ ಇಲ್ಲ. ಅವ್ರ ಕೆಲಸದಿಂದ, ಅವ್ರು ಮಾಡೋ ಇದ್ರ ಮೇಲೆ, ಕೆಲಸದ ಮೇಲೆ, ಅವ್ರ ಮಾತ ಮೇಲೆ, ಅವ್ರ ಒಂದ್ ದೃಢ ನಿರ್ಧಾರ ಯಾವ್ ತಗೊಂತಾರೆ, ಹೆಂಗ್ ಮಾತಾಡ್ತಾರೆ, ಅವ್ರ ಯೋಗ್ಯತೆ ಏನ್, ಅವ್ರದ್ ಬಿಹೇವಿಯರ್ ಹೆಂಗಿರ್ತದ, ಎಲ್ಲಾರು ನೋಡ್ತಾರ. ಅವ್ರು ನೋಡಿ ಈ ಮನುಷ್ಯ ಬಹಳ ಒಳ್ಳೆಯವನ, ಈ ಮನುಷ್ಯ ಚಲೋದನ, ಈ ಮನುಷ್ಯ ಹಂಗಿಲ್ಲ, ಒಳ್ಳೆ ಮನುಷ್ಯನ. ನೀವು ನೋಡ್ಲಿಕ್ಕೆ ಬೇಕಾದಂಗ ಇದ್ರಲ್ಲಿ ಅವ್ರು ಅವನೊಂದು ಒಂದ್ ಗುಣ ಇರ್ತದಲ್ಲ, ಆ ಗುಣದ ಪ್ರಭಾವ ಅವ್ನ ಮುಖದ ಮ್ಯಾಗ ಬರ್ತದೆ ಯಾವಾಗ್ಲೂ. ಈಗ ನೀವು ನೋಡಕ್ ಬೇಕಾಷ್ಟು ಚಂದಿರ್ರಿ, ಒಂದು ಕೆಟ್ಟಿದ್ರ ಅವ್ನ ಮುಖದ ಮೇಲೆ ಕೆಟ್ಟ ಕಳಾನ ಬರ್ತದೆ, ಆಟೋಮೆಟಿಕ್ ಕೆಟ್ಟ ಕಳ ಬರ್ತದೆ. ಅದಕ್ಕೆ ಸ್ತ್ರೀಗೆ ಗಂಡ ಹಂಗೆ ಇನ್ನೊಬ್ಬ ಪರಸ್ತ್ರೀ ನೋಡೋದು ಆಗ ಬರಂಗಿಲ್ಲ ಆಕೆಗೆ. ಮತ್ತ ಗಂಡ ಚಂದ ಇಲ್ಲದ್ರು ಆಕಿ ಅಕ್ಸೆಪ್ಟ್ ಮಾಡ್ಕೊಂತಾಳ. ಆಕಿ ಎದಕ್ಕ ತನ್ನ ಗಂಡನ ಗುಣ ಒಳ್ಳೆಯವದವ, ತನ್ನ ಗಂಡ ಎಷ್ಟು ಯೋಗ್ಯವಂತದಾನ, ತನ್ನ ಗಂಡ ಸಂಸಾರ ಜವಾಬ್ದಾರಿ ನಿಭಾಯಿಸ್ಲಿಕ್ಕೆ ಹೆಂಗದಾನ, ತನ್ನ ಮಕ್ಕಳಿಗೆ ತಂದದಾನ, ಎಲ್ಲಾನು ವಿಚಾರ ಮಾಡ್ತಾಕಿ, ನನ್ನೂ ಸರಿ ನೋಡ್ಕೊಂಡಾನ. ಹಿಂಗಾಗಿ ಒಂದು ಪಾಸಿಟಿವ್ ಇದು ವಿಚಾರ ಬರ್ತೈತೆ ಆಕೆಗೆ. ಗಂಡ ನೋಡಿದ್ರು ಆತ ಯಾರ್ದ ಆತ, ಅದಕ್ಕೆ ಗಂಡ ತಪ್ಪದಾರಿ ಹಿಡಿದ್ರೆ, ಇನ್ನೊಬ್ಬರನ್ನ ಹೆಣ್ಮಗಳು ನೋಡಿದ್ರೆ ಆಕಿಗೆ ಬಹಳ ಸಿಟ್ಟು ಬರ್ತದೆ, ಚಾಮುಂಡಿ ಆಗ್ಬಿಡ್ತಾ ಆಕೆ. ಆಮೇಲೆ ತವರು ಮನೆಯವ್ರನ್ನ ಕಡೆಗಣಿಸಿದ್ರೆ ಚಂಡಿ ಆಗ್ಬಿಡ್ತಾ. ಯಾರಿಗೆ ಆತ, ಯಾರಿಗೂ ರೆಸ್ಪೆಕ್ಟ್ ಬೇಕು. ತವ್ರ ಮನೆಯವ್ರ ಆತ, ಈ ಕಡೆ ಆತ, ಆ ಕಡೆ ಆತ, ಎಲ್ಲಾ ತಂದೆ ತಾಯಿನೋ ಆತ, ಈ ಗಂಡ ಮನೆಯವ್ರ ಆತ, ಹೆಣ್ಣು ಮನೆಯವ್ರ ಆತ. ಒಂದ್ ತಾಯಿ ಅಂದ್ರೆ ಫಸ್ಟ್ ತಾಯಿ ಅಂತ ನಾವು ಇದು ಮಾಡ್ಬೇಕು. ತಾಯಿ ಅಂದ್ರೆ ಎಲ್ಲಾ ತಾಯಿ ಅಂದ್ರೆ 9 ತಿಂಗಳ ಹತ್ತು ಹೆತ್ತು ಡಿಲಿವರಿ ಮಾಡ್ಕೊಂಡಿರ್ತಾರೆ, ಮತ್ತ ಅಷ್ಟೇ ಕಷ್ಟ ಅನುಭವಿಸಿರ್ತಾರ. ಈ ಕಡೆ ಗಂಡನ ಮನೆಯವರಾಗ್ಲಿ ಹೆಣ್ಣು ಮನೆಯವರಾಗ್ಲಿ ಅಷ್ಟೇ ಕಷ್ಟ ಅನುಭವಿಸಿರ್ತಾರ. ಅವ್ರು ಯಾರು ಇದು ಮಾಡ್ಕೊಂಡು ಹೆಣ್ಣು ಮನೆಯವರು ಅಷ್ಟೇ ಕಷ್ಟ ಅನುಭವಿಸ್ತಾರೆ, ಗಂಡ ಮನೆಯವರು ಕಷ್ಟ ಅನುಭವಿಸಂಗಿಲ್ಲ, ಅವ್ರು ಅನುಭವಿಸಿರ್ತಾರೆ, ಇವ್ರು ಅನುಭವಿಸಂಗಿಲ್ಲ, ಯಾವುದೂ ಇಲ್ಲ. ಅದು ಒಂದ್ ತಾಯಿ ಅಂದ್ರೆ ಎಲ್ಲ ಕಷ್ಟ ಪಡ್ತಾಳೆ ಆಕೆ. ಆಕಿಗೆ ಎಲ್ಲರಿಗೂ ರೆಸ್ಪೆಕ್ಟ್ ಫಸ್ಟ್ ನಾವು ಏನ್ ಮಾಡ್ಬೇಕು, ಮನುಷ್ಯರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಫಸ್ಟ್, ಯಾವ್ದೇ ಮನುಷ್ಯ. ನಂತರ ಅವ್ರ ಸಂಬಂಧಕ್ಕೆ ಬೆಲೆ, ಸಂಬಂಧ ನೆಕ್ಸ್ಟ್, ಫಸ್ಟ್ ಮನುಷ್ಯತ್ವಕ್ಕೆ ಬೆಲೆ ಕೊಡ್ಬೇಕು. ಒಂದ್ ಮನುಷ್ಯ ಅಂತ ಹೇಳಿ ಅವ್ರು ರೆಸ್ಪೆಕ್ಟ್ ಕೊಡ್ಬೇಕು, ಅವ್ರ ಮನೆಯವರಾಗ್ಲಿ ನಮ್ಮ ಮನೆಯವರಾಗ್ಲಿ ಯಾರಿಗೇ ಆಗ್ಲಿ, ನಾವು ಅವ್ರಿಗೆ ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಅಂತ. ಇಬ್ರು ರೆಸ್ಪೆಕ್ಟ್ ಕೊಟ್ರೆ ಅದೊಂದು ನಮ್ಗ ನಮ್ ಇದಕ್ಕೆ ವ್ಯಕ್ತಿತ್ವಕ್ಕೊಂದು ಮೆರಗು ಕೊಟ್ಟಂಗ ಸ್ತ್ರೀ ಅಂದ್ರೆ. ಆಮೇಲೆ ಈ ಸ್ತ್ರೀ ಅನ್ಕೊಳ್ಳಿ ಏನಾಗ್ಬಿಡ್ತದೆ ಅಂತಂದ್ರೆ, ಒಂದ್ ಗಂಡಿನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳ ಅಂತ ಹೇಳ್ಬಿಡ್ತಾರೆ ಎಲ್ಲದಕ್ಕೂ. ಈಗ ಅದ ಸರ್ವಸಾಮಾನ್ಯ ಆಗ್ಬಿಟ್ಟ, ಒಂದ್ ಗಂಡಿನ ಅಭ್ಯುದಯಕ್ಕೆ ಅವಂದೇನ್ ಯಶಸ್ಸಿಗೆಲ್ಲ ಒಂದ್ ಸ್ತ್ರೀ ಇರ್ತಾಳ, ಅದು ಎಲ್ಲದಕ್ಕೂ ಆಗುವಂಗಿಲ್ಲ, ಇರ್ತಾರ ಇಲ್ಲ ಅನ್ನಂಗಿಲ್ಲ. ಬಟ್ ಇದು ಅವಕಾಶ ಗಂಡಸಿಗೂ ಕೊಡ್ಬೇಕಂತ ನಾನು. ಅವರು ಇರ್ತಾರಲ್ಲ ಒಂದ್ ಹೆಣ್ಣಿಂದ, ಅವರು ಸಹಾಯ ಮಾಡ್ತಾರ. ನಾವೇನ್ ಮಾಡ್ತೇವೆ, ಎಲ್ಲದಕ್ಕೂ ಸ್ತ್ರೀನ ಮಾಡ್ತಾಳ, ಗಂಡನ ನೋಡ್ಕೋತಾಳ, ಮಕ್ಕಳನ್ನು ನೋಡ್ಕೋತಾಳ, ಸಮಾಜದೊಳಗೆ ಕೆಲಸನೂ ಮಾಡ್ತಾಳ, ಮನೆಯನ್ನು ನೋಡ್ಕೋತಾಳ ಅಂತ ನಾವ್ ಹೇಳ್ತೇವೆ. ಬಟ್ ಅದ್ರ ಹಿಂದೆ ಅವ್ರು ಗಂಡಸರ್ದು ಇರ್ತೈತೆ, ಅವರು ಹೆಲ್ಪ್ ಮಾಡಿರ್ತಾರೆ ಎಲ್ಲ ರೀತಿನು. ಆದ್ರೆ ನಾವು ಗಂಡಸರಿಗೂ ಮೆನಸಿಗೂ ಈ ರೀತಿ ಅವಕಾಶ ಕೊಡ್ಬೇಕಲ್ಲ, ಅವಕಾಶ ಕೊಟ್ಟಾಗ ಅವ್ರು ಮಾಡೇ ಮಾಡ್ತಾರ. ಅವರಲ್ಲಿ ಏನು ಶಕ್ತಿ ಕಮ್ಮಿ ಇಲ್ಲ, ಶಕ್ತಿ ಕಮ್ಮಿ ಇಲ್ಲ ಗಂಡಸರ ಕಡೆ. ನಾವು ಅವಕಾಶ ಕೊಡಂಗಿಲ್ಲ, ಪಾಪ ಅವರು ಹಿಂಗ್ ಮಾಡ್ಕೊಂಡು ಸುಮ್ನೆ ಕೂತ್ ಬಿಡ್ತಾರೆ, ಎಲ್ಲದಕ್ಕೂ ಹೆಂಗಸರ್ನ ಒಗಳತ್ತೇವೆ ನಾವು. ಬಟ್ ಗಂಡಸರಿಗೂ ಅದ ಎಬಿಲಿಟಿ ಅದ ಅವ್ರ ಕಡೆ. ಒಂದ್ ನಾವೇನ್ ಮಾಡ್ತೇವಲ್ಲ ಅದು ಅವ್ರು ಕೊಡ್ಬೇಕು. ಅದಕ್ಕ ನಾ ಏನ್ ಹೇಳ್ತೀನಿ, ಒಂದ್ ಸ್ತ್ರೀ ಹಿಂದೆ ಒಂದ್ ಪುರುಷ ಇದ್ದೇ ಇರ್ತಾನೆ, ಅವ್ರಿಗೂ ನಾವು ಸನ್ಮಾನ ಮಾಡ್ಬೇಕು. ಆಮೇಲೆ ಹೆಣ್ಣು ಹುಡುಗಿಯರ ಕೆಲಸ ಮಾಡ್ಬೇಕಂತ ಹೇಳ್ತಾನೆ ಯಾವ್ದೇ ರೀತಿ ಆಗ್ಲಿ, ಯಾಕಂದ್ರೆ ಅವ್ರ ಪ್ರತಿಭೆ ತೋರ್ಸಕ ಅವ್ರಿಗೆ ಅವಕಾಶ ಇಲ್ಲಲ್ಲ. ಪ್ರತಿಭೆ ಹೆಂಗ್ ತೋರಿಸ್ಬೇಕು, ಅವ್ರು 4 ವಡಿಯೊಳಗ ಮನೆಯೊಳಗನ ಅಡಿಗೆ ಮಾಡ್ಕೊಳ್ದು, ಮಕ್ಕಳು ನೋಡ್ಕೊಳ್ದು, ಇದ ಮಾಡ್ಕೊತ್ ಕೊಡ್ತಾರೆ. ಮನುಷ್ಯ ಸಂದರ್ಭ ಒಂದೇ ರೀತಿ ಇರಂಗಿಲ್ಲ, ಒಂದು ಒಮ್ಮೊಮ್ಮೆ ಏನೋ ಒಂದ್ ದುಡ್ಡಿಂದ ಇದು ಬರ್ಬೋದು, ಒಂದು ಅನಾರೋಗ್ಯದ ಇದಕ್ಕೆ ಬರ್ಬೋದು, ಅವಾಗ ಹೆಣ್ಣು ಹೊರಗೆ ಬೀಳ್ಬೇಕಾಗ್ತೈತಿ. ಬೀಳ್ಬೇಕಾರ ಆಕೆಗೆ ಆ ಶಕ್ತಿ ಇರಂಗಿಲ್ಲ, ಮೊದ್ಲಿಂತರು ಮೊದ್ಲು ಒಳಗಿದ್ದು ಆಕೆ ಹೆಂಗೆ ಎಕ್ಸ್ಪೋಸ್ ಆಗ್ಬೇಕು ಹೊರಗೆ ಹೋಗ್ಬೇಕಾರೆ, ಆ ಶಕ್ತಿನ ಬರಂಗಿಲ್ಲ ಆಕೆಗೆ. ಅದಕ್ಕೆ ಏನಾಗಲಿ, ಒಂದ್ ಹೆಣ್ಣು ಹುಡುಗಿ ಆದ್ಮೇಲೆ ಎಷ್ಟು ಕಲ್ತಿರ್ತಾರಲ್ಲ ಅದ ವಿದ್ಯಾ ವೇಸ್ಟ್ ಮಾಡ್ಕೋಬಾರ್ದು. ಕಲ್ತಿದ್ ವಿದ್ಯಾನ 4 ಮಂದಿಗೆ ಹೇಳ್ಕೋತ ಹೋಗ್ಬೇಕು, ದಾನ ಮಾಡ್ಬೇಕು, ವಿದ್ಯಾ ದಾನ ಮಾಡ್ಬೇಕು. ಆಮೇಲೆ ಅದು ಹೇಳ್ಕೋದ್ರಿಂದ ಆಕೆ ಕಾನ್ಫಿಡೆಂಟ್ ಜಾಸ್ತಿ ಆಗ್ತೈತಿ, ಒಂದು ಅವ್ರ ಮನೆಗೂ ಹೆಲ್ಪ್ ಆಗ್ತೈತೆ ಆಕೆಂತ್ರ. ಆಕಿನೂ ಒಂದು ದೃಢ ನಿರ್ಧಾರ ಮ್ಯಾಲೆ ನಿಲ್ತಾಳಕೆ, ನಾ ಏನಾದ್ರೂ ಎದುರಿಸಬಲ್ಲೆ ಮಾಡಬಲ್ಲೆ ಅಂತ ಒಂದು ನಿರ್ಧಾರ ತಗೊಂತಾಳೆ ಸ್ತ್ರೀ. ಅದಕ್ಕೆ
1: ಅಂದ್ರೆ ನಿಮ್ ಮಾತಿನ ಪ್ರಕಾರ ಮಹಿಳೆ ಆದವಳು 4 ಗೋಡೆ ಮಧ್ಯೆ ಕೂಡಬಾರ್ದು. ಇದುವರೆಗೂ ಕೇಳಿದಿರಿ ಮಹಿಳಾ ವೇದಿಕೆ ಕಾರ್ಯಕ್ರಮವನ್ನ. ನಮ್ಮೊಂದಿಗಿದ್ದವರು ಶ್ರೀಮತಿ ಅನ್ನಪೂರ್ಣ ಅಂಗಡಿಯವರು. ಮತ್ತಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998339.

ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಅನುಪಮ. ಇವತ್ತು ನಾನು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದಂತಹ, ಜ್ಞಾನಪೀಠ ಪ್ರಶಸ್ತಿ ಪಡೆದ, ಕನ್ನಡದ ವರಕವಿ ಎಂದು ಪ್ರಖ್ಯಾತಿ ಪಡೆದಿರುವ ದರಾ ಬೇಂದ್ರೆಯವರ ಕಿರುಪರಿಚಯವನ್ನ ಮಾಡಿಸ್ತಾ ಇದ್ದೀನಿ. ಹಾಗೇನೆ ಅವರು ರಚಿಸಿದ ಕೆಲವೊಂದಷ್ಟು ಹಾಡುಗಳು ನಿಮಗಾಗಿ. ಕಾರ್ಯಕ್ರಮದ ಆರಂಭದ ಗೀತೆ ದರಾ ಬೇಂದ್ರೆಯವರು ರಚಿಸಿದಂತಹ ಸುಪ್ರಸಿದ್ಧ ಗೀತೆ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ.

ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಭಾವಸಂಗಮ. ನಾನು ಬೇಂದ್ರೆಯವರ ಬಗ್ಗೆ ಮಾತಾಡ್ತಾ ಇದ್ದೆ. ಬೇಂದ್ರೆ ಅಂದರೆ ವೇದ ಮಂತ್ರಗಳನ್ನು ಪಠಿಸುವಂತಹವರು ಅಂತ ಅರ್ಥ. ಬೇಂದ್ರೆಯವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ಬೇಂದ್ರೆಯವರ ತಂದೆಯ ಹೆಸರು ರಾಮಚಂದ್ರ ಬೇಂದ್ರೆ ಹಾಗೂ ತಾಯಿಯವರ ಹೆಸರು ಅಂಬಿಕಾದೇವಿ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ. ಇವರ ಕಾವ್ಯನಾಮ ಅಂಬಿಕಾತನೇಯ ದತ್ತ. ಇಲ್ಲಿ ಇವರ ಹೆಸರು ಮತ್ತು ಕಾವ್ಯನಾಮ ನಾವೇನಾದರೂ ಗಮನಿಸಿದರೆ ಅವರ ತಂದೆ ತಾಯಿಯರ ಹೆಸರನ್ನು ನಾವು ಇಲ್ಲಿ ಕಾಣಬಹುದು. ಕಾರ್ಯಕ್ರಮದಲ್ಲಿ ಈಗೊಂದು ಗೀತೆ ನಿಮಗಾಗಿ.

ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಭಾವಸಂಗಮ. ಮತ್ತೆ ಪ್ರೀತಿಯ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಬೇಂದ್ರೆಯವರ ಬಗ್ಗೆ. ಬೇಂದ್ರೆಯವರ ಬದುಕು ತುಂಬಾ ದೊಡ್ಡ ಬದುಕು. ಬೇಂದ್ರೆಯವರು ತಮ್ಮ ಇಡೀ ಜೀವನವನ್ನ ಬಹಳ ಕಷ್ಟದಲ್ಲಿ ಕಳೆದರೆ ಇವರ ನರಬಲಿ ಅನ್ನುವಂತಹ ಕವನ ಸಂಕಲನ ಪ್ರಕಟಣೆ ಆದಾಗ ಬ್ರಿಟಿಷ್ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಬೇಕಾಗಿ ಬಂತು. ಅದೇ ಸಮಯದಲ್ಲಿ ಇವರನ್ನ 3 ತಿಂಗಳುಗಳ ಕಾಲ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಇಟ್ಟರು. ಹಾಗೇನೆ ಇವರನ್ನ ಕರ್ನಾಟಕದಿಂದ ಬಹಿಷ್ಕಾರ ಕೂಡ ಮಾಡಿದ್ರು. ಮತ್ತೆ ಕರ್ನಾಟಕದಲ್ಲೂ ಎಲ್ಲೂ ಇವರಿಗೆ ಕೆಲಸ ಕೊಡಬಾರದು ಅಂತ ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ರು. ಹೀಗೆ ಇವರ ಇಡೀ ಬದುಕು ಉದ್ಯೋಗ ನಿರುದ್ಯೋಗಗಳ ಮಧ್ಯೆಯೇ ಕಳೆದರೂ ಸಹ ಧೃತಿಗೆಡದ ಕವಿ ಚೇತನ್

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಭಾವಸಂಗಮ. ನಾನು ಮಾತಾಡ್ತಾ ಇದ್ದೀನಿ ಬೇಂದ್ರೆಯವರ ಬಗ್ಗೆ. ಬೇಂದ್ರೆಯವರ ಬದುಕು ತುಂಬ ದೊಡ್ಡ ಬದುಕು ಅಂತ ಹೇಳ್ತಾ ಇದ್ದೆ. ಬೇಂದ್ರೆಯವರು ತಮ್ಮ ಇಡೀ ಜೀವನವನ್ನು ಬಹಳ ಕಷ್ಟದಲ್ಲಿ ಕಳೆದರು. ಅವರು ತಮ್ಮ ಬದುಕಿನ ಅನೇಕ ನೋವುಗಳಿಗೆ ಕವಿತೆಯ ರೂಪ ಕೊಟ್ಟು ಕವಿತೆಗಳನ್ನಾಗಿ ಮಾಡಿದರು. ಬೇಂದ್ರೆಯವರು ಒಟ್ಟಾರೆ 1400 ಕ್ಕಿಂತ ಹೆಚ್ಚು ಕವಿತೆಗಳನ್ನು ರಚಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಈಗೊಂದು ಗೀತೆ ನಿಮಗೆ.

ಮುಂದಿನ ಸಂಚಿಕೆಯಲ್ಲಿ ಬೇಂದ್ರೆಯವರ ಬರವಣಿಗೆಗಳ ಬಗ್ಗೆ, ಬೇಂದ್ರೆಯವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲೇಗೌಡರ್ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಸರ್, ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ, ಇದರ ಕುರಿತು ಕಿರು ಪರಿಚಯ ಅಲ್ಲಿಂದ ಆರಂಭ ಮಾಡೋಣ.
1: ಪಶು ಸಂಗೋಪನಾ ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರದ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ, ನಮ್ಮ ಜಾನುವಾರು ಮಾಲೀಕರಿಗೆ ಪ್ರಾಣಿಗಳ ಆರೋಗ್ಯ ಹಾಗೂ ಪ್ರಾಣಿಗಳ ಆರೋಗ್ಯದ ರಕ್ಷಣೆಗಾಗಿ ಇರುವಂತ ಇಲಾಖೆ ಬೇಸಿಕಲಿ. ಅದರ ಜೊತೆಗೆ ನಾವು ಎನಿಮಲ್ ಹಸ್ಬೆಂಡ್ರಿ ಪಶುಪಾಲನಾ ಇದ್ರ ಬಗ್ಗೆನೂ ಚಿಕಿತ್ಸೆಯ ಜೊತೆಗೆ ನಮ್ಮ ಇಲಾಖೆಯಿಂದ ರೈತರಿಗೆ ಅವಶ್ಯಕವಿರುವ ಎಲ್ಲ ವಿಸ್ತೀರ್ಣ ಚಟುವಟಿಕೆ ಆಗಲಿ ಹಲವು ಯೋಜನೆಗಳನ್ನ ಸರ್ಕಾರ ಕೂಡ ಮಾಡಿದೆ. ಅದರ ಬೆನಿಫಿಟ್ ನಾವು ತಲುಪಿಸೋಕೆ ನಮ್ಮ ಇಲಾಖೆ ಮುಖಾಂತರ ನಾವು ಅದನ್ನ ಎಲ್ಲ ರೈತರಿಗೆ ತಲುಪಿಸ್ತೀವಿ.
0: ಸರ್, ಅಂತ ಸಂದರ್ಭದಲ್ಲಿ ಈಗ ಪ್ರಮುಖ ಯೋಜನೆಗಳು ಯಾವುವು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಸೇವೆಗಳು ಕರ್ನಾಟಕ ನಮ್ಮ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ಈಗಾಗಲೇ ಸರ್ಕಾರ ಕೊಡ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್, ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಹೇಳಿ ಒಂದು ಯೋಜನೆ ಇದೆ. ಅದರಡಿ ಉದ್ದಿಮೆದಾರರಿಗೆ ಪ್ರೋತ್ಸಾಹ ನೀಡಲು ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಏನ್ ಹೇಳ್ತೀವಿ, ಅದರಲ್ಲಿ ಕುರಿ ಹಾಗೂ ಮೇಕೆಗಳನ್ನ ಸ್ಥಾಪಿಸಲಿಕ್ಕೆ 50% ಸಹಾಯಧನ, ಕೋಳಿಗಳ ಘಟಕ ಸ್ಥಾಪಿಸೋದಿರಲಿ ಅದಕ್ಕೂ 50% ಸಹಾಯಧನ, ಹಂದಿ ಸಾಕಾಣಿಕೆಗಾಗಿನೂ 50% ಸಹಾಯಧನ ಇರುತ್ತೆ. ಹಾಗೆಯೇ ರಸಮೇವು ಏನಾದರೂ ಅವರು ಮಾಡಿಕೊಳ್ತೀವಿ ಅಂತ ಹೇಳಿ ಮೇವು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದೇ ಆದಲ್ಲಿ ಅದಕ್ಕೂ 50% ಸಹಾಯಧನ ಇರುತ್ತೆ. ಕುರಿ ಹಾಗೂ ಆಡುಗಳ ಘಟಕಗಳನ್ನು ಸ್ಥಾಪಿಸಲು ಮ್ಯಾಕ್ಸಿಮಮ್ 1 crore ಅವರು ಘಟಕವನ್ನು ಸ್ಥಾಪಿಸಬಹುದು. ಅದರಲ್ಲಿ ಸುಮಾರು 50 lakh ಸಹಾಯಧನ ದೊರಕುತ್ತೆ. ಹಾಗೆ ಉಳಿದ ಕೋಳಿಗಳಲ್ಲಿ 30 lakh ಘಟಕದ ಯೋಜನೆ ಅದನ್ನ ನಾವು ಕೊಡ್ತೀವಿ. ಹಂದಿ ಸಾಕಾಣಿಕೆಗೂ ಸುಮಾರು 30-50 lakh ಘಟಕ ಯೋಜನೆ ಇರುತ್ತೆ. ಅದರಲ್ಲಿ 50% 50% ಸಬ್ಸಿಡಿ ಕೊಡ್ತೀವಿ ಸಹಾಯಧನವನ್ನ. ಹಾಗೆ ಮೇವು ಸಂಸ್ಕರಣಾ ಘಟಕಕ್ಕೆ 1 crore ವರೆಗಿನ ಆ ಘಟಕದ ವೆಚ್ಚದಲ್ಲಿ 50% ಸಹಾಯಧನ ನೀಡಲಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಆನ್ಲೈನ್ ಅಪ್ಲಿಕೇಶನ್ ಇದೆ. ಇದು ಎಲ್ಲರೂ ಗೂಗಲ್ಗೆ ಹೋಗಿ ಅಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ EDP ಅಂತ ಹೇಳಿ ಟೈಪ್ ಮಾಡಿದಲ್ಲಿ ತಕ್ಷಣ ಅದು ಓಪನ್ ಆಗುತ್ತೆ ಆ ವೆಬ್ಸೈಟ್. ಅದರಲ್ಲಿ ನೀವೇ ನಿಮ್ಮ ಅಪ್ಲಿಕೇಶನ್ ಅನ್ನ ಅಪ್ಲೋಡ್ ಮಾಡಬಹುದು. ಯಾವುದೇ ಅಂದ್ರೆ ಮತ್ತೊಂದು ಆಫೀಸಿಗೆ ಆಗ್ಲಿ ಇನ್ನೊಂದ್ ಕಡೆ ಆಗ್ಲಿ ಅಡ್ಡಾಡೋದು ತೊಂದರೆ ಆಗದಂಗೆ ನೇರವಾಗಿ ರೈತರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಈ ಒಂದು ಯೋಜನೆಯನ್ನ ಆನ್ಲೈನ್ ಮುಖಾಂತರನೇ ತಮ್ಮ ಅರ್ಜಿಯನ್ನ ಸಲ್ಲಿಸಬಹುದು ಇದರಲ್ಲಿ.
0: ಸರ್, ಆನ್ಲೈನ್ ಅಂತ ಹೇಳಿದ್ರೆ ಮತ್ತಿನ್ನೆಲ್ಲ ಫೆಸಿಲಿಟೀಸ್ ಸೌಲಭ್ಯಗಳು ಆನ್ಲೈನ್ ಮುಖಾಂತರ ರೈತರು ಮಾಡಬಹುದು ಏನಾದ್ರೂ
1: ಇದರ ಜೊತೆಗೆ? ಈಗ ಇದು NLM EDP ಪ್ರೋಗ್ರಾಮ್. ಇದರ ಜೊತೆಗೆ ನಾವು ಇನ್ಶೂರೆನ್ಸ್ ಸ್ಕೀಮ್ನು ಇದೆ ನಮ್ದು. ಜಾನುವಾರುಗಳಿಗೆ ಈಗಾಗಲೇ ವಿಮೆಯನ್ನು ಮಾಡಿಸಿ ಅದರಲ್ಲಿ 85% ಸಹಾಯಧನವನ್ನ ಸರ್ಕಾರ ನೀಡುತ್ತೆ. 15% ವಂತಿಗೆಯನ್ನ ರೈತರು ತುಂಬಬೇಕು. ಒಂದು ರಾಸಿಗೆ ಗರಿಷ್ಠ 60,000 ವರೆಗೆ ವಿಮೆಯನ್ನ ನಾವು ಕವರ್ ಮಾಡ್ತೀವಿ. ಅದರ ಜೊತೆಗೆ ಒಬ್ಬ ಫಲಾನುಭವಿ 5 ರಾಸುಗಳವರೆಗೆ ಈ ಪ್ರಯೋಜನ ಪಡೆದುಕೊಳ್ಬಹುದು.
0: ಸರ್, ರೈತರಿಗೆ ಈ ಜಾನುವಾರು ವಿಮಾ ಯೋಜನೆಯಿಂದ ಮತ್ತೆ ಯಾವ ರೀತಿ ಅನುಕೂಲವಾಗುತ್ತೆ ಸ್ವಲ್ಪ ತಿಳಿಸಿ.
1: ಈಗ ನಾವು ಈಗಾಗಲೇ ಇಲಾಖೆಯಿಂದ ರೈತರ ಜಾನುವಾರುಗಳ ರಕ್ಷಣೆಗಾಗಿ ಹಲವು ಲಸಿಕಾ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಅದರಲ್ಲಿ ಕಾಲು ಮತ್ತು ಬಾಯಿ ಬೇನೆ, ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಇದು. ಇದರಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿರುವಂತಹ ಪ್ರತಿಯೊಂದು ಜಾನುವಾರಿಗೆ, ದೊಡ್ಡ ಜಾನುವಾರಿಗೆ, ಕ್ಯಾಟ್ಲ್ಯಾಂಡ್ ಬಫೆಲೋ ನಾವೇನು ಹೇಳ್ತೀವಿ ದೊಡ್ಡ ಜಾನುವಾರು ಅಂತ, ಅವುಗಳ ಎಲ್ಲವಕ್ಕೂ ನಾವು ಪ್ರತಿಯೊಬ್ಬರ ಮನೆಗೆ ತೆರಳಿ ನಮ್ಮ ಲಸಿಕಾದಾರರು ಈ ಲಸಿಕಾಕರಣ ಮಾಡ್ತಾರೆ. ಈ ರೋಗದಿಂದ ನಾವು 2030 ಮುಕ್ತ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕರ್ನಾಟಕ ಈಗಾಗಲೇ ಆ ದಿಶೆಯತ್ತ ದಾಪುಗಾಲು ಹಾಕಿದೆ. ಉಳಿದ ರಾಜ್ಯಗಳು ಸ್ವಲ್ಪ ಹಿಂದೆ ಇದ್ರೂ ನಾವು 2030 ಈ ರೋಗದಿಂದ ಮುಕ್ತ ಆಗ್ತೀವಿ ಅನ್ನೋ ಭರವಸೆ ನನಗಿದೆ. ಅದರ ಜೊತೆಗೆ ಎರಡನೇದಾಗಿ ಕಂದು ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ, ಗಳಲೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ, ಚಪ್ಪೆ ಬೇನೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ, ಕುರಿ ಮತ್ತು ಆಡುಗಳಲ್ಲಿ ಕರಳು ಬೇನೆ, PPR ಮತ್ತೆ ನೀಲಿ ನಾಲಿಗೆ ರೋಗ ಅಂತ ಹೇಳಿದವೆ, ಈ ಎಲ್ಲಾ ರೋಗಗಳ ವಿರುದ್ಧ ಲಸಿಕಾಕರಣ ಕಾರ್ಯಕ್ರಮ ನಾವು 1 ವರ್ಷದ ವಿವಿಧ ಹಂತಗಳಲ್ಲಿ ಅವು ನಾವು ಈಗಾಗಲೇ ನಮ್ಮ ಎಪಿಡಿಮಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅವರು ರೋಗ ಯಾವ ತಿಂಗಳಲ್ಲಿ ಉಲ್ಬಣಗೊಳ್ಳಬಹುದು ಅನ್ನೋದನ್ನ ನಮಗೆ ಮ್ಯಾಪಿಂಗ್ ಮಾಡಿ ಕೊಟ್ಟಿರ್ತಾರೆ. ಸೊ ಆ ಅವಧಿಗಿಂತ ಮುನ್ನವಾಗಿ ಕನಿಷ್ಠ 15 ದಿನ ಅಥವಾ 1 ತಿಂಗಳ ಮುನ್ನವಾಗಿ ಈ ಎಲ್ಲಾ ಲಸಿಕಾ ಕಾರ್ಯಕ್ರಮಗಳನ್ನ ನಾವು ಕೈಗೊಳ್ತಾ ಇರ್ತೀವಿ. ಈ ಲಸಿಕೆಯ ಹೊರತಾಗಿಯೂ ಕೆಲವೊಂದು ರೋಗಗಳಿಗೆ ಲಸಿಕೆ ಇಲ್ಲ. ಕೆಲವೊಂದು ಸಾರಿ ಆಕಸ್ಮಿಕವಾಗಿ ಎಲೆಕ್ಟ್ರಿಕ್ಯೂಷನ್ ಆಗಿರ್ಬಹುದು ಅಥವಾ ಹೊಟ್ಟೆ ಉಬ್ಬಿ ಏನಾದರೂ ಪಾಯ್ಸನ್ ತಿಂದು ಆ ರೀತಿ ಸಾವನ್ನಪ್ಪಿದಾಗ ರೈತರಿಗೆ ತುಂಬಲಾರದ ನಷ್ಟ ಆಗುತ್ತೆ. ಈ ನಷ್ಟ ಇದರಿಂದ ರೈತರು ಸಂಕಷ್ಟಕ್ಕೊಳಗಾಗ್ತಾರೆ. ಅವ್ರ ಇಡೀ ಕುಟುಂಬ ಏನು ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗಾಗಲೇ ತಮ್ಗೆ ಗೊತ್ತಿರಬಹುದು ಪ್ರತಿಯೊಂದು ಜಾನುವಾರು ಬೆಲೆ 100,000 ಹೆಚ್ಚಾಗಿದೆ. ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಈ ಹಣ ಬಹಳ ದೊಡ್ಡ ಮೊತ್ತವಾಗಿರೋದ್ರಿಂದ ಅವರಿಗೆ ಸಾವು ನೋವು ಉಂಟಾದಾಗ ದೊಡ್ಡ ಆಘಾತ ಆಗುತ್ತೆ, ಅವರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತದೆ. ಇದರಿಂದ ಅವ್ರನ್ನ ರಕ್ಷಿಸಿಕೊಳ್ಳಕ್ಕೆ ನಾವು ಈ ವಿಮಾ ಯೋಜನೆಯನ್ನ ತಂದಿದ್ದೀವಿ. ಈ ವಿಮಾ ಯೋಜನೆಯಲ್ಲಿ ಆಕಸ್ಮಿಕವಾಗಿ ಉಂಟಾಗುವ ಸಾವುಗಳಿಗೆ ತಕ್ಷಣ ಪರಿಹಾರದ ಧನ ಸಿಗುತ್ತೆ. ಆ ಯಾವ ಜಾನುವಾರು ಇದು ಡೆತ್ ಆಗಿರುತ್ತೆ ಅದರದ ಬೆಲೆ ಎಷ್ಟಿದೆ ಆ ಸಂಪೂರ್ಣ ಬೆಲೆಯನ್ನ ಅವರ ಅಕೌಂಟಿಗೆ DBT ಮೂಲಕ ವಿಮಾ ಕಂಪನಿಯಿಂದ ಕೊಡ ಮಾಡಿಸಲಾಗಿದೆ. ಇದರ ಜೊತೆಗೆ ನಾವು ವಿಮೆಯನ್ನ ಮಾಡಿದವರಿಗೆ ಕೆಲವೊಂದು ರೈತರು ಈ ವಿಮೆ ಯೋಜನೆಗೆ ಒಳಗಾಗದೆ ಇರಬಹುದು, ಅಂತವ್ರಿಗಾಗಿನೂ ನಮ್ಮ ರಾಜ್ಯ ಸರ್ಕಾರದಿಂದ 2 ಯೋಜನೆಗಳಿದಾವೆ. ಅದರಲ್ಲಿ ಅನುಗ್ರಹ ಎಕ್ಸ್ಗ್ರೇಷಿಯ ಅಂತೇಳಿ ನಾವು ಒಂದು ಯೋಜನೆಯನ್ನು ಕರಿತೇವೆ. ಇದರಲ್ಲಿ ಯಾವುದೇ ರಾಸು ಡೆತ್ ಆದರೆ ಅದಕ್ಕೆ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ 15,000 ಮೊತ್ತವನ್ನು, ದೊಡ್ಡ ರಾಸು ಡೆತ್ ಆದರೆ ಕರು ಆದರೆ ಅದಕ್ಕೆ 7,500, ಹಾಗೆ ಕುರಿ ಮತ್ತು ಆಡುಗಳಲ್ಲಿನೂ ಅದಕ್ಕೂ ಸಾವು ನೋವು ಉಂಟಾದಾಗ ಸೂಕ್ತವಾದ 7,500 ಅದರ ಬೆಲೆಗೆ ವಿಮೆಯನ್ನು ಕೊಡಮಾಡಲಾಗ್ತಿದೆ. ಇದು ಎಕ್ಸ್ಗ್ರೇಷಿಯ ಯೋಜನೆ, ಇದು ಸರ್ಕಾರದಿಂದ ವಿಮೆಗೆ ಒಳಗಾಗದೆ ಇರುವಂತ ಪ್ರಾಣಿಗಳಿಗೆ ದೊರಕುವಂತ ಸೌಲಭ್ಯ.
0: ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಅವರು ಕಾರ್ಯಕ್ರಮದಲ್ಲಿ ಸರ್ ವಿವರವಾದ ಮಾಹಿತಿ ಕೊಟ್ಟರೆ, ಇನ್ನೊಂದು ರೈತರಿಗೆ ಮೇವು ಅಭಿವೃದ್ಧಿಪಡಿಸಲು ಮತ್ತು ಗುಣಮಟ್ಟದ ಮೇವಿನ ಬೀಜಗಳನ್ನು ಪಡೆಯಲು ಇರುವ ಯೋಜನೆಗಳು ಯಾವುವು ಅದರ ಬಗ್ಗೆ?
1: ಈಗಾಗಲೇ ನಾವು ಸಾಕಷ್ಟು ಮೇವಿನ ಬೀಜಗಳನ್ನ ರೈತರಿಗೆ ಉಚಿತವಾಗಿ ಹಂಚ್ತಾ ಇದ್ದೀವಿ. ಇದರಲ್ಲಿ ಸೌತ್ ಆಫ್ರಿಕನ್ ಟಾಲ್ ಮೇಜ್ ಅಂತ ಬರುತ್ತೆ, ಇದು ಬಿಳಿ ಗೋಯಿನ ಜೋಳ ಮೆಕ್ಕೆಜೋಳ ಅಂತ ನಾವು ಏನ್ ಹೇಳ್ತೀವಿ, ಸುಮಾರು 8-10-12 ಅಡಿ ಅಷ್ಟು ಎತ್ತರ ಬೆಳೆಯುತ್ತೆ. ಸಾಕಷ್ಟು ಕಾಳಗಿಂತ ಹೆಚ್ಚು ಮೇವಿನ ಭಾಗ ಏನಿರುತ್ತೆ ಅದು ಬೆಳೆಯೋದ್ರಿಂದ ಉತ್ತಮ ಮೇವು ಆಗಿ ಇದು ಇರುವುದರಿಂದ ಈ ಬೀಜಗಳನ್ನು ನಾವು ರೈತರಿಗೆ ಉಚಿತವಾಗಿ, ಯಾವ ರೈತರ ಹತ್ರ ನೀರಾವರಿ ಸೌಲಭ್ಯ ಇದೆ ಅಥವಾ ಅವರು ಬೆಳೆಯೋಕ್ಕೆ ಇಚ್ಛೆ ಪಡ್ತಾರೆ ಅಂಥವರಿಗೆ ನಾವು ಈ ಬೀಜಗಳನ್ನು ಕೊಡಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಜೋಳದ ಮೇವಿನ ಬೀಜಗಳು, ಆಮೇಲೆ ಅಲಸಂದಿ ಬೀಜ, ಹಾಗೆಯೇ ಇನ್ನೂ ಹುಲ್ಲಿನ ರೂಟ್ ಸ್ಟೆಮ್ ಅಂತ ಹೇಳಿ ಕೊಡ್ತೀವಿ. ಹುಲ್ಲು ಬೆಳೆಯೋಕ್ಕೂ ಅವರಿಗೆ ಅವಶ್ಯಕ ಇರುವಂಥ ಸಾಮಗ್ರಿಗಳನ್ನು ನಮ್ಮ ಇಲಾಖೆ ಕೊಡಮಾಡ್ತಾ ಇದೆ.
0: ಖಂಡಿತ ಸರ್. ಆಗಲೇ ಲಸಿಕೆ ಬಗ್ಗೆ ಹೇಳಿದ್ರಿ, ಈಗ ಕರ್ನಾಟಕದಲ್ಲಿ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಕೈಗೊಳ್ಳುವ ಲಸಿಕೆ ಕಾರ್ಯಕ್ರಮಗಳು ಮತ್ತು ಯಾವುವು ಮತ್ತು ಅವು ಉಚಿತವೇ ಅದರ ಬಗ್ಗೆ?
1: ನಮ್ಮಲ್ಲಿ ಎಲ್ಲಾ ಲಸಿಕೆಗಳು ಉಚಿತವಾಗಿಯೇ ಇದೆ. ಈಗಾಗಲೇ ನಾನು ತಮ್ಗೆ ಹೇಳಿದ್ದೀನಿ, ಕಾಲು ಮತ್ತು ಬಾಯಿಬೇನೆ ರೋಗದ ವಿರುದ್ಧ ಹಾಕುವಂತ ಲಸಿಕೆ ಆಗಿರ್ಬಹುದು, ಕಂದು ರೋಗದ ವಿರುದ್ಧ ನಾವು ಹಾಕುವಂತ ಲಸಿಕೆ ಆಗಿರ್ಬಹುದು, ದೊಡ್ಡ ಜಾನುವಾರುಗಳಲ್ಲಿ HS ಅಂದ್ರೆ ಹೆಮರೇಜಿಕ್ ಸೆಪ್ಟಿಸಿಮಿಯ ಗಳಲೆ ರೋಗ, ಬ್ಲಾಕ್ ವಾಟರ್ ಅಂತ ಬರುತ್ತೆ ಚಪ್ಪೆ ಬೇನೆ ರೋಗ, ಈ ಎಲ್ಲಾ ರೋಗಗಳಿಗೆ ನಾವು ನೀಡಲಾಗುವ ಲಸಿಕೆ ಉಚಿತವಾಗಿಯೇ ಇರುತ್ತದೆ. ಇದರ ಜೊತೆಗೆ ಕುರಿ ಮತ್ತು ಆಡುಗಳಲ್ಲಿ ಎಂಟ್ರೋಟಾಕ್ಸಿಮಿಯ ಅಂತ ಬರುತ್ತೆ ಕರುಳು ಬೇನೆ, ಅದರ ಜೊತೆಗೆ PPR ಅಂತ ಹೇಳಿ ಇನ್ನೊಂದು ರೋಗ, ನೀಲಿ ನಾಲಿಗೆ ರೋಗ, ಇವುಗಳಿಗೂ ನಾವು ಲಸಿಕೆಯನ್ನ ಇಲಾಖೆಯಿಂದ ಕೊಡಮಾಡ್ತೇವೆ, ಇದೂ ಸಂಪೂರ್ಣವಾಗಿ ಉಚಿತವಾಗಿರ್ತದೆ.
0: ಸರ್, ಮೊಬೈಲ್ ಪಶು ಚಿಕಿತ್ಸಾ ಘಟಕಗಳು ಎಂದರೇನು ಮತ್ತು ಗ್ರಾಮೀಣ ಪ್ರದೇಶದ ರೈತರಿಗೆ ಇವು ಹೇಗೆ ಸಹಾಯ ಮಾಡುತ್ತದೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ನಗರೀಕರಣ ಹೆಚ್ಚಾದಂಗೆ ನಮ್ಮ ಪ್ರತಿಯೊಂದು ಹಳ್ಳಿಗೆ, ನಮ್ಮ 500 ಪಂಚಾಯಿತಿಯಲ್ಲಿ ಸುಮಾರು 285 ನಮ್ಮ ಸಂಸ್ಥೆಗಳಿದಾವೆ ಬೆಳಗಾವಿ ಜಿಲ್ಲೆಯಲ್ಲಿ. ಸಂಸ್ಥೆಗಳು ಇಲ್ಲದೆ ಇರೋ ಹಳ್ಳಿಗಳಿಗೆ ಸೇವೆಯನ್ನು ತಲುಪಿಸಕ್ಕೆ ರೈತರಿಗೆ ತಮ್ಮ ಜಾನುವಾರನ್ನ ಅಥವಾ ಈಗಾಗಲೇ ರೋಗಗ್ರಸ್ತ ಜಾನುವಾರನ್ನ ಸಂಸ್ಥೆಗೆ ತೆಗೆದುಕೊಂಡು ಹೋಗುವಲ್ಲಿ ಇರುವಂತ ತೊಂದರೆಯನ್ನ ನಾವು ಮನಗಂಡು ಸರ್ಕಾರ ಏನ್ ಮಾಡಿದೆ, 1962 ಅಂತ ಹೇಳಿ ಒಂದು ಫೋನ್ ನಂಬರ್ಗೆ ಪಶು ಸಂಜೀವಿನಿ ಅಂತ ಒಂದು ಯೋಜನೆಯನ್ನ ಆರಂಭಿಸಿದೆ. ಈ ಪಶು ಸಂಜೀವಿನಿ ಯೋಜನೆಯಲ್ಲಿ ಒಂಬತ್ತು ಗಂಟೆಯಿಂದ 5 ಗಂಟೆವರೆಗೆ ರೈತರು ತಮ್ಮ ಜಾನುವಾರುಗಳಿಗೆ ಆರೋಗ್ಯದ ತೊಂದರೆ ಆದಾಗ ಅವರು ಕರೆ ಮಾಡಿದರೆ ರೈತರ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಸೇವೆಯನ್ನು ನೀಡುವಂತ ಯೋಜನೆ ಇದಾಗಿದೆ ಪಶು ಸಂಜೀವಿನಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 17 ಪಶು ಸಂಜೀವಿನಿ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಒಬ್ಬರು ಪಶುವೈದ್ಯರು ಇರ್ತಾರೆ, ಒಬ್ಬರು ಅವರಿಗೆ ಅಸಿಸ್ಟೆಂಟ್ ಇರ್ತಾರೆ, ಒಬ್ಬರು ಡ್ರೈವರ್ ಇರ್ತಾರೆ. ಅದರ ಜೊತೆಗೆ ನಮ್ಮದೇ ಆದ ವೆಹಿಕಲ್ ಇದೆ. ಆ ವೆಹಿಕಲ್ ಜೊತೆ ಅವಶ್ಯಕ ಇರುವಂತಹ ಎಲ್ಲ ಔಷಧಿಗಳು ಸಾಮಗ್ರಿಗಳು ಇರ್ತವೆ. ಇದು ರೈತರ ಮನೆ ಬಾಗಿಲಿಗೆ ಹೋಗುವಂತದ್ದು, ಆದ್ರೆ ಇದಕ್ಕೆ ಸಮಯದ ಪರಿಮಿತಿ ಇದೆ, 9 ಗಂಟೆಯಿಂದ 5 ಗಂಟೆ. ಅಂದ್ರೆ ಈ ಪ್ರಯೋಜನ ರೈತರು ಪಡ್ಕೊಂಡಲ್ಲಿ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಇರುವಂತಹ ಸಿಬ್ಬಂದಿ ಕೊರತೆಯನ್ನು ಇದು ನೀಗಿಸುತ್ತೆ. ಅದರ ಜೊತೆಗೆ ಯಾವ ಹಳ್ಳಿಗಳಲ್ಲಿ ನಮ್ಮ ಸಂಸ್ಥೆಗಳು ಇಲ್ಲ ಅಲ್ಲಿನೂ ಉಚಿತವಾಗಿ ನಮ್ಮ ಇಲಾಖೆಯ ಸೇವೆಯನ್ನು ಪಡೆಯುವಲ್ಲಿ ಇದು ಮಹತ್ತರ ಪಾತ್ರವನ್ನು ವಹಿಸ್ತಾ ಇದೆ.
0: ಪಶು ಸಂಜೀವಿನಿ ಅಂತ ಹೇಳಿದ್ರಿ ಸರ್, ಇದರ ಬಗ್ಗೆ ಬೆಳಗಾವಿಯ ರೈತರು ಹೌ ಅವೇರ್ ಆಗ್ತಾರೆ, ಅವೇರ್ನೆಸ್?
1: ನಾವು ಈಗಾಗಲೇ ಇದು 2 ವರ್ಷಗಳಿಂದ ನಡೀತಾ ಇರುವಂತ ಯೋಜನೆ ಆಗಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಇದರ ಬಗ್ಗೆ ತಿಳುವಳಿಕೆ ಇದೆ ರೈತರಲ್ಲಿ. ನಮಗೆ ಪ್ರತಿ ತಿಂಗಳು ಕನಿಷ್ಠ 90 ಕೇಸುಗಳನ್ನ ನೋಡ್ಬೇಕಂತ ಹೇಳಿ ನಾವು ಅವರಿಗೆ ರಿಸ್ಟ್ರಿಕ್ಷನ್ ಹಾಕಿದ್ದಿದೆ. ಆದರೆ ರಾಯಬಾಗದಂತ ತಾಲೂಕಿನಲ್ಲಿ 150-200 ಕೇಸ್ಗಳವರೆಗೆ ಅವರು ತಲುಪ್ತಾ ಇದ್ದಾರೆ. ಆದ್ರಿಂದ ರೈತರಲ್ಲಿ ಸಾಕಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಇದೆ. ಕೆಲವೊಂದು ಈ ಸೇವೆ ಈ ಘಟಕದಲ್ಲಿ ಸಿಗದೇ ಇರುವಾಗ ಅದನ್ನ ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆ ಸಿಬ್ಬಂದಿ ಪೂರೈಸ್ತಾರೆ.
0: ಸರ್, ಹಾಲು ಉತ್ಪಾದಕರಿಗೆ ಸರ್ಕಾರ ನೀಡುವ ಪ್ರೋತ್ಸಾಹದ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹಾಲಿನ ದರದ ಬಗ್ಗೆ ಯಾವಾಗ್ಲೂ ಉತ್ಪಾದಕರಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ. ಅವರು ಎಷ್ಟು ಹೆಚ್ಚಿಗೆ ಮಾಡಿದ್ರು ಅವರಿಗೆ ಕಡಿಮೆ ಅನಿಸೋದು ಸಹಜ. ಅದಕ್ಕೆ ಸರ್ಕಾರ ಇದನ್ನು ಮನಗಂಡು ನಾವು ಉಪಯೋಗದಾರರಿಗೆ ಕನ್ಸ್ಯೂಮರ್ಸ್ಗೆ ಹೊರೆ ಆಗ್ಲಾರ್ದಂಗೆ ಹಾಲಿನ ದರವನ್ನು ನಿರ್ಧರಿಸಿರುವುದರಿಂದ ಉತ್ಪಾದಕರಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಪ್ರತಿಯೊಂದು ಲೀಟರ್ ಹಾಲು ಈ ನಾವೇನು KMF ಅಂತ ಹೇಳ್ತೀವಿ, ಕೋಆಪರೇಟಿವ್ ಸೊಸೈಟಿಗಳಿದೆ, ಅಲ್ಲಿ ಹಾಲನ್ನ ಶೇಖರಿಸಿ ನಿಮಗೆ ನಂದಿನಿ ಮುಖಾಂತರ ತಲುಪಿಸ್ತಾರೆ. ಆ ಶೇಖರಣಾ ಘಟಕಗಳಲ್ಲಿ ಶೇಖರಣೆ ಆಗುವಂತ ಪ್ರತಿಯೊಂದು ಲೀಟರ್ ಹಾಲಿಗೆ ರೈತರು ಏನ್ ಕೊಡ್ಮಾಡ್ತಾರೆ ಅವರಿಗೆ ಪ್ರತಿಯೊಂದು ಲೀಟರ್ಗೆ 5 ರೂಪಾಯಿ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆ ಮುಖಾಂತರ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ.
0: ಈಗ ರೈತರಿಗೆ ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ವಿಷಯಗಳ ಬಗ್ಗೆ ತರಬೇತಿ ನೀಡಲು ಸರ್ಕಾರ ನಡೆಸುವ ಕಾರ್ಯಕ್ರಮಗಳು ಯಾವುವು ಸರ್?
1: ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 3-4 ಟ್ರೈನಿಂಗ್ ಸೆಂಟರ್ಸ್ ಇದಾವೆ. ಅದರಲ್ಲಿ ನಮ್ಮ ಇಲಾಖೆಯಿಂದ ನಡೆಯುವಂತ ಮಾಂತೇಶ್ ನಗರದಲ್ಲಿ ನಮ್ಮ ತರಬೇತಿ ಕೇಂದ್ರ ಇದೆ. ಅದರ ಜೊತೆಗೆ ರೈತ ತರಬೇತಿ ಕೇಂದ್ರ ಅಂತ ಹೇಳಿ ನಮ್ಮ ಬೆಳಗಾವಿ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಇದೆ. ಅದರ ಜೊತೆಗೆ ಕೋಳಿ ಕುಕ್ಕುಟ ಉದ್ಯಮಕ್ಕೆ ಸಹಾಯಕ ಆಗಲಿ ಅಂತೇಳಿ ನಾವು KCPF ಕುಕ್ಕುಟ ಮಂಡಳಿ ಅಂತಿದೆ, ಅವರದು ಒಂದು ತರಬೇತಿ ಕೇಂದ್ರ ನಮ್ಮಲ್ಲಿದೆ. ಇವರೆಲ್ಲರೂ ನಮ್ಮ ರೈತರಿಗೆ ಅವಶ್ಯಕವಿರುವಂತ ವೈಜ್ಞಾನಿಕ ಸಾಕಾಣಿಕೆಗಾಗಿ ಬೇಕಾದಂತ ಜ್ಞಾನವನ್ನು ಕೊಡಮಾಡ್ತಾರೆ. ಅದರ ಜೊತೆಗೆ ಇವರು ಪ್ರಮಾಣ ಪತ್ರಗಳನ್ನು ನೀಡ್ತಾರೆ. ಈ ಪ್ರಮಾಣ ಪತ್ರಗಳಿಂದ ಅವರಿಗೆ ಸಾಲಕ್ಕಾಗಿ ಅರ್ಜಿ ಹಾಕುವುದಾಗಲಿ, NLM EDP ಅರ್ಜಿ ಹಾಕೋದಾಗ್ಲಿ ಈ ಪ್ರಮಾಣ ಪತ್ರದ ಅವಶ್ಯಕತೆ ಇರುತ್ತದೆ. ಅದನ್ನು ನಾವು ಪೂರೈಸ್ತಾ ಇದ್ದೀವಿ. ನಾವೇನು ತರಬೇತಿ ಕೊಡ್ತಾ ಇದ್ದೀವಿ ಅದು ಮುಖ್ಯವಾಗಿ ಎಮ್ಮೆ ಮತ್ತು ಆಕಳುಗಳನ್ನು ವೈಜ್ಞಾನಿಕವಾಗಿ ಹೈನುಗಾರಿಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ 2 ದಿನದಿರುತ್ತೆ. ಕುರಿ ಮತ್ತು ಆಡು ಸಾಕಾಣಿಕೆಗಾಗಿ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರದ್ದು ಅದು 2 ದಿನದ ತರಬೇತಿ ಇರುತ್ತೆ. ಇದರ ಜೊತೆಗೆ ಹಂದಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ, ಮತ್ತೆ ಕೋಳಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಇದೇ ಮೊದಲ ಬಾರಿಗೆ ಕುಕ್ಕುಟ ಸಂಜೀವಿನಿಯನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯತದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂತ ಮಾನ್ಯ ರಾಹುಲ್ ಶಿಂದೆ ಸಾಹೇಬರು ನಮಗೆಲ್ಲ ನಿರ್ದೇಶನ ನೀಡಿದ್ದಾರೆ. ಇದರ ಮುಖಾಂತರ ನಾವು 500 ಗ್ರಾಮ ಪಂಚಾಯತಿಗಳಲ್ಲಿ 1,000 ತತ್ತಿ ಕೊಡುವಂತ ಅಂದ್ರೆ ಲೇಯರ್ಸ್ ಅಂತ ಏನು ಹೇಳ್ತೀವಿ ಅಂತ ಕೋಳಿಗಳ ಘಟಕಗಳನ್ನು ಸ್ಥಾಪಿಸಿ ಸ್ವಸಹಾಯ ಗುಂಪಿನ ಸದಸ್ಯರುಗಳಿಗೆ ಇದರ ಮ್ಯಾನೇಜ್ಮೆಂಟ್ ಅನ್ನು ಕೊಟ್ಟು ಪಂಚಾಯತಿಯಿಂದ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಟ್ಟು ಇದನ್ನು ನಡೆಸಿದ್ದಾದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ಮೂಲಭೂತ ಸೌಕರ್ಯಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ನಮ್ಮ ಇದನ್ನ ಇಲಾಖೆಯಿಂದ ಆಗಲಿ ನರೇಗಾ ಸ್ಕೀಮ್ ಮತ್ತು ಪಂಚಾಯತಿ ಅವರಿಂದ ಸೇರಿ ಇದನ್ನು ಮಾಡೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿನೂ ಆಗುತ್ತೆ, ಮತ್ತು ಪಶುಸಂಗೋಪನಾ ಇಲಾಖೆಯ ಮೂಲಭೂತ ಸೌಕರ್ಯದಲ್ಲಿ ವೃದ್ಧಿನೂ ಆಗುತ್ತೆ ಅನ್ನೋ ಒಂದು ಘನ ಉದ್ದೇಶದಿಂದ ಮಾನ್ಯರು ನಮಗೆ ನಿರ್ದೇಶನ ನೀಡಿದ್ದಾರೆ. ಈ ದಿಶೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಮುಂದಿನ ಕೆಲವು ತಿಂಗಳಲ್ಲಿ ಇದು ಫ್ರೂಟ್ಫುಲ್ ಆಗುತ್ತೆ.
2: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು. ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM ವೇಣು

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312477777.
1: ಸ್ನೇಹಿತರೇ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಅವರು ಕಾರ್ಯಕ್ರಮದಲ್ಲಿ, ಸರ್, ರಾಜ್ಯದಲ್ಲಿ ಸ್ಥಳೀಯ ಜಾನುವಾರು ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಇರುವ ಯೋಜನೆಗಳು ಮತ್ತು ಅವುಗಳ ಮಹತ್ವ.
2: ಎರಡು ಯೋಜನೆಗಳು ತಳಿಯ ಅಭಿವೃದ್ಧಿಗಾಗಿ ನಮ್ಮ ಪಶುಪಾಲನಾ ಇಲಾಖೆಯಲ್ಲಿದೆ. ಒಂದು ಅಮೃತ ಸಿರಿ ಮತ್ತು ಅಮೃತ ಧಾರೆ ಅಂತ ಇವನ್ನು ಕರಿತಾ ಇದ್ದೀವಿ. ಈ ಯೋಜನೆಗಳಲ್ಲಿ ನಾವು ಈ ನಮ್ಮ ಸ್ಥಳೀಯ ತಳಿಗಳೇನಿದ್ದಾವೆ, ಸ್ಥಳೀಯ ತಳಿಗಳಾದ ಅಮೃತ್ ಮಹಲ್ ಆಗಿರ್ಬೋದು, ಹಳ್ಳಿಕರ್ ಆಗಿರ್ಬೋದು, ಕಿಲಾರಿ ಆಗಿರ್ಬೋದು, ಈ ತಳಿಗಳು ಮುಖ್ಯವಾಗಿ ಇವು ಈ ನಾವು ವಿದೇಶಿ ತಳಿಗಳನ್ನು ಎಸ್ಪೆಷಲಿ ನಾವು ಹೋಲ್ಸ್ಟೈನ್ ಫ್ರಿಜಿಯನ್ ಎಚ್ ಎಫ್ ಅಂತ ಹೇಳ್ತೀವಿ ಮತ್ತು ಜರ್ಸಿ ಅಂತ ಹೇಳ್ತೀವಿ, ಈ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಇವುಗಳು ಹಾಲಿನ ಇಳುವರಿಯನ್ನು ಬಹಳಷ್ಟು ಹೆಚ್ಚಿಗೆ ಕೊಡೋದ್ರಿಂದ ಈ ತಳಿಗಳು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಇದ್ದಾವೆ. ಅದರ ಜೊತೆಗೆ ಈ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ ನಾವು, ಆನುವಂಶೀಯತೆಯಲ್ಲಿ ವಿವಿಧತೆ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಸ್ಥಳೀಯ ತಳಿಗಳನ್ನು ನಾವು ಸಂರಕ್ಷಿಸಿಕೊಳ್ಬೇಕಾಗಿದೆ. ಆ ಸ್ಥಳೀಯ ತಳಿಗಳಾದ ಈಗ ನಾನೇನು ಹೇಳಿದೆ, ದೇವನಿ, ಕಿಲಾರಿ, ಅಮೃತ್ ಮಹಲು ಮತ್ತು ಹಳ್ಳಿಕಾರ್ ಅಂತ ಇಂಥ ತಳಿಗಳಿಗೆ ನಮ್ಮದೇ ಆದಂಥ ಕ್ಷೇತ್ರಗಳಿದ್ದಾವೆ, ಫಾರ್ಮ್ಸ್ ಇದ್ದಾವೆ. ಅಲ್ಲಿ ಇವುಗಳ ಕರುಗಳನ್ನು ಬೆಳೆಸಿ ದೊಡ್ಡದು ಮಾಡಿ ಇದನ್ನು ಆ ಜಾನುವಾರಿನ ಮೂಲ ಬೆಲೆಯ 25% ಬೆಲೆಗೆ ಶಾಸಕರಿಂದ ಪ್ರಮಾಣ ಪತ್ರ ಪಡೆದುಕೊಂಡು ಬಂದಂಥ ರೈತರಿಗೆ ನಾವು ಈ ಜಾನುವಾರುಗಳನ್ನು ಕೊಡ್ತೀವಿ. ಅಂದರೆ 100 ರೂಪಾಯಿ ಇದ್ರೆ ಬರೀ 25 ರೂಪಾಯಿ ಅವ್ರು ಪೇ ಮಾಡೋದು, 75 ರೂಪಾಯಿ ಅಷ್ಟು ಸಬ್ಸಿಡಿ ಆಗುತ್ತೆ. ಇದು ಅಮೃತ ಧಾರೆ ಮತ್ತು ಅಮೃತ ಸಿರಿ ಅನ್ನೋ ಯೋಜನೆ ಅಡಿ ನಮ್ಮ ಇಲಾಖೆಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ.
1: ಸ್ನೇಹಿತರೆ, ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯಿಂದ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟರು. ಈಗ ಮುಖ್ಯವಾಗಿ ಪಶು ಸಂಗೋಪನೆ ಇಲಾಖೆಯಿಂದ ರೈತರು ಆರ್ಥಿಕವಾಗಿ ಸಬಲರಾಗಲು ಒದಗಿಸುವ ಇತರ ಸೌಲಭ್ಯಗಳು ಮತ್ತು ಸಲಹೆಗಳು ಯಾವುವು, ಅದರ ಬಗ್ಗೆ ಸ್ವಲ್ಪ.
2: ರೈತರು ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ವೈಜ್ಞಾನಿಕವಾಗಿ ಹೈನುಗಾರಿಕೆ ಮತ್ತು ಪಶುಸಂಗೋಪನೆಯನ್ನು ಅವರು ಅಳವಡಿಸ್ಕೋಬೇಕು. ಇದಕ್ಕಾಗಿ ಮೊದಲನೇದಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ, ಎರಡನೇದಾಗಿ ವಿಮಾ ಯೋಜನೆ, ಮೂರನೇದಾಗಿ ಸಾಲ ಸೌಲಭ್ಯ. ಈ ಎಲ್ಲ ಸೌಲಭ್ಯಗಳ ಜೊತೆಗೆ ನಾವು ಅವರ ಹಳ್ಳಿಗೆ ಹೋಗಿ, ಈಗ ಎಲ್ಲಿ ನಮ್ಮ ಸಂಸ್ಥೆಗಳು ಇರೋದಿಲ್ಲವೋ ಅಂಥ ಹಳ್ಳಿಗಳಿಗೆ ನಾವು ಜಾನುವಾರು ಚಿಕಿತ್ಸಾ ಶಿಬಿರ ಅಂತ ಹೇಳಿ ಮಾಡ್ತೀವಿ. ಆಮೇಲೆ ಕರುಗಳ ಪ್ರದರ್ಶನ ಅಂತ ಮಾಡ್ತಿದ್ದೀವಿ. ಕರುಗಳ ಪ್ರದರ್ಶನ ಅಂದರೆ ಎಲ್ಲರೂ ತಮ್ಮ ಕರುಗಳನ್ನು ತಂದು ಅಲ್ಲಿ ಪ್ರದರ್ಶಿಸ್ತಾರೆ, ಅತಿ ಉತ್ತಮವಾದ ಕರುವಿಗೆ ನಾವು ಬಹುಮಾನವನ್ನು ನೀಡ್ತೀವಿ. ಇದರಿಂದ ಉಳಿದ ರೈತರಿಗೂ ತಮ್ಮ ಕರುಗಳನ್ನು ವೈಜ್ಞಾನಿಕವಾಗಿ ಮತ್ತು ಸಾಕಷ್ಟು ಆಹಾರ ನೀಡಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೋಬಹುದು ಅನ್ನೋದನ್ನು ಮನವರಿಕೆ ಮಾಡಿಕೊಡೋಕೆ ನಾವು ಈ ಯೋಜನೆ ಬಳಸ್ತೀವಿ. ಪಶು ಚಿಕಿತ್ಸಾ ಶಿಬಿರದಲ್ಲಿ ಈಗಾಗಲೇ ರೈತರಿಗೆ ತೊಂದರೆ ಇದ್ದರೆ ನಮ್ಮಲ್ಲೇ ಇರುವಂತಹ ನುರಿತ ತಜ್ಞ ವೈದ್ಯರನ್ನ, ಪಶು ವೈದ್ಯರನ್ನ ಕರೆದುಕೊಂಡು ಹೋಗಿ, ಈಗ ಗೈನಕಾಲಜಿ ಆಗಿರ್ಬೋದು, ಮತ್ತೊಂದು ಫೀಲ್ಡ್ ಅಲ್ಲಿ ಯಾರು MSc PhD ಮಾಡಿರ್ತಾರೆ, ಹೆಚ್ಚಿನ ಇದನ್ನ ಜ್ಞಾನ ಹೊಂದಿರ್ತಾರೆ, ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ರೈತರ ತೊಂದರೆಗಳನ್ನ ನಿವಾರಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿಯೊಂದು ಸ್ಕೂಲ್, ಈವನ್ ಸ್ಕೂಲ್ ಕಾಲೇಜಸ್ಗೆ ಹೋಗಿ ನಾವು ಮೊಟ್ಟೆ ಸೇವನೆಯಿಂದ ಆಗುವಂಥ ಲಾಭಗಳು ಏನಿದ್ದಾವೆ ಇದನ್ನು ನಾವು ಮನವರಿಕೆ ಮಾಡಿಕೊಡುವಂಥ ಕಾರ್ಯಕ್ರಮ ಮಾಡ್ತೇವೆ. ಅದರ ಜೊತೆಗೆ ರೇಬಿಸ್ನಂಥ ಈಗೇನು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ರೋಗ ಇರುತ್ತೆ, ಅದು ಯಾವ ರೀತಿ ಬರುತ್ತೆ, ಅದನ್ನು ಯಾವ ರೀತಿ ತಡೆಗಟ್ಟಬೇಕು, ನಾಯಿ ಕಚ್ಚಿದಾಗ ಏನು ಮಾಡಬೇಕು, ಇಂಥ ಎಲ್ಲ ಇದನ್ನು ನಮಗೆ ನಾವು ಎಲ್ಲ ನಮ್ಮ ಪಶುವೈದ್ಯರಿಗೆ ತಮ್ಮ ಸ್ಥಳೀಯವಾಗಿರುವಂತಹ ಶಾಲೆಗಳಿಗೆ ತೆರಳಿ ಅಲ್ಲಿ ಮಕ್ಕಳಿಗೆ ತಿಳಿಹೇಳಿಕೆ ಕೊಡುವಂಥ ಕಾರ್ಯಕ್ರಮ ಇದು. ಇದರಲ್ಲಿ ಅವರೆಲ್ಲ ಹೋಗಿ ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ, ಅದರ ಪ್ರಕಾರ ಪ್ರತಿಯೊಂದು ಆಯ್ದ ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರನ್ನ ಅಲ್ಲಿ ಸಂಪರ್ಕಿಸಿ ಅಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮತ್ತು ಆಡಿಯೋ ವಿಜುವಲ್ಸ್ ಯೂಸ್ ಮಾಡಿ ಇದ್ರ ಬಗ್ಗೆ ತಿಳುವಳಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಇದೆಲ್ಲ ಜೊತೆ ವಿಮಾ ಯೋಜನೆ ಬಹಳ ಮುಖ್ಯ. ಯಾವ್ದಾದ್ರು ಆರ್ಥಿಕ ತೊಂದರೆ ಆದಾಗ ರೈತರಿಗೆ ಮುಖ್ಯವಾಗಿ ಅವರಿಗೆ ಸಹಾಯ ಮಾಡೋದು ಈ ವಿಮಾ ಯೋಜನೆ. ಇದರ ಜೊತೆಗೆ ಹಾಲಿಗೆ ನಾವು ಕೊಡ್ತಕ್ಕಂಥ ಪ್ರೋತ್ಸಾಹಧನ, ಈ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ನಮ್ಮ ರೈತರ ಆರ್ಥಿಕತೆ ಏನಿದೆ, ಅವರ ಇನ್ಕಮ್ ಏನಿದೆ, ಅದು ಎರಡು ಪಟ್ಟ. ಇದನ್ನ ಮಾಡುವ ದಿಕ್ಕಿನಲ್ಲಿ ಇದು ಹೈನುಗಾರಿಕೆಯಿಂದ ಆಗುವಂತದ್ದು. ಇದರ ಜೊತೆಗೆ ನಾವು ಪ್ರಾಣಿಗಳನ್ನ ಸಾಕಿದಾಗ ಬರುವಂತ ಫಾರ್ಮ್ಯಾಡ್ ಮೆನ್ಯೂರ್ ಏನಿದೆ, ಎಸ್ಪೆಷಲಿ ಗೊಬ್ಬರ ಇರಬಹುದು, ಅದು ಕೋಳಿ ಗೊಬ್ಬರ ಇರಬಹುದು, ಕುರಿ ಗೊಬ್ಬರ ಇರಬಹುದು, ಅಥವಾ ದನಗಳಿಂದ ಬರುವಂತ ಗೊಬ್ಬರ, ಅದನ್ನು ಮುಂದೆ ಎನ್ರಿಚ್ ಮಾಡಿ ಅದಕ್ಕೆ ರಾಕ್ ಫಾಸ್ಫೇಟ್ ಹಾಕಿ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳಿ ಒಂದು ಮಾಡ್ತಾ ಇದೀವಿ ನಾವು ಆ ಯೋಜನೆಯನ್ನು. ಆಮೇಲೆ ಅದರ ಜೊತೆಗೆ ಬಯೋಗ್ಯಾಸ್ ಯೋಜನೆ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳ ಉದ್ದೇಶ ಏನಂದ್ರೆ ರೈತರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಿ, ರೈತರು ಮುಖ್ಯವಾಗಿ ಬೆಳೆಗಳ ಮೇಲೆ ಅವಲಂಬಿತರಾಗಿರ್ತಾರೆ, ಆದರೆ 3-5 ವರ್ಷಕ್ಕೆ ಒಂದು ಸೈಕಲ್ ನಲ್ಲಿ ಅತಿವೃಷ್ಟಿ ಆಗ್ತಿರ್ಬೋದು ಅಥವಾ ಮಳೆಯ ಕೊರತೆ ಆಗ್ಬೋದು, ಈ ಎಲ್ಲಾ ಬಾಧಕಗಳನ್ನ ತಡೆದುಕೊಳ್ಳಕ್ಕೆ ಅವರಿಗೆ ಇದು ನಮ್ಮ ಹೈನುಗಾರಿಕೆ ಏನಿದೆ ಪೂರಕವಾದ ಒಂದು ಉದ್ಯೋಗ ಸೃಷ್ಟಿ ಮಾಡುತ್ತೆ. ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಆರ್ಥಿಕ ತೊಂದರೆ ಇದ್ದಾಗ ಆರ್ಥಿಕವಾಗಿ ಅವರು ಸಬಲರಾಗಕ್ಕೆ ಇದು ಸಹಾಯ ಮಾಡ್ತಿದೆ.
1: ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ, ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ರವಿ ಸರ್ ಅವರು. ಡಾಕ್ಟರ್ ಸರ್, ಈಗ ರೇಬಿಸ್ ಬಗ್ಗೆ ನೀವು ಹೇಳಿದ್ರೆ ಏನ್ ಮಾಡಬೇಕು ಅಂತ ಒಂದು ಬಹಳ ದೊಡ್ಡ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ, ಅದು ಒಬ್ರು ಸಾವನ್ನಪ್ಪಿದ್ರು ಅಂತ ಸಂದರ್ಭದಲ್ಲಿ ಫಸ್ಟ್ ಏಡ್ ಅಂತ ಏನ್ ಹೇಳ್ತಾರೆ, ಏನ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ.
2: ಜಗತ್ತಿನಾದ್ಯಂತ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಮಾತ್ರ ರೇಬಿಸ್ ರೋಗ ಉಳಿದುಕೊಂಡಿದೆ, ಉಳಿದ ಎಲ್ಲ ದೇಶಗಳ ರೇಬಿಸ್ ಅನ್ನ ಅದರಿಂದ ಹೊರಗೆ ಬರುವಲ್ಲಿ ಈಗಾಗಲೇ ಸಫಲ ಆಗಿದ್ದಾವೆ. ನಮ್ಮಲ್ಲಿರುವಂತ ಜನಸಂಖ್ಯೆ ಮತ್ತೆ ಪ್ರಾಣಿಗಳಿಂದ ಇರಬಹುದಾದಂತ ತಿಳುವಳಿಕೆ ಮಾಹಿತಿ ಕೊರತೆಯಿಂದ ಈ ರೋಗ ಇನ್ನೂ ನಮ್ಮಲ್ಲಿದೆ. ಈಗಾಗಲೇ ನ್ಯಾಷನಲ್ ರೇಬಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಹೇಳಿ ಭಾರತದಲ್ಲಿ 2035 ನಾವು ರೇಬಿಸ್ ಮುಕ್ತ ಆಗಬೇಕನ್ನುವಂಥ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ 3 ಇಲಾಖೆಗಳು ಭಾಗವಹಿಸ್ತಾ ಇದ್ದಾವೆ. ಮೊದಲೇದಾಗಿ ಹ್ಯೂಮನ್ ಹೆಲ್ತ್, ಆರೋಗ್ಯ ಇಲಾಖೆಯವರಿದ್ದಾರೆ, ಪಶುವೈದ್ಯಕೀಯ ಇಲಾಖೆ. ಇದರ ಜೊತೆಗೆ ಪರಿಸರವನ್ನು ನಾವು ಯಾವ ರೀತಿ ಇದನ್ನು ಮಾಡಬೇಕನ್ನೋದು ಮುಖ್ಯವಾಗಿ ಇರೋದರಿಂದ ಉಳಿದ ಇಲಾಖೆಗಳಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಆಮೇಲೆ ಅಗ್ರಿಕಲ್ಚರ್ನವರಾಗಲಿ, ಉಳಿದವ್ರನ್ನು ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಈ ಎಸ್ಪೆಷಲಿ ಅರಣ್ಯದ ಅಂಚಿನಲ್ಲಿರುವಂಥ ಗ್ರಾಮಗಳಲ್ಲಿ ಈ ಅರಣ್ಯದ ಪ್ರಾಣಿಗಳ ಕಾಡು ಪ್ರಾಣಿಗಳಲ್ಲಿ ಯೂಶುವಲಿ ಇದು ರೇಬಿಸ್ ಏನಿರುತ್ತೆ, ರಿಸರ್ವಾಯರ್ ಹೋಸ್ಟ್ ಅಂತ ಕರಿತೀವಿ, ಅದರಲ್ಲಿ ರೇಬಿಸ್ ಇದು ವೈರಸ್ನಿಂದ ಬರುವಂಥ ರೋಗ. ಈ ವೈರಸ್ ಆ ಪ್ರಾಣಿಗಳಲ್ಲಿ ಇರುತ್ತೆ. ಅವು ತಮ್ಮ ಆಹಾರಕ್ಕಾಗಿ ಹಳ್ಳಿಗಳಿಗೆ ಎಂಟರ್ ಆದಾಗ ನಾಯಿಗಳಿಗೆ ಕಚ್ಚೋದಾಗಲಿ ಅಥವಾ ಅದರ ಜೊಲ್ಲಿನಿಂದಾಗಲಿ ಆ ಪ್ರಾಣಿಗಳಿಗೆ ಬರುತ್ತೆ. ಅದು ಮುಂದೆ ಹಾಗೆ ಸಿಟಿಗಳಿಗೂ ಮತ್ತು ಉಳಿದ ಜಾಗಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಆ ಕಾಡಿನಂಚಿನ ಗ್ರಾಮಗಳಲ್ಲಿ ಇರುವಂಥ ಎಲ್ಲ ಈ ನಾಯಿ ಮತ್ತು ರೇಬಿಸ್ ಬರಬಹುದಾದಂಥ ಎಲ್ಲ ಪ್ರಾಣಿಗಳಿಗೆ ಲಸಿಕಾಕರಣ ಮಾಡ್ತೀವಿ. ಅದರಿಂದ ನಾಯಿಗಳಿಂದ ಕಾಡಿನ ಪ್ರಾಣಿಗಳಿಗೂ ಹೋಗಬಾರ್ದು, ಕಾಡಿನ ಪ್ರಾಣಿಗಳಿಂದ ನಾಡಿನ ಪ್ರಾಣಿಗಳಿಗೂ ಈ ರೇಬಿಸ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಲಸಿಕಾ ಕಾರ್ಯಕ್ರಮ ಕೈಗೊಳ್ತೀವಿ. ಕೆಲವೊಂದು ಬ್ಯಾಟ್ಸ್ ಮುಖಾಂತರನೂ ಇದಾಗುತ್ತೆ, ಬಟ್ ಅವು ನಮ್ಮ ದೇಶದಲ್ಲಿ ಫಾರ್ಚುನೇಟ್ಲಿ ಅವು ಇಲ್ಲ. ಆದ್ದರಿಂದ ಅದರ ಬಗ್ಗೆ ನಾವು ಬಹಳಷ್ಟು ಚಿಂತಿತರಾಗುವ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ, ಇದು ಸ್ಥಳೀಯ ಏನು ಸಂಸ್ಥೆಗಳು ಇರ್ತವೆ, ಮುನ್ಸಿಪಾಲ್ಟಿ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ಆಮೇಲೆ ಕಾರ್ಪೊರೇಷನ್ ಆಗಲಿ, ಇವರಿಗೆ ಈಗಾಗಲೇ ಜವಾಬ್ದಾರಿಯನ್ನು ನೀಡಲಾಗಿದೆ. ಏನಂದರೆ ಸ್ಟ್ರೇ ಆನಿಮಲ್ಸ್, ಸ್ಟ್ರೇ ಡಾಗ್ಸ್ ಏನಿರ್ತವೆ, ಬೀದಿ ನಾಯಿಗಳು, ಬೀದಿ ನಾಯಿಗಳನ್ನು ನಾವು ನಿಯಂತ್ರಣ ಮಾಡಬೇಕಾದ್ರೆ, ಅದರ ಸಂತತಿಯನ್ನು ನಿಯಂತ್ರಣ ಮಾಡಬೇಕಾದ್ರೆ ಇರುವಂಥ ಒಂದೇ ಒಂದು ಮಾನವೀಯ ಮಾರ್ಗ ಅಂದರೆ ಅವಕ್ಕೆ ABC ಅಂತೇಳಿ ಒಂದು ಪ್ರೋಗ್ರಾಮ್ ಇದೆ, ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ. ABC ಅಂದರೆ ಸಂತಾನ ಶಸ್ತ್ರ ಚಿಕಿತ್ಸಾ ವಿಧಾನ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಮೇಲ್ ಫಿಮೇಲ್ ಏನು ಸ್ಟ್ರೇ ಡಾಗ್ಸ್ ಇರ್ತವೆ ಅಡಲ್ಟ್ ಏಜಿಗೆ ಬರುವಂಥವು, ಅವನ್ನೆಲ್ಲ ಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗುತ್ತೆ. ಅದರಿಂದ ಆ ಸಂತತಿ ಅಲ್ಲಿಗೆ ನಿಂತು ಮುಂದುವರಿಯದೆ ನಾಯಿಗಳ ಸಂಖ್ಯೆ ಏನಿರುತ್ತೆ ಅದು ಒಂದು ಸ್ಟೇಬಲ್ ಆಗುತ್ತೆ. ಎರಡನೇದು ಸಂತಾನಹರಣ ಶಸ್ತ್ರ ಚಿಕಿತ್ಸೆದ ಜೊತೆಗೆ ಪ್ರತಿಯೊಂದು ನಾಯಿಗಳಿಗೆ ನಾವು ರೇಬಿಸ್ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ಈ ರೇಬಿಸ್ ವ್ಯಾಕ್ಸಿನ್ ಕೊಡೋದ್ರಿಂದ ಅದು ತನ್ನ ಲೈಫ್ ಟರ್ಮಲ್ಲಿ ಈ ರೋಗದಿಂದ ರೋಗದ ವಿರುದ್ಧ ಆಂಟಿಬಾಡೀಸ್ ಇರ್ತವೆ ಅದಕ್ಕೆ ಮುಕ್ತ ಆಗುತ್ತೆ. ಅದರ ಜೊತೆಗೆ ಪಶುಪಾಲನಾ ಇಲಾಖೆಯಿಂದ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಸ್ಟ್ರೇ ಆನಿಮಲ್ಲಿಗೆ ನಮ್ಮಲ್ಲಿ ಸುಮಾರು 61,000 ಡಾಗ್ ಪಾಪ್ಯುಲೇಷನ್ ಇದೆ, 61,000ಕ್ಕೂ ಸಾಕಾಗುವಷ್ಟು ಲಸಿಕೆಯನ್ನು ನಮ್ಮ ಇಲಾಖೆಗೆ ನೀಡಿರ್ತಾರೆ. ಅದನ್ನು ನಾವು ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರ ಸಹಾಯದೊಂದಿಗೆ, ಯಾಕಂದರೆ ರಿಸ್ಟ್ರೇನಿಂಗ್ ಆಫ್ ಎನಿಮಲ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಹಿಡಿದುಕೊಳ್ಬೇಕು. ಸ್ಟ್ರೇ ಎನಿಮಲ್ ನಾವು ಹಾಗೆ ಡೈರೆಕ್ಟ್ ಈ ವ್ಯಾಕ್ಸಿನೇಷನ್ ಮಾಡೋಕ್ಕಾಗೋದಿಲ್ಲ. ಗ್ರಾಮಸ್ಥರ ಸಹಾಯದಿಂದ ಮತ್ತು ಗ್ರಾಮ ಪಂಚಾಯತ್ ಸಹಾಯದಿಂದ ಅವರು ನಮಗೆ ಈ ರಿಸ್ಟ್ರೇನಿಂಗಲ್ಲಿ ಹೆಲ್ಪ್ ಮಾಡಿದರೆ ಅವು ಎಲ್ಲ ಪ್ರಾಣಿಗಳಿಗೆ ನಾವು ಉಚಿತವಾಗಿ ರೇಬಿಸ್ ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ರಿಸ್ಟ್ರೇನಿಂಗ್ ಎಲ್ಲಿ ಆಗಲ್ಲ ಅಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಉಳಿದ ಎಲ್ಲ ಪ್ರಾಣಿಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕಾರ್ಪೊರೇಷನದ ಮುಖ್ಯ ಕೆಲಸ ತಾವೆಲ್ಲ ನೋಡಿರ್ಬೋದು, ABCಗೆ ಅಂತೇಳಿ ಟೆಂಡರ್ ಮಾಡಿರ್ತಾರೆ, ಅಲ್ಲಿ ಸ್ಟರ್ಲೈಜೇಷನ್ ಪ್ರೋಗ್ರಾಮ್ ಆಗುತ್ತೆ. ಆ ಸ್ಟರ್ಲೈಜೇಷನ್ ಮಾಡಿದ ನಾಯಿಯ ಎಡಗಡೆ ಕಿವಿ ಭಾಗವನ್ನು 1 ಸೆಂಟಿಮೀಟರ್ನಷ್ಟು ಕಟ್ ಮಾಡಿರ್ತಾರೆ. ಆ ಕಟ್ ಆಗದೇ ಇರುವಂತ ಎನಿಮಲ್ ಇನ್ನೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ ಅಂತ ತಿಳ್ಕೊಂಡು ತಾವು ಕಾರ್ಪೊರೇಷನ್ ಸಹಾಯವಾಣಿಗೆ ಕರೆ ಮಾಡಿದ್ರೆ ಆ ನಾಯಿಗಳನ್ನು ಹಿಡಿದುಕೊಂಡು ಮತ್ತೆ ಸಂತಾನ ಚಿಕಿತ್ಸೆ ಮಾಡಿ ಬಿಡ್ತಾರೆ. ಈ ರೀತಿ ಪ್ರತಿಯೊಂದು ನಾಯಿನೂ ಅಟ್ಲೀಸ್ಟ್ 70% ಇನ್ ಇಯರ್ ಅಂತ ಹೇಳಿ ನಮಗೆ ಟಾರ್ಗೆಟ್ ಇದೆ. ಆ ರೀತಿ ನಾವು ಮಾಡಿದ್ದೇ ಆದಲ್ಲಿ ರೇಬಿಸ್ ಅನ್ನ ಆಮೂಲಾಗ್ರವಾಗಿ ನಾವು ನಮ್ಮ ದೇಶದಿಂದ ಮೂಲೋತ್ಪಾಟನೆ ಮಾಡಬಹುದು.
1: ವಿವರವಾದ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ ಡಾಕ್ಟರ್ ಸರ್. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ ನಮ್ಮ ಸ್ನೇಹಿತರಿಗೆ?
2: ನಿಜವಾಗ್ಲೂ ತಾವು ಮಾಡ್ತಕ್ಕಂತ ಕಾರ್ಯಕ್ರಮ ಬಹಳ ಶ್ಲಾಘನೀಯ. ತಾವು ಈಗಾಗಲೇ ನಾನು ನೋಡಿದೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಿ. ಒಂದು ದಿನದಲ್ಲಿಯೇ ಸುಮಾರು 15 ತಾಸವರೆಗೆ ಕೆಲಸ ಮಾಡ್ತಿದ್ದೀರಿ. ತಮ್ಮಗಳ ಮುಖಾಂತರ ನಮ್ಮ ರೈತರಿಗೆ ನಾನು ತಲುಪಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ, ತಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ತಮ್ಮ ಕಾರ್ಯಕ್ರಮ ಹೀಗೆ ಮುಂದುವರಲಿ, ತಾವು ಇನ್ನೂ ಯಶಸ್ಸಿನ ಇದನ್ನು ತಲುಪಲಿ ಅಂತ ಹೇಳಿ ನಾನು ಬಯಸ್ತೇನೆ.
1: ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ. ಆ್ಯಂಡ್ ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶು ಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲಿಗೌಡರ್ ಸರ್ ಅವರು ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ಆ್ಯಂಡ್ ನಮಸ್ಕಾರ.
2: ತಮಗೂ ಧನ್ಯವಾದ. ಎಲ್ಲಾ ಶ್ರೋತೃಗಳಿಗೂ ಧನ್ಯವಾದಗಳು.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: फार्मसी कॉलेज बेळगाव शैक्षणिक वर्ष 2026 आणि 27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव. जगभरातील 3,000 अधिक माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस. परिणामाधारित शिक्षण पद्धती. प्रगत डिजिटल लर्निंग इकोसिस्टम. जागतिक दर्जाचे ग्रंथालय आणि माहिती केंद्र. आधुनिक प्रयोगशाळा व प्रात्यक्षिक प्रशिक्षण सुविधा. आधुनिक वसतिगृहे आणि क्रीडा सुविधा सुद्धा. नॅक A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 08312471399 आणि 9740639702. वेबसाइट आहे www.kleparm.edu.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 to 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448958945.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
1: inde beti needi KLE cancer hospital belagavi
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335-218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: KLE Pharmacy College Umbalgavi, Yarzarte Pataru, Patiala, Pravesha Praramba, Vimana Dildana, Raste Vaswan, Kurchi Belgavi, Liruba, Atatunika Sola, Beulla, Hossa Campus K College, Tarantra Gondide, Vivida Kurskolo, B Farm, Farm D, M Farm Matu, PhD Seridante, Pharmacy Chetra, Liuna, Tashikshana Padayalu, Suvarna Vakasha, College in Abramuka, Vishesha Tegalu, Nuraku Hechu Varshagala, Shaishanika, Itihasa Matu, Anubava, Vishwada Dianta, Muru, Savraku Hechu, Haria Vidyartigala, Balistan. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಜಾಗತಿಕ ಮಟ್ಟದ ಗ್ರಂಥಾಲಯ ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ ಪ್ರಾಯೋಗಿಕ ತರಬೇತಿ ಸೌಲಭ್ಯ ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399 ಮೊಬೈಲ್ ಸಂಖ್ಯೆ 9740639702 ವೆಬ್ಸೈಟ್ www.kleefarm.edu

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತೆ.

0: जेएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Technological University, Belagavi, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ಸ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA. PG ಕೋರ್ಸಸ್: MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್ www.kletech.ac.in.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3124 86286.

ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ ಎಂದು ಭಾರತ ಪ್ರತಿಪಾದಿಸಿದೆ. ಗಡಿ ವಿಷಯಗಳ ಎಲ್ಲ ಅಂಶಗಳನ್ನು ನಿಭಾಯಿಸಲು ಸ್ಥಾಪಿತ ದ್ವಿಪಕ್ಷೀಯ ಕಾರ್ಯವಿಧಾನಗಳು ಇವೆ. ಭಾರತ ನೇಪಾಳ ಗಡಿಯ ಸುಮಾರು ಶೇಕಡ 98% ಭಾಗವನ್ನು ಗುರುತಿಸಲಾಗಿದ್ದರೂ ಕೆಲವು ಬಗೆಹರಿದ ಭಾಗಗಳು ಇವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಪಾಕಿಸ್ತಾನ ಐರೋಪ್ಯ ಒಕ್ಕೂಟದ ಜಂಟಿ ಹೇಳಿಕೆಯಲ್ಲಿ ಮಾಡಲಾದ ಅನಗತ್ಯ ಉಲ್ಲೇಖಗಳನ್ನು ಭಾರತ ತಿರಸ್ಕರಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿವೆ. ಅಂತಹ ವಿಷಯಗಳಲ್ಲಿ ಯಾವುದೇ ಹಕ್ಕು ಇಲ್ಲದವರು ಯಾವುದೇ ಹೇಳಿಕೆ ನೀಡುವುದನ್ನು ತಡೆಯಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರಧಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಲ್ಕಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವಂತಹ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಲ್ಕಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷ ಶಿಪೋ ಕೋಸಾ ಪೌಲಸ್ ಮಾಷಾ ತಿಲೆ ಅವರು ಇಂದು ನವದೆಹಲಿಯಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಸರ್ಕಾರದ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳನ್ನು ಒಳಗೊಂಡಂತಹ ಉನ್ನತ ಮಟ್ಟದ ನಿಯೋಗ ಆಗಮಿಸಿತ್ತು. ಉಭಯ ನಾಯಕರು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವ ಕುರಿತು ಚರ್ಚೆಯನ್ನು ನಡೆಸಿದರು. ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಸಹಕಾರ, ಕೌಶಲ್ಯಾಭಿವೃದ್ಧಿ ಮತ್ತು ಉಭಯ ದೇಶಗಳ ಜನರ ನಡುವಿನ ಸಂಬಂಧವನ್ನು ವೃದ್ಧಿಸುವ ಬಗ್ಗೆ ಗಮನಹರಿಸಲಾಯಿತು. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸುವ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ತಮಿಳುನಾಡು ಮತ್ತು ಕೇರಳ ವ್ಯಾಪ್ತಿಯ ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂಕೋರ್ಟ್ ಕಾಲಮಿತಿಯ ಒಳಗೆ ತೆರವು ಕಾರ್ಯಾಚರಣೆ ನಡೆಸುವಂತೆ ಆದೇಶ ನೀಡಿದೆ. ಈ ಕುರಿತು ಆದ್ಯತೆಯ ಮೇರೆಗೆ ಸಮಗ್ರ ಯೋಜನೆಯನ್ನು ಸಿದ್ದಪಡಿಸಿ ಅನುಷ್ಠಾನಗೊಳಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಉಭಯ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಅಲ್ಲದೆ ಒತ್ತುವರಿದಾರರೆಂದು ಗುರುತಿಸಲಾದಂತಹ 118 ಹಾಲಿ ಮತ್ತು ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ಶಿಸ್ತು ಹಾಗೂ ಕಾನೂನು ಕ್ರಮ ಜರುಗಿಸುವಂತೆ ಸೂಚನೆ ನೀಡಲಾಗಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠ ಈ ಹಿಂದೆ ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ ನೀಡಿದ ಆದೇಶಗಳ ಹೊರತಾಗಿಯೂ ದಶಕಗಳಿಂದ ಒತ್ತುವರಿ ಮುಂದುವರೆದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಆ ಪ್ರದೇಶದ ಪರಿಸರ ಮರುಸ್ಥಾಪನೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ಜರ್ಮನಿಯ ತುರಿಂಗಿಯಾ ಪ್ರಾಂತ್ಯದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ಅವರು ನವದೆಹಲಿಯಲ್ಲಿ ಇಂದು ಕ್ವಾಂಟಮ್ ಸಂವಹನ, ಫೋಟೋನಿಕ್ಸ್ ಮತ್ತು ಉದ್ಯಮ ಆಧಾರಿತ ಡೀಪ್ಟೆಕ್ ಸಹಭಾಗಿತ್ವದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಭಾರತ ಇಂದು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದು ಜೈವಿಕ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಜಲತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟೀಯ ಸಹಯೋಗಕ್ಕಾಗಿ ವ್ಯಾಪಕ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ಜರ್ಮನಿ ದೇಶಗಳು ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾದ ಪಾಲುದಾರಿಕೆಯನ್ನು ಹೊಂದಿವೆ. ಉಭಯ ರಾಷ್ಟಗಳ ನಡುವಿನ ವೈಜ್ಞಾನಿಕ ಸಹಯೋಗದ ದ್ವಿಪಕ್ಷೀಯ ಬಾಂಧವ್ಯದ ಪ್ರಬಲ ಸ್ತಂಭಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸಂಶೋಧನೆ, ನಾವೀನ್ಯತೆ ಹಾಗೂ ಕೈಗಾರಿಕಾ ಅಭಿವೃದ್ಧಿಯ ಮುಂಚೂಣಿ ಕ್ಷೇತ್ರಗಳಲ್ಲಿ ನೂತನ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂಥ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ 5 ಪ್ರಮುಖ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಈ ತಿಂಗಳ 15 ವಿಸ್ತರಿಸಿದೆ. ಆರೋಪಿಗಳ ಬಂಧನ ಅವಧಿ ವಿಸ್ತರಿಸುವಂತೆ ತನಿಖಾ ಸಂಸ್ಥೆ ಸಿಬಿಐ ಸಲ್ಲಿಸಿದಂತಹ ಮನವಿಯನ್ನು ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ 2 ಬೌದ್ಧಶಾಸ್ತ್ರ ಉಪನ್ಯಾಸಕರು ಹಾಗೂ ಒಬ್ಬ ವೈದ್ಯರನ್ನು 14 ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಿಬಿಐ ಇದುವರೆಗೆ ಒಟ್ಟು 13 ಮಂದಿಯನ್ನು ಬಂಧಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ May 3 ನಡೆದಿದಂತಹ ನೀಟ್ ಪರೀಕ್ಷೆಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ರದ್ದುಪಡಿಸಿದ್ದು ಬರುವ June 21 ಮರುಪರೀಕ್ಷೆ ನಡೆಯಲಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯುಮಿನ್ ಆಂಗ್ ಹ್ಯಾಂಗ್ ಅವರು ತಮ್ಮ 4 ಭಾರತ ಪ್ರವಾಸದ ಅಂಗವಾಗಿ ಇಂದು ಮುಂಬೈಗೆ ಆಗಮಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಮ್ಯಾನ್ಮಾರ್ ಅಧ್ಯಕ್ಷರನ್ನು ಸ್ವಾಗತಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ವಿವಿಧ ಉದ್ಯಮ ಮತ್ತು ವಾಣಿಜ್ಯ ರಂಗದ ಸಂವಾದಗಳಲ್ಲಿ ಭಾಗಿಯಾಗಿದ್ದರು. ಇಂದು ಲೋಕಭವನದಲ್ಲಿ ಅವರ ಗೌರವಾರ್ಥವಾಗಿ ಆಯೋಜನೆ ಮಾಡಲಾದಂತಹ ವಿಶೇಷ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಉಪಸ್ಥಿತರಿರಲಿದ್ದಾರೆ. ಕೇರಳ ವಿಧಾನಸಭೆಯ ಉಪಸಭಾಪತಿಯಾಗಿ ಕಾಂಗ್ರೆಸ್ ನಾಯಕಿ ಶಾನಿಮೋಲ್ ಉಸ್ಮಾನ್ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಅವರು 99 ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾದರು. ಇವರ ವಿರುದ್ಧ ಸ್ಪರ್ಧಿಸಿದ್ದಂತಹ ವಿರೋಧ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಮೊಯ್ಸಿನ್ 34 ಮತಗಳನ್ನು ಪಡೆದರು. ಬಿಜೆಪಿಯ 3 ಶಾಸಕರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದರು. ಇಂಗ್ಲೆಂಡ್ನ ಟೌನ್ಟೌನ್ನ ಕೂಪರ್ ಅಸೋಸಿಯೇಟ್ಸ್ ಕೌಂಟಿ ಮೈದಾನದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು 3ನೇ ಮತ್ತು ಅಂತಿಮ T20 ಅಂತಾರಾಷ್ಟೀಯ ಪಂದ್ಯ ಜರುಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಆರಂಭವಾಗಲಿದೆ. ಪ್ರಸ್ತುತ 2 ತಂಡಗಳು 1-1 ಅಂತರದಿಂದ ಸಮಬಲವನ್ನು ಹೊಂದಿವೆ. ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಚಾಲಿತ ಹೆದ್ದಾರಿಗಳ ಅಭಿವೃದ್ಧಿಯ ಮೂಲಕ ಭಾರತ ಸ್ಮಾರ್ಟ್, ಸಂಪರ್ಕಿಸ ಮತ್ತು ಸುಸ್ಥಿರ ಚಲನಶೀಲತೆಯ ನೂತನ ಯುಗದತ್ತ ಸಾಗುತ್ತಿದೆ ಎಂದು ವಿದ್ಯುತ್ ವಾಹನಗಳ ರಾಷ್ಟೀಯ ಹೆದ್ದಾರಿಗಳ ನಿರ್ದೇಶಕ ಅಭಿಜಿತ್ ಸಿನ್ಹಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಭಾರತದ ವಿದ್ಯುತ್ ಚಲನಶೀಲ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ಚಲನಶೀಲತೆಯ ಸುಲಭತೆ, ರಸ್ತೆ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. NHEV 2018-19 ದೇಶದ ಮಾದರಿ ವಿದ್ಯುತ್ ಹೆದ್ದಾರಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಪ್ರಸ್ತಾವಿತ ಹೆದ್ದಾರಿ ಪರಿಸರ ವ್ಯವಸ್ಥೆಯು ಸುರಕ್ಷಿತ, ಹೆಚ್ಚು ಪರಿಣಾಮಕಾರಿ ಮತ್ತು ತಂತ್ರಜ್ಞಾನ ಚಾಲಿತ ಸಾರಿಗೆ ಜಾಲಗಳನ್ನು ರಚಿಸಲು ವಿದ್ಯುತ್ ಚಾರ್ಜಿಂಗ್ ಮೂಲಸೌಕರ್ಯ, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ತುರ್ತು ಪ್ರಕ್ರಿಯೆ ಕಾರ್ಯವಿಧಾನಗಳನ್ನು ಸಂಯೋಜಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ 3ನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ T20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 9:05 ಕ್ಕೆ.

0: ಯುವಧ್ವನಿ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಡೋನೇಷ್ಯಾದಲ್ಲಿ ವಿಶ್ವ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಗೆದ್ದು ಇತಿಹಾಸ ನಿರ್ಮಿಸಿದ ಸ್ಟೆಮ್ ಎಚ್ ವಿದ್ಯಾರ್ಥಿಗಳಾದ ನಮ್ಮ ಬೆಳಗಾವಿಯ SS ಎಜುಕೇಶನ್ ಟ್ರಸ್ಟ್ ವಿದ್ಯಾರ್ಥಿಗಳಾದ ಸುಶಾಂತ್ ಲಕ್ಕಪ್ಪ ಬಂಡಿವಡ್ಡಾರ್ ಅವರು ಹಾಗೂ ಅವರೊಂದಿಗೆ ವಿಠಲ್ ಮಲ್ಲಿಕಾರ್ಜುನ್ ಗದಗ್ ಅವರು ಹಾಗೂ ಹೇಮಲತಾ ಹಿರೇಮಠ್ ಇವರು ಮೆಂಟರ್ ಅವರದು. ಸೊ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬಹಳ ಮುಖ್ಯವಾಗಿ ಈ ಒಂದು ಚಾಂಪಿಯನ್ಶಿಪ್ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ಸ್ ಬಗ್ಗೆ ತಾವು ತಿಳಿಸಿ, ಮೆಂಟರ್ ಆದ ನೀವು ಹೇಮಲತಾ ಹಿರೇಮಠ್ ಅವರೇ, ಇದಕ್ಕೆ ತಯಾರಿ ಹೇಗೆ ಮಾಡಿದ್ರು ಇಬ್ಬರು ಅದ್ರ ಬಗ್ಗೆ?
1: ಸೊ ಫಸ್ಟ್ ಇಂಗ್ ಇದು ಸ್ಟೀಮೆಚ್ ಟ್ರೈನಿಂಗ್ ರಿಸರ್ಚ್ ಅಂಡ್ ಫೌಂಡೇಶನ್ ಅಂತ ನಮ್ಮ ಸಂಸ್ಥಾದಲ್ಲಿ ಸ್ಟಾರ್ಟ್ ಆಗಿದೆ, ಸಪೋರ್ಟೆಡ್ ಬೈ ಟ್ರಾನ್ಸ್ ಡಿಸಿಪ್ಲಿನರಿ ಲರ್ನಿಂಗ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಇಂದ. ಸೊ ಇಲ್ಲೇ ನಾವು ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ರು, ಟ್ರೈನಿಂಗ್ ಕೊಟ್ಟು ರೋಬೋಟಿಕ್ಸ್ ಹಂಗೆ ಇದಾಗ್ತಿದೆ ಅಂತಲ್ಲ. ಅಲ್ಲಿ ಆ ಟ್ರೈನಿಂಗ್ನಲ್ಲಿ ಇವ್ರದ್ದು ಫಸ್ಟಿಂಗ್ ಇದು ಇವ್ರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದರು. ಇವ್ರ ಎಕ್ಸಾಮ್ನಲ್ಲಿ ಇವರಿಬ್ರು ಸೆಲೆಕ್ಷನ್ನು ಆಯಿತು. ಇವ್ರು ಕಂಪ್ಲೀಟ್ 6 days ಟ್ರೈನಿಂಗ್ ಆನ್ಗೋಯಿಂಗ್ ಟ್ರೈನಿಂಗು ಇತ್ತು. ದೆನ್ ಲೇಟರ್ ಆನ್ ಕೋಡೆವಿಯರ್ ಅಂತ ಒಂದು ಕಾಂಪಿಟೇಷನ್ ಎವ್ರಿ ಇಯರ್ ಹೆಲ್ಡ್ ಆಗ್ತಿದೆ. ಅದರಲ್ಲಿ ಇವ್ರಿಗೆ ನಮ್ಗೆ ಒಂದು ಸರ್ ಹೇಳಿದರು, ದೇರ್ ಇಸ್ ಅ ಕಾಂಪಿಟೇಷನ್ ಮತ್ತು ನೀವು ಪಾರ್ಟಿಸಿಪೇಟ್ ಆಗಿ ಅಂತ. ಸೊ ಆ ಪಾರ್ಟಿಸಿಪೇಟ್ ಮಾಡಿ ಇವ್ರು ರೀಜನಲ್ ಲೆವೆಲಿಂದ ಸ್ಟಾರ್ಟ್ ಆಯಿತು.
0: ಅಂತ ಸಂದರ್ಭದಲ್ಲಿ ಈಗ ರೋಬೋಟಿಕ್ಸ್ ಇರಲಿ ಅಥವಾ ಈ ಒಂದು ಕ್ಷೇತ್ರ ರೋಬೋಟಿಕ್ಸ್ ಅನ್ನೋ ಒಂದು ಕ್ಷೇತ್ರ, ಈ ಒಂದು ಅಭ್ಯಾಸ ಇರಲಿ, ಆ ಒಂದು ಅಭ್ಯಾಸಕ್ಕೆ ಯಾವ ರೀತಿಯಾದ ತಯಾರಿಕೆ ತಾವು ಮಾಡಿದ್ರಿ ಸುಶಾಂತ್ ಅವರೇ, ತಾವು ತಿಳಿಸಿ.
2: ನಮಗೆ ಎಲ್ಲ ನಾವು ತಯಾರಿ ಮಾಡೋಕ್ಕೆಲ್ಲ ನಮ್ಗೆ ಮಟೀರಿಯಲ್ಸ್ ಆಗಲಿ ಸೆನ್ಸರ್ಸು ನಮಗೆಲ್ಲ ಗೈಡ್ ಅದ ಎಲ್ಲ ನಮ್ಗೆ ಸ್ಟೀಮ್ ಮೆಷಿನ್ ನೋಡ್ಕೊಂಡ್ರಿ. ಅವ್ರು ತಂದು ಕೊಟ್ಟಿಂದ ನಮ್ಗೆ ಕೋಡಿಂಗು ಹೆಂಗೆ ಮಾಡ್ಬೇಕು ಅನ್ನೋದು ಗೈಡ್ ಮಾಡಿರಿ. ಆ ಪ್ರಕಾರ ನಾವು ಮಾಡಿದ್ರು. ನಮ್ಗೆ ಅದ್ರಾಗ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಇಂಟ್ರೆಸ್ಟ್ ಭಾಳ ಬತ್ತು ಮಾಡೋಕೆ. ಅಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿ ಇದಾಯ್ತು.
0: ಈಗ ಇಂಡೋನೇಷ್ಯಾ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಇಂಡಿಯಾ ಲೆವೆಲ್ಗೆ ನೀವೇನಾದರೂ ಗೆದ್ದಿದ್ದೀರಾ ವಿಠಲ್ ಅವರೇ?
3: ನಾವು ಮೊದಲನೇದಾಗಿ ನಮ್ಗೆ ರೀಜನಲ್ ಲೆವೆಲ್ ಬೆಂಗಳೂರಲ್ಲಿ ಇತ್ತು ಕಾಂಪಿಟೇಷನ್. ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಮತ್ತು ಅಲ್ಲೂ ಫಸ್ಟ್ ಪ್ರೈಸ್ ಮಾಡಿ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಂದ್ರೆ ಬೆಂಗಳೂರಿನಲ್ಲೇ ಗೀತಾಂ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಐತ್ರಿ, ಅಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಮಾಡಿದ್ರು. ಅಲ್ಲೂ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಗೆದ್ಕೊಂಡು ವಾಪಸ್ ಬಂದಿದ್ದು. ಆಗ ನಮ್ಗೆ ಇಂಡೋನೇಷ್ಯಾದಾಗ ಇಂಟರ್ನ್ಯಾಷನಲ್ ಲೆವೆಲ್ ಐತೆ ಅನ್ನೋದು ಹೇಳ್ಯಾರು. ಮತ್ತು ನಮಗೂ ನಮ್ಮ ಡಾಕ್ಟರ್ ಅಲಂ ಪ್ರಭಾತ್ ಅವರು ಸಪೋರ್ಟ್ ಮಾಡಿ ಅಲ್ಲಿ ಕಳಿಸಿರು ಇಂಟರ್ನ್ಯಾಷನಲ್ ಆಡ್ಕೊಂಡು.
0: ಈಗ ಇದರ ಒಂದು ಈ ಕಾಂಪಿಟೇಷನ್ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಇದ್ರ ಬಗ್ಗೆ ನಾವು ಮಾತನಾಡಿದ್ವಿ, ಈಗ ಅಲ್ಲಿ ಏನೆಲ್ಲ ಆಯಿತು, ಯಾವೆಲ್ಲ ದೇಶದವರು ಬಂದಿದ್ದರು ಅದ್ರ ಬಗ್ಗೆ ತಿಳಿಸಿ.
2: ಇಲ್ಲಿ 22 ಹೆಚ್ಚು ದೇಶಗಳು ಬಂದಿದ್ದವು. ನಮ್ಮ ಕೂಡ ಹತ್ತಿದ ಒಂದು 4-5 ಕಂಟ್ರೀಸು. ಫಸ್ಟು ಗೋವಾ, ಸೆಕೆಂಡು ನೇಪಾಳ, ಥರ್ಡ್ ಅಲ್ಗೇರಿಯಾ, ಫೋರ್ತ್ ಹೈದರಾಬಾದ್, ನೆಕ್ಸ್ಟ್ ರೀಮ್ಯಾಚ್ ಇದು ನೇಪಾಳ ರೀ, ಆಮೇಲೆ ಅಲ್ಗೇರಿಯಾ, ನೆಕ್ಸ್ಟ್ ಹೈದರಾಬಾದ್ ಹತ್ತಿದ್ವಿ, ಲಾಸ್ಟ್ ಫೈನಲ್ ಇಂಡೋನೇಷ್ಯಾ ಕೂಡ ಹತ್ತಿತ್ತು. ಅಲ್ಲಿ ಎಲ್ಲ ಲೆವೆಲ್ ಕ್ರಾಸ್ ಮಾಡ್ಕೊಂಡು ಫುಲ್ ಪ್ರೈಸ್ ತೊಗೊಂಡು.
0: ಬಹಳ ಉತ್ತಮ. ಮೆಂಟರ್ ಆದ ಹೇಮಲತಾ ಹಿರೇಮಠ್ ಅವರೇ, ಇವರಿಗೆ ತಾವು ಅಲ್ಲಿ ಯಾವ ರೀತಿಯಾದಂತಹ ಒಂದು ಮಾರ್ಗದರ್ಶನ ಮಾಡಿದ್ರ?
1: ಸೊ ಫಸ್ಟಿಂಗ್ ಇಸ್ ನಮ್ಗೆ ಅದಕ್ಕೆ ಕಿಟ್ ಬಂದಿತ್ತು. ಬೈ ಯೂಸಿಂಗ್ ದ ಕಿಟ್ ಅವರ ಕಿಟ್ ಎಲ್ಲ ಏನೇನು ಕಂಪೋನೆಂಟ್ಸ್ ಎಲ್ಲ ಇದು ಮಾಡಿ ಅವ್ರ ಪಿಟೋ ಬ್ಲಾಕ್ಸ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ನಿಂದ ಅವರ ರೋಬೋಟ್ಸ್ ರೆಡಿ ಮಾಡಿದರು. ಆ ರೋಬೋಟಿಂದ ಅವ್ರು ಫುಟ್ಬಾಲ್ ಆಡಿದರು. ಸೊ ದ್ಯಾಟ್ ವಾಟ್ ದ ನೇಮ್ ಇಟ್ ಸೆಲ್ಫ್ ವಾಸ್ ರೋಬೋಸೋಕರ್. ಇಟ್ ವಾಸ್ ಅ ಟ್ರ್ಯಾಕ್ ಟ್ರೀ ರೋಬೋಸೋಕರ್. ಸೀನಿಯರ್ನಲ್ಲಿ ಸೀನಿಯರ್ ಟ್ರ್ಯಾಕ್ನಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿ ಅವ್ರು ಏನು ಮಾಡಿದರು.
0: ಈಗ ಇದರಲ್ಲಿ ಎರಡು ಕೋಡೆವಾರ್ ಇದೆ, ಆಮೇಲೆ ಟ್ರ್ಯಾಕ್ ತ್ರೀ ರೋಬೋ ಸಾಕರ್ ಲೀಗ್, ಮಾತನಾಡೋಣ ಅದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಕೋಡೆವಾರ್ 7.0 ಅದ್ರ ಬಗ್ಗೆ ತಿಳಿಸಿ. ಕೋಡೆವಾರ್ ಅಂದ್ರೆ ಏನು ಅದ್ರ ಬಗ್ಗೆ?
2: ಕೊಡೆವರ್ ಅಂದ್ರೆ ಒಂದು ಕಾಂಪಿಟೇಷನ್ ಇರ್ತದೆ, ಅದ್ರಾಗ ಹಂತವಾಗಿ ಇರ್ತಾವ್ರಿ, ಟ್ರ್ಯಾಕ್ 1, ಟ್ರ್ಯಾಕ್ 2, ಟ್ರ್ಯಾಕ್ 3 ಅಂತ. ಅದರಲ್ಲಿ ಸೀನಿಯರ್ ಜೂನಿಯರ್ ಎಲಿಮೆಂಟ್ರಿ ಅನ್ನೋ ಭಾಳ ಇವ್ರು. ಅದ್ರಾಗ ಫಸ್ಟ್ ಟ್ರ್ಯಾಕ್ 1 ಅಂದ್ರೆ ಇನ್ನೋವೇಷನ್ ಎಂಟರ್ಪ್ರಿನರ್ಶಿಪ್. ಸೆಕೆಂಡ್ ಇದ್ರಾಗ್ರಿ 8 ಟಾಸ್ಕ್ ಇರ್ತಾವ್ರಿ, ಅವು 5 ಒಳಗೆ ಕಂಪ್ಲೀಟ್ ಮಾಡಿರ್ತಾರೆ. ಯಾರು ಎಲ್ಲಕ್ಕಿಂತ ಹೆಚ್ಚು ಕಡಿಮೆ ಟೈಮ್ ಮಾಡಿರ್ತಾರೆ ಅವ್ರು ಬಿ ನಕ್ಕಾರಿ. ಟ್ರ್ಯಾಕ್ 3 ರೋಬೋ ಸೋಕರ್ಲಿ ಅಂದ್ರೆ ರೋಬೋಟ್ ರೆಡಿ ಮಾಡಿ ಫುಟ್ಬಾಲ್ ಆಡೋದು, ಅದ ಕಂಟ್ರೋಲ್ ನಾವು ಫೋನ್ಲೆ ಮಾಡಬೇಕು.
0: ಈಗ ಟ್ರ್ಯಾಕ್ 3 ರೋಬೋ ಸೋಕರ್ ಲೀಗ್ ಅದ್ರ ಬಗ್ಗೆ ತಿಳಿಸಿ.
3: ಟ್ರ್ಯಾಕ್ 3 ರೋಬೋ ಸೋಕರ್ ಲೀಗ್ ಅದ ನಮ್ಗೆ ಒಂದು ರೋಬೋಟ್ ಮಾಡಿ ಅದಕ್ಕೆ ಇಂತಿಷ್ಟು ಪ್ರಮಾಣದಲ್ಲಿ ತೂಕ ಇರ್ಬೇಕಂತ ಹೇಳ್ಕೊಟ್ಟಿರ್ತಾರೆ. 800 ಒಳಗೆ ನಾವು ರೋಬೋಟ್ ರೆಡಿ ಮಾಡಿ ಅದ ಮೊಬೈಲ್ ಅಂದ್ರೆ ಡಬಲ್ ಆ್ಯಪ್ ಅಂತ ಒಂದು ಆ್ಯಪ್ ಐತ್ರಿ, ಅದರೊಳಗೆ ಕಂಟ್ರೋಲಿಂಗ್ ಐತಿ. ಅದ್ರೊಳಗೆ ನಾವು ಕೋಡಿಂಗ್ ಕಾರ್ಕಿ ಅಂತೇಳಿ ಬ್ರೈನ್ ಬರ್ತೈತ್ರಿ ರೋಬೋಟದ್ದು, ಅದ್ರೊಳಗೆ ಕೋಡಿಂಗ್ ಹಾಕಿ ನಾವು ಡಬಲ್ ಆ್ಯಪ್ಲೆ ಮೊಬೈಲೇ ಕಂಟ್ರೋಲ್ ಮಾಡಿ ಆಡ.
0: ಬಹಳ ಟೆಕ್ನಿಕಲ್ ಆಗಿದೆ. ಈಗ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರವಾಗಿ ನಮ್ಮ ಸ್ನೇಹಿತರಿಗೆ ಕೇಳುಗರಿಗೆ ಮಾಹಿತಿಯನ್ನು ಕೊಡಿ. ಕೋಡಿಂಗ್ ಬಗ್ಗೆ. ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ AI ಟೆಕ್ನಾಲಜೀಸ್ ಬಂದಿದೆ, ಎಲ್ಲ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾ ಇದೆ. ಅಂತದ್ರಲ್ಲಿ ಈ ರೋಬೋಟಿಕ್ಸ್ ಬಗ್ಗೆ ಸ್ವಲ್ಪ ತಾವು ತಿಳಿಸಿ. ರೋಬೋಟಿಕ್ಸ್ ಅಂದ್ರೆ ಏನು?
2: ರೋಬೋಟಿಕ್ಸ್ ಅಂದ್ರೆ ಒಂದು ಕೋಡ್ ಟೈಪ್. ಕೋಡ್ ಅಂದ್ರೆ ಈಗ ನಾವು ಮಾತಾಡೋದು ಯಾವ್ದೇ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗ್ತೈತಿ, ಮಷಿನ್ಗಳಿಗೆ ಅರ್ಥ ಆಗಿದೆ. ಮಷಿನ್ಗೆ ಅನ್ನೋ ಒಂದು ಕೋಡ್ ಲ್ಯಾಂಗ್ವೇಜ್ ಐತೆ, ಪೈಥಾನ್, ಸಿ ಪ್ಲಸ್ ಪ್ಲಸ್, ಸಿ, ಜಾವಾ, ಈ ಟೈಪ್. ಅದ್ರಾಗ ನಾವು ಯಾವ ಟೈಪ್ ಕೋಡ್ ಮಾಡಿರ್ತೀವಿ ಆ ಟೈಪ್ ಅದ ತಿಳ್ಕೊಂಡು ಅದ ಮಷಿನ್ ರೆಡಿ ಆಗ್ತೈತಿ. ಆದ್ರೆ ರೋಬೋಟಿಕ್ಸ್ ಅಂದ್ರೆ ನಾವು ಯಾವ್ದು ಕೆಲಸ ಮನುಷ್ಯ ಮಾಡೋದನ್ನ ರೋಬೋಟ್ಲೆ ಮಾಡಿಸ್ಬೋದ್ರಿ. ಅವ್ರೆ ಹೆಚ್ಚು ಮನುಷ್ಯರು ಹತ್ತಂಗಿಲ್ರಿ, ಅದ್ ಲೈಫ್ ಟೈಮ್ ಇರ್ತೈತ್ರಿ.
0: ರೋಬೋಟ್ ತಯಾರಿಕೆ ತಾವು ಮಾಡಿದ್ರಿ ಅಂತ ಹೇಳಿದ್ರಿ ವಿಠಲ್ ಅವರೇ, ಅಂತ ಸಂದರ್ಭದಲ್ಲಿ ಅದಕ್ಕೆ ಯಾವ ಲ್ಯಾಂಗ್ವೇಜ್ ಅನ್ನ ಬಳಸಿದ್ರಿ?
1: ಅದೇ ಪಿಟೋಬ್ಲಾಕ್ಸ್, ದೇರ್ ವಾಸ್ ಅ ಸಾಫ್ಟ್ವೇರ್,
2: ಸಾಫ್ಟ್ವೇರ್ ಇದ್ರೆ ಪೈಥಾನ್ ಲ್ಯಾಂಗ್ವೇಜ್
0: ಬೇಸ್ ಲ್ಯಾಂಗ್ವೇಜ್. ಬಹಳ ಮುಖ್ಯವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಇರೋ ಒಂದು ಬಹಳ ಬೇಸ್ ಆದ ಲ್ಯಾಂಗ್ವೇಜ್ ಪೈಥಾನ್ ಆಗಿಬಿಟ್ಟಿದೆ. ಏಕೆಂದ್ರೆ ಒಂದಾನೊಂದು ಸಮಯದಲ್ಲಿ ಸಿ ಶಾರ್ಪ್ ಇತ್ತು, ಸಿ, ಸಿ ಪ್ಲಸ್ ಪ್ಲಸ್ ಅಂತ ಬಂತು, ಈಗ ಎಲ್ಲಕ್ಕೂ ಬೇಸ್ ಪೈಥಾನ್ ಆಗಿಬಿಟ್ಟಿದೆ. ಅದಕ್ಕೆ ಕೇಳಿದ್ದು. ಸೊ ಈಗ ನಾವು ಈ ಒಂದು ಪಾರ್ಟಿಸಿಪೇಷನ್ ತಾವು ಹೇಗೆ ಮಾಡಿದ್ರಿ, ಪ್ರೊಸೆಸ್ ಆಫ್ ಪಾರ್ಟಿಸಿಪೇಷನ್ ಅದ್ರ ಬಗ್ಗೆ ತಿಳಿಸ್ಬೋದು?
1: ಸೊ ಪಾರ್ಟಿಸಿಪೇಷನ್, ಸೊ ಫಸ್ಟ್ ಥಿಂಗ್ ಆಸ್ ಯೂಶುವಲ್ ನಾ ಹೇಳಿದೆಯಲ್ಲ, ದೇರ್ ವಾಸ್ ಅ ವೆನ್ ವಿ ಗಾಟ್ ಇದು ಅನೋ ಹೇಳಿದ್ರಲ್ಲ ನಮಗೆ, ದೇರ್ ಇಸ್ ಅ ಕೋಡಿವೆ ಕಾಂಪಿಟೇಷನ್ ಎವ್ರಿ ಇಯರ್ ಅವ್ರು ಮಾಡ್ತಾರೆ. ಲಾಸ್ಟ್ ಟೈಮ್ ಇಟ್ ವಾಸ್ ಇನ್ ದುಬೈ, ಸೊ ದಿಸ್ ಟೈಮ್ ದೇ ಸೈಡ್ ಇಟ್ ಇಸ್ ಇನ್ ಇಂಡೋನೇಷ್ಯಾ. ಸೊ ನಾವು ಇಂಡೋನೇಷ್ಯಾಗಲ್ಲಿ ಹೋಗಬೇಕಂದ್ರೆ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಕ್ರಾಸ್ ರೀಜನಲ್ ಲೆವೆಲ್ ಆ್ಯಂಡ್ ದೆನ್ ನ್ಯಾಷನಲ್ ಲೆವೆಲ್. ಸೊ ನಮ್ಮ ಸರ್ ಬಸವನಗೌಡ ಪಾಟೀಲ್ ಸರ್ ಅಂತ ಅದಾರಿ, ದೆನ್ ಹೀ ಇಸ್ ಅ ಮೇನ್ ಮೆಂಟರ್ ಆಫ್ ಸ್ಟೀಮ್ ಎಚ್ ಓವರ್ ಆಲ್. ದೆನ್ ನಮ್ಮ ಅಜ್ಜ ಅವರು ಡಾಕ್ಟರ್ ಅಲ್ಲಮ್ಮ ಪ್ರಭು ಸ್ವಾಮೀಜಿ ಅವರೆಲ್ಲ ಸಪೋರ್ಟ್ ಅವ್ರು ಮಾಡಿ ಹೇಳಿದ್ರು ನೀವು ಪಾರ್ಟಿಸಿಪೇಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ವಿ ರಿಜಿಸ್ಟ್ರೇಷನ್ ಮಾಡಿ ನಾವು ಫಸ್ಟ್ ರೀಜನಲ್ ಲೆವೆಲ್ ಕಾಂಪಿಟೇಷನ್ ಬ್ಯಾಂಗ್ಳೂರ್ನಲ್ಲಿತ್ತು, ಬ್ರೂಕ್ಲಿನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಸೊ ಅಲ್ಲಿ ಇವ್ರಿಗೆ ಹೋಗಿ ದೇರ್ ವಾಸ್ ಸೇಮ್ ಥಿಂಗ್, ಟ್ರ್ಯಾಕ್ ಒನ್, ಟ್ರ್ಯಾಕ್ ಟು, ಟ್ರ್ಯಾಕ್ ತ್ರೀ ಇತ್ತು. ಸೊ ವಿ ಪಾರ್ಟಿಸಿಪೇಟೆಡ್ ಇನ್ ಟ್ರ್ಯಾಕ್ ತ್ರೀ, ಸೀನಿಯರ್ ಲೆವೆಲ್ ಇಟ್ ವಾಸ್. ಸೊ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಹಂಗಿರ್ತೀವಿ ಸರ್, ದೇರ್ ವಾಸ್ ಅ ರೌಂಡ್ ಒನ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ವಿ ಹ್ಯಾವ್ ಟು ಕ್ಲಿಯರ್ ಆಲ್ ದ ರೌಂಡ್ಸ್. ಸೊ ಅವ್ರು ಯಾರು ರೌಂಡ್ ಸೋಲಿಲ್ಲ, ದೇ ವನ್ ಆಲ್ ದ ರೌಂಡ್ಸ್ ಆ್ಯಂಡ್ ದೇ ಕೇಮ್ ಆನ್ ದ ಟಾಪ್ ಒನ್ ಪೊಸಿಷನ್ ಇನ್ ರೀಜನಲ್ ಲೆವೆಲ್. ಸೊ ದೆನ್ ಲೇಟರ್ ಆನ್ ವಿ ಗಾಟ್ ಅ ಚಾನ್ಸ್ ಫಾರ್ ಟು ಪಾರ್ಟಿಸಿಪೇಟ್ ಇನ್ ನ್ಯಾಷನಲ್ ಲೆವೆಲ್. ದೆನ್ ಅಗೇನ್ ವಿ ಅವ್ರು ಏನು ಹೇಳಿದ್ರು ನೀವು ಹೋಗಿ ನ್ಯಾಷನಲ್ ಲೆವೆಲ್ ವಿಚ್ ವಾಸ್ ಕಂಡಕ್ಟೆಡ್ ಇನ್ ಗಿಟಮ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್ನಲ್ಲಿ. ಸೊ ಅಲ್ಲೂ ಆದರೂ ಟೋಟಲ್ 6 ರೌಂಡ್ಸ್ ಇತ್ತು, ಲಾಸ್ಟ್ ವಾಸ್ ಸೆಮಿ ಫೈನಲ್ ಆ್ಯಂಡ್ ಫೈನಲ್. ಸೊ ಅದು ರೌಂಡ್ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಸೇಮ್ ಒನ್ ಇಸ್ ಹೈದರಾಬಾದ್, ಕೋಲ್ಕತ್ತಾ ಅವ್ರ ಜೋಡಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಆಲ್ ರೌಂಡ್ಸ್ ಅವ್ರು ಕ್ಲಿಯರ್ ಮಾಡಿದ್ರು, ಟೋಟಲ್ 6 ರೌಂಡ್ಸ್. ಸೊ ಅಲ್ಲಾದರೂ ನಾವು ಟಾಪ್ 1 ಪೊಸಿಷನಲ್ಲಿ ಬಂದಿದ್ದೀವಿ. ಸೊ ಅಲ್ಲಿದವರು ಕೊಡೆವಿಯರ್ 7.0 ಟೀಮ್ ದೇ ವರ್ ವೆರಿ ಮಚ್ ಹ್ಯಾಪಿ. ಅವ್ರೇನಂದ್ರು ನೀವು ಇಲ್ಲ ನೀವು ಬರ್ರಿ ಇಂಡೋನೇಷ್ಯಾಗೆ, ನಮ್ಮ ಇಂಡಿಯಾ ಗೆಲ್ತಿದೆ ಅಂತ. ಸೊ ನಾವು ಅಲ್ಲೇ ಹೋಗೋಕ್ಕೆ ತುಂಬ ತಯಾರಿ ಮಾಡಿದ್ವಿ, ಮತ್ತು ಅಜ್ಜ ಅವ್ರು ಹೇಳಿ ಮತ್ತು ಅವರು ಬಸವನಗೌಡ ಪಾಟೀಲ್ ಸರ್ ಮತ್ತು ನಮ್ದೆಲ್ಲ ಟೀಮ್ ಮಗ್ದುಮ್ ಸರ್ ಅಂತ ಅದಾರೆ ನಮ್ಮ ಸೀನಿಯರ್, ಅವರು ಹೇಳಿದರು ಇಲ್ಲ ನೀವು ಹೋಗೋಣ ಮಾಡೋಣ ಅಂತ. ಅಲ್ಲಿ ಹೋಗಿ ಅಲ್ಲಾದರೂ ಡೇರ್ ವಾಸ್ ಅ ವೆರಿ ಟಫ್ ಕಾಂಪಿಟೇಷನ್ ಇನ್ ಇಂಡೋನೇಷ್ಯಾ, ಬಿಕಾಸ್ ಅಲ್ಲೇ ಗೋವಾ ಟೀಮ್ ಇತ್ತು, ಹೈದರಾಬಾದ್ ಟೀಮ್, ಅವರು ಸ್ವಲ್ಪ ಟಫ್ ಟೀಮ್ ಇತ್ತು, ದೆನ್ ಇಂಡೋನೇಷ್ಯಾ, ಇಂಡೋನೇಷ್ಯಾದಲ್ಲಿ. ಬಟ್ ಸ್ಟಿಲ್ ಅಲ್ಲೂ ಅಲ್ಲ, ಈಚ್ ಆ್ಯಂಡ್ ಎವ್ರಿ ಡೇ ವಾಸ್ 6 ರೌಂಡ್ಸ್, ಸೇಮ್ ಥಿಂಗ್, 8 ರೌಂಡ್ಸ್, 6 ರೌಂಡ್ಸ್ ಪ್ಲಸ್ 2, ದ್ಯಾಟ್ ಇಸ್ ಸೆಮಿ ಫೈನಲ್ ಆ್ಯಂಡ್ ಫೈನಲ್. ಸೊ ಅಲ್ಲಾದರೂ ಅವರೆಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಟಾಪ್ 1 ಪೊಸಿಷನಲ್ಲಿ ಬಂದಿದ್ದೀವಿ. ಆ್ಯಂಡ್ ಇಂಡಿಯಾನಲ್ಲಿ ನಮ್ದು ಒಂದೇ ಟೀಮ್ ಬಂದಿದ್ದು ಟಾಪ್ 1.
0: ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ನೀವು ಹೊರದೇಶಕ್ಕೆ ಫಸ್ಟ್ ಟೈಮ್ ಹೋಗಿದ್ರ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೆಂಟಲಿ ನೀವು ಹೇಗೆ ಪ್ರಿಪೇರ್ ಆದ್ರಿ, ಮಾನಸಿಕವಾಗಿ ತಯಾರಿಕೆ ಹೇಗಿತ್ತು? ಅದು ಬಹಳ
2: ನಮಗೊಂದು ಈ ಟೈಪ್ ಕಾಂಪಿಟೇಷನ್ ಐತಂತ ತಿಳಿಸಿದ ಮ್ಯಾಗ ನಮಗೆ ಇಲ್ಲಿ ಹೋಗಿ ವಿನ್ ಆಗಿ ಬರ್ಬೇಕಂತ ಆತ್ರಿ. ಮತ್ತು ನಮ್ಮ ಅಜ್ಜಾರು ನಮ್ಯಾಗ ಭಾಳ ನಮ್ಗೆ ಇಟ್ರಿ, ಅಲಮ್ಮ ಪ್ರಭು ಅದಾರ್ರಿ, ಅವ್ರು ಅಂದ್ರೆ ನೀವು ಹೋಗಿ ವಿನ್ ಆಗಿ ಬರ್ರಿ, ನಿಮ್ಗೆಲ್ಲ ಬೇಕಾಗಿ ಸಪೋರ್ಟ್ ನಾವು ಕೊಡ್ತೀವಿ ಅಂತಂದ್ರಿ. ಅದ್ರ ಪ್ರಕಾರ ನಾವೆಲ್ಲ ಹೋಗಿ ನಾವು ಕೋಡಿಂಗ್ ಮತ್ತು ಏನು ಮೆಕ್ಯಾನಿಕಲ್ ವರ್ಕ್ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಡೈಲಿ 3-4 ಅವರ್ಸ್ ಪ್ರಾಕ್ಟೀಸ್ ಮಾಡಿ ಎಲ್ಲ ವಿನ್ ಇದು ಮಾಡಿಕೊಂಡು ಅಲ್ಲಿ ಹೋಗಿ ವಿನ್ ಆಗಿ ಬಂದು.
0: ವಿಠಲ್ ಅವರೇ, ತಮ್ಮ ಪ್ರಿಪರೇಷನ್ ಮಾನಸಿಕವಾಗಿ ತಾವು ತಯಾರಿಕೆ ಹೇಗೆ ಮಾಡಿದ್ರಿ? ಹೊರದೇಶಕ್ಕೆ ಹೋಗಬೇಕು, ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಅದರ ಬಗ್ಗೆ ಸ್ವಲ್ಪ.
3: ನಮಗೆ ಮೊದಲನೇದಾಗಿ ಇದಕ್ಕೆ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಫಸ್ಟ್ ಟೈಮ್ ಅಲ್ರಿ, ಎಲ್ಲ ನಮ್ಗೆ ಅಷ್ಟು ಹೆದರಿಕೆ ಬಂದಂಗಾಗಿತ್ತು. ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಇಷ್ಟು ನಮ್ಮನ್ನ ಹೊರದೇಶ ಇಂಟರ್ನ್ಯಾಷನಲ್ ಲೆವೆಲ್ ಕಳ್ಸಾತಾರಂದ್ರೆ ನಾವು ಒಂದು ಪೊಸಿಷನ್ದಾಗ ಬರಬೇಕಂತೇಳಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ದು ರೀ. ಅಲ್ಲಿ ಹೋದ ನಂತರ ಕಾಂಪಿಟೇಷನ್ಗಳು ಟಫ್ ಆದರೂ ನಾವು ಗೆಲ್ಲಬೇಕನ್ನೋ ಇದರಿಂದ ಇಬ್ಬರು ಟೀಮ್ ಆಗಿ ವರ್ಕ್ ಮಾಡಿ ಮಾತಾಡ್ಕೊಂಡು ಆಡಿ ಮತ್ತು ನಮ್ಮ ಮೇಲೆ ನಂಬಿಕೆ ಭಾಳ ಅಲ್ಲಿ ನಮ್ಮ ಇಂಡಿಯಾ ಒಳಗೆ ಇಟ್ಕೊಂಡು ನಂಬಿಕೆ ಭಾಳ ಇಟ್ಟಾರಂಥೇಳಿ ನಾವು ಅಲ್ಲಿ ಗಟ್ಟಿ ಮನಸ್ಸು ಮಾಡ್ಕೊಂಡು ಆಟ ಆಡಿ ಫೈನಲ್ವರೆಗೂ ಹೋಗಿ ಫೈನಲ್ನಲ್ಲೂ ಗೆದ್ರಿ.
0: ಫೈನಲ್ ಗೆಲುವು, ಆ ಗೆಲುವಿಗಿಂತ ಮುಂಚೆ ತಮ್ಮ ತಂದೆ ತಾಯಿಯವರ ಸಪೋರ್ಟ್, ಈ ಒಂದು ಕಾಂಪಿಟೇಷನ್ ಸ್ಪರ್ಧೆಗೆ ಸಪೋರ್ಟ್ ಆಗಿ ಯಾರ್ಯಾರಿದ್ರು?
3: ನಮ್ಮ ಇಬ್ರು ನಾವೇನು ಇಬ್ರು ಹುಡುಗರದಲ್ಲ, ನಮ್ಮ ಪೇರೆಂಟ್ಸ್ಗಳು ಸಪೋರ್ಟಿವ್ ಇದ್ರಿ. ಮತ್ತು ನಮ್ಮ SS ಎಜುಕೇಷನ್ ಟ್ರಸ್ಟ್ನ ಎಲ್ಲ ಸರ್ಗಳು, ಮೇಡಮ್ಗಳು, ಮತ್ತು ನಮ್ಮ ಡಾಕ್ಟರ್ ಅಲ್ಲಂ ಪ್ರಭು ಅಜ್ಜಾರು, ಮತ್ತು ಟ್ರಾನ್ಸ್ ಡಿಸಿಪ್ಲಿನರಿ ಅವ್ರ ಸಂಸ್ಥೆದವರು ಎಲ್ಲರೂ ಸಪೋರ್ಟಿಂಗ್ ಆಗಿ ನಮಗೆ ಗೆಲ್ಕೊಂಡ್ ಬರ್ತಾರೆ ನೀವು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಟ್ಟು ಕಳಿಸಿದ್ದಾರೆ ರೀ.
2: ನಮ್ಗೆ ಸೇಮ್ ಮನೆಯವರು ಫುಲ್ ಇದಾಗಿರ್ರಿ, ನೀವು ಏನು ಮಾಡ್ತೀರ ಮಾಡಿರಿ, ಒಂದು ಚೋಯ್ಸ್ ಇರ್ತಾರೆ ಅಂತಂದ ನಮ್ಮ ಅಜ್ಜ ಅವರು ನಮ್ಮ ಫ್ರೆಂಡ್ಸು.

0: ನಾಲ್ಕು ಸಲ ಇದ್ರೆ ನಾವು ಒಂದ್ಸಲ ಅಟೆಂಪ್ಟ್ ಹಾಕಿತ್ತು. ಅದ್ರ ಬೇಸ್ ಮ್ಯಾಗ ನಾವು ಇಲ್ಲಿ ನಮ್ಗೆ ಕಂಪ್ಯೂಟರ್ ಕೋಚಿಂಗ್ ಕ್ಲಾಸ್ ಹಚ್ಚಿದ್ವು. ಅಲ್ಲಿ ಹೊಸ ಲ್ಯಾಪ್ಟಾಪ್ ಮನ್ಯಾಗ ಕೊಡ್ಸಿದ್ರು. ಆ ಲ್ಯಾಪ್ಟಾಪ್ದಾಗ ನಾವು ಸಣ್ಣ ಸಣ್ಣ ವೀಡಿಯೋಸ್ ನೋಡ್ಕೊತು ಕೋಡಿಂಗ್ ಮಾಡ್ಕೊತು ನಮ್ಗೆ ಪೆನ್ ವರ್ಕ್ ಮಾಡ್ಕೊತು ಇಷ್ಟ ಆಸಕ್ತಿ ಬಂತು.
1: ನಾವು 10th ಮುಗಿ ಮಟ್ಟ ಅಂತ ನಂಗೆ ಕಂಪ್ಯೂಟರ್ ಅಂದ್ರೆ ಅಷ್ಟು ಗೊತ್ತಿರಕ್ಕಿಲ್ಲ ರೀ. ನಮ್ಮ ಕಾಲೇಜ್ ಆಗಿದ್ದು ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರಕ್ಕಿಲ್ಲ ರೀ. ಅದು 10th ಮುಗಿದಿಂದ ಇಲ್ಲ ಕಂಪ್ಯೂಟರ್ ಕಲಿತ್ರೆ ಒಂದು ಫ್ಯೂಚರ್ ಐತಿ ಅಂತ ನಾವು ಕಂಪ್ಯೂಟರ್ ಕ್ಲಾಸಿಗೆ ಹಚ್ಚಿದ್ದೀವಿ ರೀ. ಒಂದು ತಿಂಗಳ ಕಂಪ್ಯೂಟರ್ ಕ್ಲಾಸಿಗೆ ಹೋದ್ನಿ, ಮತ್ತು ಅಲ್ಲಿಂದ ಇಲ್ಲಿ ಬೆಳಗಾವಿ ಬಂದು ಕಾಲೇಜ್ ಕಲಿಸಿದ ಅಂತಲೇ ಇಲ್ಲಿ ಸ್ಟೀಮ್ ಹೆಚ್ ಒಳಗೆ ಅಲ್ಲಿ ಹೋಗಿ ನಮಗೆ ಕಂಪ್ಯೂಟರ್ದಾಗ ಕೋಡಿಂಗ್ ಮಾಡೋದು ಮತ್ತು ಇದನ್ನು ಮಾಡೋದು ಹೇಳ್ಕೊಟ್ರಿ. ನಮಗೂ ಕೋಡಿಂಗ ಕಂಪ್ಯೂಟರ್ದಾಗ ಮಾಡಂತಲೇ ಅದು ಇಂಟ್ರೆಸ್ಟ್ ಬಂದಂಗೆ ಆತ್ರಿ. ಮತ್ತು ಅದ್ರಾಗ ಕಂಪ್ಯೂಟರ್ದಾಗ ಡಿಸೈನಿಂಗ್ 3D ಡಿಸೈನ್ ಮಾಡೋದು ಎಲ್ಲ ಸ್ಟೀಮ್ ಹೆಸ್ದಾಗ ಕಲ್ಸಾಕತ್ರು. ಅದರಿಂದ ನಮಗೂ ಸ್ವಲ್ಪ ಕಂಪ್ಯೂಟರ್ ಮೇಲೆ ಆಸಕ್ತಿ ಬಂದು ನಾವು ಕೋಡಿಂಗ್ ಅಂತೂ ಕಲ್ಕೊಂಡು ಅದನ್ನು ಮಾಡಿ.
2: ಸಾಮಾನ್ಯವಾಗಿ ಕಂಪ್ಯೂಟರ್ಸ್ಗಳಲ್ಲಿ ಕೋಡಿಂಗು, ಡೇಟಾ ಆ್ಯಂಡ್ ಗ್ರಾಫಿಕ್ ಫ್ರಂಟ್ ಎಂಡ್, ಮಿಡ್ಲ್ ಎಂಡ್, ಬ್ಯಾಕ್ ಎಂಡ್ ಅಂತ ಇರುತ್ತೆ. ತಾವು ಕೋಡಿಂಗೇ ಆಯ್ಕೆ ಮಾಡಿಕೊಂಡ್ರಿ, ಏಕೆಂದರೆ ಅದು ಭಾಳ ಟಫ್ ಇರುತ್ತೆ ನೋಡ್ಲಿಕ್ಕೆ ಹೋದರೆ. ಅದ್ರ ಬಗ್ಗೆ ತಿಳಿಸ್ಬೋದ?
0: ಕೋಡಿಂಗ್ ಅಂದ್ರೆ ನಮಗೂ ಆ್ಯಕ್ಚುಲಿ ನಮಗೆ ನೋಡ್ಬೇಕಂದ್ರೆ ಕೋಡಿಂಗ್ದೆ ಆಸಕ್ತಿ ಇರಕ್ಕೆ. ಏನು ಬರ್ತಾ ಬರ್ತಾ ನಮ್ಗೆ ಕೋಚಿಂಗ್ ಏನು ಕೊಡಾಕತ್ರು, ಅದರಲ್ಲಿ ನಮ್ಗೆ AI ಹೆಂಗೆ ಇಂಪ್ರೂವ್ ಆಗತ್ತೈತಿ, AI ಯಾವ ಟೈಪ್ ಆಗತ್ತೈತಿ ಅನ್ನೋ ಒಂದು ಆಸಕ್ತಿ ಬರ್ತದೆ. AIದಾಗ ಕೂತ್ಕೊಳ್ಳಿ, AIದಾಗ ಮೇನ್ ಬೇಕನ್ನೋದು ಕೋಡಿಂಗ್. ಕೋಡಿಂಗ್ ಇಲ್ಲ ನೀ AI ಏನು ಮಾಡೋಕೆ ಬರಂಗಂತ ಅಂದ್ಕೊಳ್ಳಿ, ಸ್ವಲ್ಪ ಕಲ್ಸಾಕತ್ರ. ಅದು ನಾವು ತೊಗೊಂಡು ತೆಳಗ್ ತೊಗೊಂಡು ಡೇ ನೈಟ್ ಕೂತು ಪ್ರಾಕ್ಟೀಸ್ ಮಾಡಿ ಅದಾಗ ಇಂಟ್ರೆಸ್ಟ್ ತೊಗೊಂಡು ಕೋಡಿಂಗ್ ರೆಡಿ ಮಾಡಿ ನಮ್ಮ ಸ್ವಂತ ಆದಂಥ ನಾವು ಒಂದು ರೋಬೋಟ್ ರೆಡಿ ಮಾಡಿದ್ದು. ಆವಾಗ ನಮ್ಮ ಕಾಲೇಜವರು ಎಲ್ಲ ನಾಲ್ಕತ್ರು ನೀ ಇದ್ರಾಗ ಚಲೋ ಮಾಡ್ತಿ ಮಾಡಂತ ಅಂದ್ಕೊಳ್ಳಿ ಅಲ್ಲೆಲ್ಲ ಸಪೋರ್ಟ್ ಕೊಟ್ಟ. ಈಗ ಕಾಂಪಿಟೇಷನ್ ಮಾಡಂತಂದು ಕಾಂಪಿಟೇಷನ್ ಹೋಗಿ ವಿನ್ ಆಗಿ ಬರೋಂಗು ನಮ್ಗೆ ಹೆಲ್ಪ್ ಆಯ್ತು ಕೋಡಿಂಗ್.
2: ವಿಠಲ್ ಅವರೇ, ಕೋಡಿಂಗ್ನಲ್ಲಿ ಆಸಕ್ತಿ ಹೇಗೆ ಬಂತು
1: ಅಂದ್ರೆ, ಈಗ ನಮ್ಗೆ ಸ್ಟೆಮ್ ಮೀಡಿಯಾದಿಂದ ಒಬ್ರು ಸಾಹಿಲ್ ಸರ್ ಅಂತ ಬಂದಿದ್ದಾರೆ, ನಮ್ಗೆ ರೋಬೋಟ್ ಬಗ್ಗೆ ಸ್ಟೆಮ್ಎಸ್ನಲ್ಲಿ ಹೇಳ್ಕೊಡಕ್ಕೆ ಒಂದು ವಾರದ ಇದಿತ್ತು ಅದು ಕ್ಲಾಸ್. ಆಗ ಆಗ ನಮ್ಮ ಕೈಯಾಗನ ಒಂದು ರೋಬೋಟದ ಕಿಟ್ ಕೊಟ್ಟು ಅದಕ್ಕೆ ಕೋಡಿಂಗ್ ಹಾಕಿ ನಮ್ಮ ಕೈಯಾರನ ಒಂದೊಂದು ರೋಬೋಟ್ ಮೂವ್ಮೆಂಟ್ ಮಾಡಿಸೋದು ಅದು ಎಲ್ಲ ಕಲಿಸಿದ್ರು. ಆಗ ನಮ್ಮ ಕೈಯಲ್ಲೇನ ಒಂದು ರೋಬೋಟ್ ಆಗತ್ತಲ್ಲ ಅಂತೇಳಿ ಅದ್ರಾಗ ಕೋಡಿಂಗನ್ನು ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿರಿ, ಮತ್ತು ಅದ ರೋಬೋಟ ಚೇಂಜ್ ಆಗತ್ತೆ ಅದೇನು ಕೆಲಸ ಮಾಡ್ತಿರ್ತದಲ್ಲ ರೀ, ಅದ ರೋಬೋಟ ಚೇಂಜ್ ಮತ್ತು ಬೇರೆ ಕೆಲಸ ಮಾಡಿ ಹಂಗೆ ಅದು ನಮ್ಮ ಕೈಯಾರನ ರೋಬೋಟ್ಗಳು ರೆಡಿ ಆಗತ್ತಲ್ಲ ಅಂತೇಳಿ ನಮಗೂ ಒಂದು ಖುಷಿಯಾಗಿ ನಾವು ಸ್ವಂತ ಕೋಡಿಂಗ್ ಅವರು ಹೇಳಿಕೊಟ್ಟಂಗೆ ಮಾಡಾಕತ್ತೀವಿ ರೀ. ಅದು ಅವ್ರು ಹೇಳಿಕೊಟ್ಟು ಬಿಟ್ಟಿಂದು ನಾವು ಅವೇನು ಅವ್ರ ರೋಬೋಟ್ಗಳು ನಮಗೆ ಕಲಿಸಿರ್ತಾರಲ್ಲ ರೀ, ಅವ ರೋಬೋಟ್ಗಳ ಮೇಲೆ ಬೇರೆ ಬೇರೆ ಕೋಡಿಂಗ್ ಹಾಕಿ ಏನೇನು ವರ್ಕ್ ಆಗ್ತೈತಿ ಅದನ್ನೆಲ್ಲ ನೋಡ್ಕೊಂತಲಿ, ಓ ಈ ಕೋಡ್ ಹಾಕಿರಿ ಇದು ಹಿಂಗೆ ವರ್ಕ್ ಆಗ್ತೈತಿ ಅನ್ನೋದು ಇದಾಗಂತಲಿ ನಾವು ಇದು ರೋಬೋ ಸೋಕರಿಗೆ ಹೋಗಕ್ಕೆ ಒಂದು ಕೋಡಿಂಗ್ ಕರೆಕ್ಟಾಗಿ ನಾವು ರೆಡಿ ಮಾಡಿ.
2: ಸಾಕರ್ ಅಂದ ತಕ್ಷಣ ತಲೆಯಲ್ಲಿ ಬರೋದು ಫುಟ್ಬಾಲ್. ಅಂಥ ಸಂದರ್ಭದಲ್ಲಿ ಈ Track 3 ರೋಬೋ ಸಾಕರ್ ಲೀಗ್ ಬಗ್ಗೆ ಸ್ವಲ್ಪ ಮಾತನಾಡೋಣ. ಮಾತಿನ ಮುಖಾಂತರ ನಮ್ಮ ಕೇಳುಗರಿಗೆ, ಏಕೆಂದರೆ ಇದು ಕೇಳೋ ಮಾಧ್ಯಮ, ಸಾಕರ್ ಫುಟ್ಬಾಲ್ ಈಗ ತಾವು ರೋಬೋಟ್ ರೆಡಿ ಮಾಡಿದ್ರಿ, ಅದರಲ್ಲಿ ಕೋಡ್ ಮಾಡಿ ತಾವು ಕಂಟ್ರೋಲ್ ಮಾಡಿ ಫುಟ್ಬಾಲ್ ಆಟ ಆಡಿದ್ರಿ, ಯಾರೊಂದಿಗೆ ಆಟ ಆಡಿದ್ರಿ, ಫುಟ್ಬಾಲ್ ಆಟದ ನಿಯಮ ಹಾಗೆ ಇತ್ತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸು.
0: ನಿಯಮ ಅಂದ್ರೆ ಒಂದು ಇಂತಿಷ್ಟಂತ ರೂಲ್ಸ್ ಅದಾವ್ರಿ, ಬಾಲ್ 3 ಸೆಕೆಂಡ್ಗಿಂತ ಹೆಚ್ಚು ಹೋಲ್ಡ್ ಮಾಡೋದ್ರಿ, ಹೋಲ್ಡ್ ಮಾಡ್ರೆ ಫಾಲ್ಸ್ ಆಗ್ತೈತ್ರಿ, ಮತ್ತು ಅವರು ವಿಜಿಲ್ ಹೊಡಿಯೋಕ್ಕಿಂತ ಮೊದಲು ಹೋಗ್ಬಾರ್ದು ಜಡ್ಜಸ್, ಅಲ್ಲಿ ಹೋದ್ರೆ ಅದು ಫಾಲ್ಸ್ ಆಗ್ತೈತ್ರಿ. ಇಂಥ ಒಂದು 4-5 ಏನಾರ ರೂಲ್ಸ್ ಇರ್ತಾವ್ರಿ, ಅದರ ರೂಲ್ಸ್ ನಾವು ನೋಡ್ಕೊಂತು ನಾವು ನಮ್ಮ ಕಂಟ್ರೋಲ್ದಾಗ ನಮ್ಮ ರೋಬೋಟ್ ಇರಬೇಕು ಆ ಪ್ರಕಾರ ಮಾಡಿ, ಮತ್ತು ಅಪೋಸಿಟ್ದವರು ಸ್ಟ್ರಾಂಗ್ ಇರ್ತಾರೆ ಅವ್ರ ಕಡೆಯಿಂದ ಹೆಂಗೆ ಬಾಲ್ ತಪ್ಪಿಸ್ಕೋಬೇಕು, ಹೆಂಗೆ ಹೋಗಿ ಗೋಲ್ ಹಾಕಬೇಕು, ಇದು ಮೇನ್ ಇಂಪಾರ್ಟೆಂಟ್ ಇದೆ. ಅರ ಹೋಗಿ ನಾವು ಇದನ್ನ ಮಾಡಿಕೊಂಡು ನಮ್ಗೆ ಪ್ರಾಕ್ಟೀಸ್ ಮಾಡಿದ್ಮ್ಯಾಗ ನಮ್ಗೆ ಗೊತ್ತಾಯ್ತು ಇದು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕಂತ. ಮತ್ತು ಹೆಂಗೆ ರೀ, ಅವ್ರ ಅಪೋಸಿಟ್ ಯಾರೋ ಬಂದರೂ ನಾವು ಬಾಲ್ ಕಸ್ಕೊಂಡು ಹೋಗ್ತಿದ್ವಿ, ಒಬ್ಬರ ಡಿಫೆಂಡಿಂಗ್ ಮಾಡ್ತೀವಿ, ಒಬ್ರು ಗೋಲ್ ಮಾಡ್ತೀರಿ, ಟೀಮ್ ಪಾರ್ಟ್ನರ್ ಆಗಿ ಮಾಡ್ತೀವಿ.
2: ಆಲ್ ರೈಟ್, ಸೊ ಫುಟ್ಬಾಲ್ ಆ ಒಂದು ಮೈದಾನದಲ್ಲಿ ರೋಬೋಟಿಕ್ ಸಾಕರ್ ಲೀಗ್ನಲ್ಲಿ ಎರಡೇ ರೋಬೋಟ್ ಒಂದು ಟೀಮ್ನಲ್ಲಿ,
1: ಒಂದು ಟೀಮ್ ನಮ್ಮ ಎರಡು ರೋಬೋಟ್ ರೀ, ಅಪೋಸಿಟ್ ಎರಡು ರೋಬೋಟ್.
2: ಆಲ್ ರೈಟ್, ತಾವು ಇದ್ರ ಬಗ್ಗೆ ತಿಳಿಸಿ, ಫಸ್ಟ್ ಮ್ಯಾಚ್ ಯಾರೊಂದಿಗೆ ಇತ್ತು ಆ್ಯಂಡ್ ಫೈನಲ್ ಮ್ಯಾಚ್ ಯಾರೊಂದಿಗೆ?
0: ಫಸ್ಟ್ ಮ್ಯಾಚ್ ಗೋವಾ ಟೀಮ್ ಕೂಡ ಇತ್ತು, ಅವ್ರು ನಮ್ಮ ನ್ಯಾಷನಲ್ದಾಗು ನಮ್ಮ ಕೂಡ ಬಂದಿರಕ್ಕೇಳ್ರಿ, ಇಂಟರ್ನ್ಯಾಷನಲ್ದಾಗ ಮತ್ತು ಬಂದ್ಕೊಳ್ಳಿ ನಮ್ಗೆ ಭಾಳ ಟಫ್ ಕಾಂಪಿಟೇಟ್ ಕೊಡ್ತೀವಿ. ಅದಾಗ ನಾವು ಸೋಲೋ ಮ್ಯಾಚ್ ಹೆಂಗಾರು ಮಾಡಿ ನಾವು ಪ್ರಯತ್ನ ಪಟ್ಟು ವಿನ್ ಆದ್ರು, ಅಲ್ಲಿ 3 ಲೀಡ್ದಾಗ ವಿನ್ ಆದ್ರು, 3-0 ಲೀಡ್ದಾಗ. ಲಾಸ್ಟ್ ಫೈನಲ್ ಮ್ಯಾಚ್ ನಮ್ಮ ಇಂಡೋನೇಷ್ಯಾ ಕೂಡ ಬತ್ತರಿ, ಅದರ ದೇಶದಾಗ ಅವ್ರ ಕೂಡ ನಮ್ಮ ಬತ್ತರಿ, ಅವ್ರ ಮ್ಯಾಗ ಒಂದು 4 ಗೋಲ್ದಿಂದ ವಿನ್ ಆದ್ರು ರೀ. ಅದು ಎಕ್ಸ್ಪೀರಿಯನ್ಸ್ ಅಂತ ಭಾಳ ಬೆಸ್ಟ್ ಇದೆ.
2: ಎಕ್ಸ್ಪೀರಿಯನ್ಸ್ ಬಗ್ಗೆ ಖಂಡಿತ ಕೇಳ್ತೇನೆ. ಗೋವಾ ಆಯ್ತು, ಅದಾದ ತಕ್ಷಣ ಎಷ್ಟು ದೇಶದೊಂದಿಗೆ ನೀವು ಆಟ?
1: ನಮ್ಮ ದೇಶದ್ದೇ ಆದ ಹೈದರಾಬಾದ್ ಟೀಮು ಬಂದಿತ್ತು ರೀ, ಮತ್ತು ಅಲ್ಗೇರಿಯಾ ವತಿಯಿಂದ 2 ಟೀಮ್ ಬಂದಿದ್ವು. ಅಲ್ಗೇರಿಯಾ ಒಂದು ಟೀಮ್ 9 ಪಾಯಿಂಟ್ ಲೀಡ್ದಿಂದ ಗೆದ್ದು, ಮತ್ತು ಇನ್ನೊಂದು ಟೀಮ್ ನಮಗೆ ಪ್ಲಸ್ ಪಾಯಿಂಟ್ ಆದ್ರಿ, ಯಾಕಂದ್ರೆ ನಮ್ಮ ರೋಬೋಟ್ಗಳು ಸಣ್ಣ ಇದ್ರು ಸ್ಟ್ರಾಂಗ್ ಇದ್ದು, ಅವರು ರೋಬೋಟ್ಗಳು ನಮಗೆ ನಾವು ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಹಿಂಸರೆ ಅದು ಎಲ್ಲ ನಮಗೆ ಪ್ಲಸ್ ಪಾಯಿಂಟ್ ಆಯ್ತು. ಅಲ್ಲಿ ನಾವು ಹೈಯೆಸ್ಟ್ ಅಂದ್ರೆ 27 ಗೋಲ್ ಹೊಡೆದವ್ರಿ
2: ಒಂದ್ ಮ್ಯಾಚ್ ಅಲ್ಲ,
1: ಒಂದ್ ಮ್ಯಾಚ್ ಅಲ್ಲಿ 5 ನಿಮಿಷದ ಆಟದಲ್ಲಿ 1 ನಿಮಿಷ ಹಾಫ್ ಟೈಮ್

0: ನಾಲ್ಕು ನಿಮಿಷ ಆಟ ಇರುತ್ತೆ, ಅಲ್ಲಿ ನಮ್ದು 27 ಗೋಲ್ ರೀ, ಅವ್ರದ್ದು ಒಂದು ಗೋಲ್.
1: ಸೊ ಐ ಆಮ್ ಜಸ್ಟ್ ಒಂದು ಪ್ರಶ್ನೆ ಏನಂದ್ರೆ, 27 ಗೋಲು 5 ನಿಮಿಷದಲ್ಲಿ ಅಂತ ತಾವು ಹೇಳಿದ್ರಿ, ಅದರಲ್ಲಿ ಲೀಡ್ ಯಾರು ಮಾಡ್ತಿದ್ರು, ಗೋಲ್ ಯಾರು ಹೊಡಿತಿದ್ರು? ಈಗ ನೀವು ಇಬ್ರು ಆಡ್ತಾ ಇದ್ದೀರ, ಗೋಲ್ ಕೀಪರ್ ಒಬ್ರು ಇರ್ಲೇಬೇಕು ಹೌದಲ್ವಾ? ಹಾ, ಲೀಡ್ ಯಾರು ಮಾಡ್ತಿದ್ರು?
2: ಲೀಡ್ ಅಂದ್ರೆ ನಾ ಲೀಡಿಂಗ್ ದಾಗ ನಾವ್ ಇರ್ತಿದ್ವಿ ರೀ, ಯಾವತ್ತು ಮುಂದ್ ಹೋಗಿ ಇವ್ರು ಮಾಡ್ತಿದ್ರು ನನ್ನ ಪಾರ್ಟ್ನರ್ ರೀ, ನಡಿಕೆ ಏನಾಗತ್ತಿತ್ರಿ, ಅವ್ನ್ ಬ್ಲಾಕ್ ಮಾಡ್ರೆ ನಾ ಹೋಗ್ತೀನಿ, ನನ್ ಬ್ಲಾಕ್ ಮಾಡ್ರೆ ಅವ್ರು ಹೋಗ್ತಾರೆ, ಹೆಚ್ಚನೇ ಅಂದ್ರೆ ಅವ್ನು ಹೋಗ್ತಿದ್ರಿ. ಅವ್ರ ಏನ್ ಮಾಡಿತ್ತು, ಸ್ಟ್ರಾಟಜಿ ಯೂಸ್ ಮಾಡ್ರಿ, ಇವನು ಇವ ಬಂದ್ ಮುಂದ್ ಹಾಕ ಅಂತ ಇವನು ಬ್ಲಾಕ್ ಮಾಡಕತ್ರಿ, ಅದ ನಾ ಇದನ್ನ ತಗೊಂಡು ನಾ ಹೋಗಿ ಗೋಲ್ ಹಾಕಕತ್ತಿನ, ಅಲ್ಲಿಂದ ನಮ್ಗೆ 27 ಗೋಲ್ ತಲ್ಪಕ್ ನಮ್ಗೆ ಸಾಧ್ಯ.
1: ಒಂದು ಜನರಲ್ ಲ್ಯಾಂಗ್ವೇಜ್ ನಲ್ಲಿ ಎಷ್ಟು ದೊಡ್ಡದಿತ್ತು ಮೈದಾನ?
2: 4x8 feet.
1: 4x8 feet. 27 ಗೋಲ್ ಅಂತ ಹೇಳಿದ್ರೆ ಯಾವ ದೇಶದ ವಿರುದ್ಧ?
0: ಅಲ್ಗೇರಿಯಾ.
1: ಅಲ್ಗೇರಿಯಾ ವಿರುದ್ಧ ಅವ್ರದ್ದು ಎಷ್ಟಿತ್ತು?
0: ಅವ್ರದ್ದು 1 point.
1: ಒಂದೇ ಒಂದು ಗೋಲ್ ಇತ್ತು, ಬಹಳ ಉತ್ತಮ. ಅಂದ್ರೆ ಆ ಹಿಸಾಬ್ನಲ್ಲಿ ನೀವು ಆ ರೋಬೋಟ್ ಅನ್ನು ಕಂಟ್ರೋಲ್ ಮಾಡ್ತಿದ್ರಿ. ಈಗ ಇನ್ನೊಂದು ಸ್ವಲ್ಪ ಈ ರೋಬೋಟ್ ಬಗ್ಗೆ ಮಾತನಾಡೋದಂದ್ರೆ, ಆ ರೋಬೋಟಿಗೆ ಏನಾದ್ರು ಚಾರ್ಜ್ ಫಟೀಗ್ ಏನಾಗ್ತಿದ್ರಿಗಿಲ್ಲ, ಅದ್ರ ಬಗ್ಗೆ ಸ್ವಲ್ಪ?
2: ಚಾರ್ಜ್ ಅಂದಾಗ ನಾವು ಟೋಟಲ್ 2 battery ಯೂಸ್ ಮಾಡ್ತಿದ್ರು, ಒಂದು ಕ್ವಾರ್ಕಿ, ಒಂದು ಕ್ವಾರ್ಕಿ ಎಕ್ಸ್ಟೆನ್ಷನ್ ಬೋರ್ಡ್ ಅಂತ ಇರ್ತಿದ್ವಿ. ಕ್ವಾರ್ಕಿಗ ನಾವು 3.7 volt ಯೂಸ್ ಮಾಡ್ತಿದ್ವಿ ರೀ. ಕ್ವಾರ್ಕಿ ಎಕ್ಸ್ಟೆನ್ಷನ್ ಬೋರ್ಡ್ ಅಂದ್ರೆ ಅದು ಮೋಟರ್ಸ್ ಎಲ್ಲ ಆಲ್ ಓವರ್ ಕಂಟ್ರೋಲ್ ಮಾಡ್ತಿದ್ರು ಕ್ವಾರ್ಕಿ ಎಕ್ಸ್ಟೆನ್ಷನ್ ಬೋರ್ಡ್, ಅದಕ್ಕೆ ನಾವು 7.4 volt ಕೊಡ್ತಿದ್ವಿ. ಅದನ್ನ ನಾವು ಡೈಲಿ ಒಂದಿನ ಚಾರ್ಜ್ ಮಾಡಿದ್ರೆ ಅದು ನಾವು ಚಾರ್ಜ್ ಮುಗಿಯೋ ಮಟ್ಟ ಒಟ್ಟ ಇದು ಮಾಡ್ತಿರಕಿಲ್ಲ, ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಐತ್ರಿ, ನಮ್ಮ ಎಲ್ಲಿ ರೋಬೋಟ್ ಕೈ ನಡ್ಕೊಟ್ಟಿಲ್ಲ, ಮತ್ತೆ ಚಾರ್ಜ್ ಭಾಳ ಒತ್ತಡಕತ್ತಿತ್ತು, ಇದು ನಾವು ನೋಡ್ಕೊಂಡು ಮಾಡಿದ್ವಿ.
1: ಈ ರೋಬೋಟಿಕ್ ಸಾಕರ್ ಲೀಗ್ ಆಟ ಆಡುವಾಗ ರೋಬೋನಲ್ಲಿ ಇರುವ ಕ್ಯಾಮರಾ ಮುಖಾಂತರ ತಾವು ಆಡ್ತಿದ್ರ ಅಥವಾ ತಮ್ಮ
0: ರೋಬೋನಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿರ್ಕಿಲ್ರಿ?
1: ಆಲ್ ರೈಟ್.
0: ಕೈಯಲ್ಲಿ ಮೊಬೈಲ್ ನೋಡ್ತಿರ್ಕಿಲ್ಲ, ಅಲ್ಲಿ ರೋಬೋಟ್ ಯಾವ ತರ ಮೂವ್ಮೆಂಟ್ ಆಗ್ತದಲ್ಲ, ನಾವು ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀವಿ ರೀ. ಅಂದ್ರೆ ಕಂಟ್ರೋಲ್ ಮೊಬೈಲ್ ನೋಡೋದ್ಲೇನ ಬಟನ್ ಒತ್ತಿ ಕಂಟ್ರೋಲ್ ಮಾಡಕ್ಕೆ ಅಷ್ಟು ಇದು ನೋಡಿದ್ರಿ, ಮೊಬೈಲ್ನಲ್ಲಿ ಕ್ಯಾಮ್ರಾ ಏನು ಅಳವಡಿಸಿರ್ಕಿಲ್ಲ.
1: ಟೆಕ್ನಾಲಜಿಕಲಿ ರೋಬೋ ತಮ್ದು, ಆಮೇಲೆ ಇಷ್ಟು ದೇಶದ್ದು ಇತ್ತು, 22 ದೇಶಗಳು ಬಂದಿತ್ತಲ್ವಾ, ಯಾರ್ದು ಬಹಳ ಅಡ್ವಾನ್ಸ್ಡ್ ಆಗಿತ್ತು ಅದ್ರ ಬಗ್ಗೆ ತಿಳಿಸ್ಬೋದು?
2: ಅಡ್ವಾನ್ಸ್ ಅಂದ್ರೆ ಜಪಾನ್ ಅವ್ರದ್ದು ಅಡ್ವಾನ್ಸ್ ಆಗಿತ್ತು. ಅಡ್ವಾನ್ಸ್ ಅಂದ್ರೆ ಅಲ್ಲಿ ಬಟ್ ಅವ್ರದ್ದು ಡಿಸೈನ್ ಯೂನಿಕ್ ಆಗಿತ್ತು, ಮತ್ತೆ ಅಲ್ಲಿ ಮೋಟರ್ಸ್ ನೋಡ್ರೆ ನಮ್ಮ ಇಂಡಿಯಾಗಿತ್ತ ಭಾಳ ವೆರೈಟಿ. ಆದ್ರೆ ನಮ್ಮ ಇಂಡಿಯಾದು ಸಣ್ಣ ಮೋಟರ್ ಮಿಸ್ ಸ್ಮಾಲ್ ಇರ್ತಾವ್ರಿ, ಅವ್ರು ನಮ್ ದೊಡ್ಡ ತಗೋಬೇಕಾರ ಕಾಸ್ಟ್ಲಿ ಇರ್ತಾವ್ರಿ, ಅಂತ ಮೋಟರ್ ಅವ್ರು ಸಣ್ಣ ಮಾಡಿರ್ರಿ ಅವ್ರು. ಅವು ಫುಲ್ ಪವರ್ಫುಲ್ ಇದ್ದು ರೀ, ಮತ್ತು ಫುಲ್ ಸ್ಟ್ರಾಂಗ್ ಇತ್ತು ಅದು ಟೀಮ್.
1: ನೀವು ಅವ್ರ ವಿರುದ್ಧ ಗೆದ್ರು?
0: ಅವ್ರ ವಿರುದ್ಧ ನಮಗೆ ಮ್ಯಾಚ್ ಆಗಿಲ್ಲ,
1: ಮ್ಯಾಚ್ ಆಗಿಲ್ಲ, ಬಟ್ ದೇ ವೆರ್ ಸ್ಟ್ರಾಂಗ್. ಆ್ಯಂಡ್ ನೀವು ಅವ್ರ ಕಡೆ, ಈಗ ಇಷ್ಟು ದೇಶದವ್ರು ಬಂದಿದ್ರು, ರೋಬೋ ಅವರು ತಗೊಂಡ್ ಬಂದಿದ್ರು, ಅದರೊಂದಿಗೆ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರು ಇದ್ರು, ಅವರೊಂದಿಗೆ ನಿಮ್ಮ ಮಾತುಕತೆ ಆಯ್ತಾ, ಗೆಳೆತನ ಬೆಳೆಸ್ಕೊಂಡ್ರು, ಅದ್ರ ಬಗ್ಗೆ ಸ್ವಲ್ಪ?
0: ನ್ಯಾಷನಲ್ ದಾಗ ಹೈದರಾಬಾದ್ ಟೀಮ್ ಫ್ರೆಂಡ್ಸ್ ಆಗಿದ್ರು, ಅವರು ಅಲ್ಲಿ ಬಂದು ನಮ್ಗೆ ಅವ್ರು ಸೋತರು ಅಂದ್ರೆ ಹಿಂಗೆ ಸಿಟ್ ಮಾಡ್ಕೊಳ್ಳಿಲ್ರಿ, ಅವರು ಬಂದು ನಮ್ಗೆ ಸಪೋರ್ಟಿವ್ ಆಗಿ, ನಾವು ಸೋತರು ನೀವು ಇಂಡಿಯಾಕ್ಕಾದರೂ ಕಪ್ ತರಬೇಕಂತೇಳಿ ನಮ್ಮ ಬೆನ್ ಹಿಂದಿತ್ತು. ಅವರು ಏನು ಸ್ಕಿಲ್ ಇರ್ತಾವಲ್ರಿ, ಅವನು ಒಂದು ಸ್ವಲ್ಪ ಹೇಳಿ ಹಂಚ್ಕೊಂಡಂಗೆ ಮಾಡಿದರು, ಅದ ಇದು ಮಾಡಿ.
1: ಹೈದರಾಬಾದ್ ಆಯಿತು, ಹೊರದೇಶದವ್ರು ಯಾರಾದರೂ?
2: ಹೊರದೇಶದ ಇಂಡೋನೇಷ್ಯಾದವರು. ಆ್ಯಕ್ಚುಲಿ ಅವರು ಸ್ಟಾರ್ಟಿಂಗ್ ರೀಜನಲ್ ಫೈನಲ್ ಬರುವಾಗ ಭಾಳ ಖುಷಿಯಾಗಿದ್ದರು, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಗೋಲ್ಡ್ ಮಾಡಿ ಅವ್ರ ಒಂದು ಸಾಧನೆ ನಾವು ಫೈನಲ್ ಹೋಗತ್ತೇವೆ ಅಂತಿತ್ತು. ಅದ್ ನಾವೇನ್ ಮಾಡಿದ್ವಿ, ನಮ್ಮ ಕಡೆ ಬಂದ ಮೇಲೆ ನಾವು ಗೋಲ್ ಹಾಕಕತ್ತು, ಅವ್ರ ಸ್ವಲ್ಪ ಸೈಲೆಂಟ್ ಆದ್ರಿ. ಆಮೇಲೆ ವಿನ್ ಆದ್ಮ್ಯಾಗ ಕಂಗ್ರಾಚುಲೇಷನ್ಸ್ ಹೇಳಿ, ನಿಮ್ದು ಆಟ ಸ್ಕಿಲ್ಸ್ ಚಲೋ ಐತಿ, ಹೆಂಗ್ ಕಂಟ್ರೋಲ್ ಮಾಡ್ರಿ, ಯಾವ ಟೈಪ್ ಈ ಲಾಜಿಕ್ ಯೂಸ್ ಮಾಡ್ರಿ, ಅದನ್ನ ಸ್ವಲ್ಪ ಕೇಳ್ಕೊಂಡ್ರಿ, ಮತ್ತೆ ಫ್ರೆಂಡ್ಶಿಪ್ ಅಂತ ಚಲೋ.
1: ಅಲ್ಜೀರಿಯಾ ವಿರುದ್ಧ 27 goals ಹೇಗಿತ್ತು ಅವರ ಅವರೊಂದಿಗೆ ಆಫ್ಟರ್ ದ ಮ್ಯಾಚ್ ಎಂಡೆಡ್, ಮ್ಯಾಚ್ ಎಂಡ್ ಆದ ತಕ್ಷಣ ಅವರೊಂದಿಗೆ ಮಾತನಾಡಿದ್ರ ಹೇಗೆ?
2: ಮಾತನಾಡಿದ್ದು ಆಲ್ ದ ಬೆಸ್ಟ್ ಹೇಳಿ, ಅವ್ರಿಗೆ ನೆಕ್ಸ್ಟ್ ಟೈಮ್ ನೀವು ಸಾಧನೆ ಮಾಡ್ತೀನಿ ಅಂತ ಹೇಳಿದ್ದು ರೀ. ಅವರು ಸ್ವಲ್ಪ ಡಿಸಪಾಯಿಂಟ್ ಆಗಿರ್ರಿ, ಅಂದ್ರೆ 1 goal 27 lead ಅಂತ ಅಂದ್ಕೊಳ್ಳಿ, ಅವ್ರಿಗೊಂದು ಸ್ವಲ್ಪ ಡಿಸಪಾಯಿಂಟ್ ಆದ್ರು. ನಾವು ಕನ್ವರ್ಸೇಷನ್ ಮಾಡಿದ್ದೀವಿ ರೀ, ಇಲ್ಲ ನೀವು ಸ್ವಲ್ಪ ಚಲೋ ಆಡತ್ತೀರಿ, ಇನ್ನೊಂದು ಸ್ವಲ್ಪ ಚಲೋ ಆಡ್ರಿ, ನೆಕ್ಸ್ಟ್ ಟೈಮ್ ನೀವು ಈ ಟೈಪ್ ಮಾಡ್ತೀರಿ ಅಂತ ಹೇಳಿ ಒಂದು ಸ್ವಲ್ಪ ಸಮಾಧಾನ ಮಾಡಿದ್ವಿ.
1: ಇದು ರೋಬೋಟಿಕ್ ಸಾಕರ್ ಲೀಗ್ ಆಯ್ತು, ನಿಜ ಜೀವನದಲ್ಲಿ ಸಾಕರ್ ಆಡಿದ್ದೀರಾ, ಫುಟ್ಬಾಲ್ ಆಡಿದ್ದೀರಾ?
0: ಇಲ್ಲ ಆಡಿಲ್ರಿ.
1: ನಿಜವಾಗ್ಲೂ ಆಡಿಲ್ವಾ? ಮೈದಾನದಲ್ಲಿ ಆಟ ಆಡಿಲ್ಲ,
2: ಮೈದಾನದಲ್ಲಿ ಎಲ್ಲಿ ಇಲ್ರಿ. ಅಂದ್ರೆ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಆಡಿದ್ದೀವ್ರಿ, ಬಟ್ ಬಾಲ್ ಇಲ್ರಿ. ಪ್ರೈಮರಿ ಇದ್ದಾಗ 3ನೇದಾಗ ಒಮ್ಮೆ ಆಡಿನ್ರಿ, ಅದಾದ್ಮ್ಯಾಗ ಆಟಾಡಿನ ಇಲ್ರಿ. ಯಾವಾಗ ನಮ್ ಕ್ರಿಕೆಟ್ ಇಲ್ಲ ವಾಲಿಬಾಲ್ ಆಡ್ತೇವ್ರಿ ನಮ್ ಸ್ಕೂಲ್ದಾಗ. ಕಾಲೇಜ್ ಲೈಫ್ ದಾಗ ಬಂದಾಗ ಇವೆಲ್ಲ ದೂರ್ಸರ್ದವ್ರಿ, ಈಗೆಲ್ಲ ರೋಬೋಟ್ಸ್ ಇಲ್ಲ
1: ಆಡತ್ತೀವಿ.
0: ನಾವು ಹೈಸ್ಕೂಲ್ ಲೆವೆಲ್ ಇದ್ದಾಗ ಕಬಡ್ಡಿ ಆಡ್ತಿದ್ವಿ ರೀ, ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್ ಆಡ್ತಿರ್ಕಿಲ್ರಿ.
1: ನೋಡಿ, ಯಾವುದೇ ಕ್ರೀಡೆ ಎನಿ ಸ್ಪೋರ್ಟ್ಸ್ ಮೆಂಟಲ್ ಸ್ಟ್ರಾಟಜಿ ಬೇಕೇ ಬೇಕು, ಅದು ರೋಬೋಟಿಕ್ಸ್ ಸಾಕರ್ ಲೀಗ್ ಇರಲಿ, ಮೈದಾನದ ಫುಟ್ಬಾಲ್ ಇರಲಿ. ಇಲ್ಲಿ ನಿಮ್ಮ ಸ್ಟ್ರಾಟಜಿ ಹೇಗಿತ್ತು ರೋಬೋಟಿಕ್ ಸಾಕರ್ ಲೀಗ್ ನಲ್ಲಿ? ಸ್ಟ್ರಾಟಜಿ ಹೆಂಗ್ ನೀವು ಮಾಡ್ತಿದ್ರಿ? ಯಾಕೆಂದ್ರೆ ನಿಜ ಜೀವನದಲ್ಲಿ ನೀವು ಫುಟ್ಬಾಲ್ ಆಡಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ, ರೋಬೋಟಿಕ್ಸ್ ವೇನಲ್ಲಿ ನೀವು ಗೆದ್ದೇ ಬಂದಿದ್ದೀರಾ. ಸೊ ನೀವು ಹೆಂಗ ಆ ಸ್ಟ್ರಾಟಜಿ ಮಾಡ್ತಿದ್ರಿ?
2: ಸ್ಟ್ರಾಟಜಿ ಅಂದ್ರ ನಾವು ಮೊದಲ ಇಬ್ಬರೇ ಇದ್ದವ್ರಿ, ಅವ್ ಅಪೋಸಿಟ್ ನನ್ನ ಅಪೋಸಿಟ್ ಹಾಕಿರ್ತೀವ್ರಿ. ಅಲ್ಲಿ ನಾವೇನ್ ಬರೀ ಗುದ್ದಾಡೋದ್ ಮಾಡ್ತಿದ್ದೀವ್ರಿ. ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ್ರಿ, ಒಂದಿನ ಫುಲ್ ಗುದ್ದಾಡೋದ್ರಾಗ ಆತ್ರಿ. ನೆಕ್ಸ್ಟ್ ಡೇ ನಮ್ಗೆ ಗೊತ್ತಾಗತ್ತೆ ಬಾಲ್ ಹೆಂಗ್ ಕಸ್ಕೋಬೇಕು ಅಂತ. ಅದು ನಮ್ಗೆ ನೋಡಿದ ಬಟ್ಟೆ ಗೊತ್ತಾಕೈತಿ, ಅದು ಹಿಂಗ್ ಹೋದ್ರೆ ಹಿಂಗ್ ಬರ್ತೈತಿ, ಹಿಂಗ್ ಹೋದ್ರೆ ಹಿಂಗ್ ಬರ್ತೈತಿ ಅಂತ. ಗ್ರೌಂಡ್ ದೊಡ್ಡದು ಇರ್ತೀರ ಅದ, ಆ ರೋಬೋಟ್ಸ್ ಪ್ರಕಾರ ನೋಡ್ರಿ. ಆ ಗ್ರೌಂಡ್ ದಾಗ ನಾವು ಹಿಂಗ್ ಹೋಗಿ ಹಿಂಗ್ ಪಾಸ್ ಆಗ್ಬೇಕು, ಹಿಂಗ್ ಮಾಡಿ ಗೋಲ್ ಹೊಡಿಬೇಕು ಅನ್ನೋದು ನಮ್ಗೊಂದು ಸ್ಟ್ರಾಟಜಿ ಯೂಸ್ ಆದ್ರಿ. ಆಮೇಲೆ ನಮ್ಗೆ ಇವ್ರದ್ರೆ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಅವ್ರು ನಮ್ಗೆ ಫ್ರೆಂಡ್ಸ್ ಇದ್ರಿ, ಅವ್ರ ಕರ್ಕೊಂಡು ಅವ್ರ ಅಪೋಸಿಟ್ ನಾ ಅಪೋಸಿಟ್ ಆದವ್ರಿ. ಅದರಲ್ಲಿ ನಾವು ನೋಡಿದ್ದು ರೀ ಏನೇನು ಮಿಸ್ಟೇಕ್ ಆಗತ್ತವು, ಎಲ್ಲಿ ಮಿಸ್ಟೇಕ್ ಆಗತ್ತವ ಅಂತ. ಅದ್ರ ಪ್ರಕಾರ ನಾವು ಅದನ್ನ ಸ್ಟಡಿ ಮಾಡಿ ಹೆಂಗ ಇದು ಮಾಡ್ಬೇಕಂತ ಸ್ವಲ್ಪ ವಿಡಿಯೋಸ್ ನೋಡಿದ್ದು ರೀ. ಅದ್ರ ಮೇಲೆ ಲಾಜಿಕ್ ಪ್ರಕಾರ ನಾವು ಹಿಂಗ ಆಡ್ಬೇಕು ಹಿಂಗ ಆಡ್ಬೇಕಂತ ಮಾತನಾಡಿ ಮಾತಾಡ್ಕೊತ ವಿನ್ ಆಗಿ ಆಟ ಬಂದ್ವಿ.
1: ಬಹಳ ಮುಖ್ಯವಾಗಿ ಇಷ್ಟು ಆಟದಲ್ಲಿ, ಈಗ ಫುಟ್ಬಾಲ್ ನಲ್ಲಿ ಬಿಗ್ ಡಿ ಸ್ಮಾಲ್ ಡಿ ಅಂತ ಇರುತ್ತೆ, ಪೆನಾಲ್ಟಿ ಶೂಟ್ ಅಂತ ಇರುತ್ತೆ, ಇದು ಇತ್ತ ಇಲ್ಲಿ? ಕಾರ್ನರ್ ಶೂಟ್ ಇತ್ತು, ಪೆನಾಲ್ಟಿ ಶೂಟ್,
0: ಪೆನಾಲ್ಟಿ ಶೂಟ್ ರೋಬೋಟ್
1: ನಲ್ಲಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಶೂಟ್, ನೀವೀಗ ಒಬ್ಬ ವ್ಯಕ್ತಿಯನ್ನ ಡಾಜ್ ಮಾಡಿ ಹೋದ್ರಿ, ಶೂಟ್ ಎಷ್ಟು ದೂರದಿಂದ ಹೋಗ್ತಿತ್ತ, ಬಾಲ್ ಎಷ್ಟು ಹೊಡೆದಿತ್ತು, ಅದ್ರ ಬಗ್ಗೆ ಸ್ವಲ್ಪ?
2: ಬಾಲ್ ಒಂದ್ 7 cm ಬಾಲ್ ಇತ್ತು. ಅಂದ್ರೆ ಅದ್ರ ಪೆನಾಲ್ಟಿ ಯಾವಾಗ ಸಿಗುತ್ತೆ ಅಂದ್ರ ಬಾಲ್ 3 minutes ಹೋಲ್ಡ್ ಮಾಡ್ಕೊಂಡಿರ್ತಿ, 3 seconds. ಅಂದ್ರೆ ಯಾರ್ದೋ ನಾವು ಬ್ಯಾರೆ ಅವ್ರ ರೋಬೋಟಿಗೆ ನಾವು ಡ್ಯಾಶ್ ಮಾಡಿದ್ದು, ಡ್ಯಾಮೇಜ್ ಮಾಡಿದ್ದು, ಅವಾಗ ಪೆನಾಲ್ಟಿ ಬರ್ತಿತ್ತು, ಟೈ ಆದಾಗ ಪೆನಾಲ್ಟಿ ಬರ್ತಿತ್ತು. ನಮ್ದು ಫಸ್ಟ್ ಮ್ಯಾಚ್ ಪೆನಾಲ್ಟಿ ಬರ್ತದೆ, ಪೆನಾಲ್ಟಿ ಬಂದಾಗ ಅವ್ರ ರೋಬೋಟ್ ಫುಲ್ ಸ್ಪೀಡ್ ಇದ್ದವ್ರಿ, ನಮ್ಮದು ಸ್ಲೋ ಇದ್ದವು, ನಮ್ ಮೀಡಿಯಂ ಲೆವೆಲ್ ದಾಗ ಇದ್ದವ್ರು, ಅವ್ರು ಬಾಳ ಹೈ ಇದ್ದವ್ರು. ಅದ್ರಾಗ ಅವ್ರ ಏನ್ ಮಾಡ್ರು, ಅವ್ರ ಕಂಟ್ರೋಲ್ ಏರ್ ಹಾಕಿದ್ರಿ. ಒಂದ್ ರೂಲ್ಸ್ ಇತ್ತು, ಈ ಗೋಲ್ ಹಾಕ್ಬೇಕಂದ್ರೆ ಈ ಲೈನ್ ಕ್ರಾಸ್ ಮಾಡ್ಬೇಡಂತ್ರಿ, ಫಸ್ಟ್ ಗೋಲ್ ಹಾಕಿರ್ರಿ, ಸೆಕೆಂಡ್ ಗೋಲ್ ನಮ್ ಚಾನ್ಸ್ ಬರ್ತದೆ. ಅದ್ ನಮ್ ಸ್ಲೋ ಇತ್ತು, ನಾವ್ ಕಂಟ್ರೋಲ್ ಚೋಲ್ ಬತ್ರ ಹೋಗಿ ಅಲ್ಲಿ ಗೋಲ್ ಆತ್ರಿ. ನೆಕ್ಸ್ಟ್ ಟೈಮ್ ಅವ್ರ ಹಾಕಾಕ್ ಟ್ರೈ ಮಾಡ್ರಿ, ಅವ್ರ ಕಂಟ್ರೋಲ್ ಮಿಸ್ ಆತ್ರಿ, ಲೈನ್ ಕ್ರಾಸ್ ಮಾಡಿ ಹೋಯ್ತಿರ, ಅವಾಗ ಗೋಲ್ ಆಗ್ಲಿ ಮತ್ತೆ ಫಾಲ್ಸ್ ಒಂದು ಎಕ್ಸ್ಟ್ರಾ ಬಿತ್ತು ಅವ್ರು. ಆಮೇಲೆ ನಮ್ದೇ ಸ್ಟ್ರಾಟಜಿ, ನಾವು ಸ್ಲೋ ಆಗಿ ಹೋಗಿ ವಿನ್ ಗೋಲ್ ಹಾಕಿದ್ರು. ನಮ್ ಸ್ಲೋ ಇದ್ದಿದ್ ನಮ್ಗೆ ಒಂದು ಭಾಳ ಯೂಸ್ಫುಲ್ ಆಗ್ತದೆ.
1: ಕೋಡೆಬಾರ್ 7.0 ಬಗ್ಗೆ ಸ್ವಲ್ಪ ಮಾತನಾಡೋಣ. ಈಗ ಈ ಒಂದು ಕಾಂಪಿಟಿಷನ್ ಬೇರೆನೆ ಇತ್ತ ಕೋಡೆಬಾರ್ 7.0?
2: ಕೊಡೆವನ್ ನಾವು ನೋಡಿದ ಪ್ರಕಾರ ಇಂಥದ್ದು ಕಾಂಪಿಟೇಷನ್ ಅಲ್ಲಿ ಇರೋದು ಇರಾಕಿದ್ರಿ. ನಾವು ನೋಡಿದ ಪ್ರಕಾರ ಈಗ ಅದು ಕೊಡೆವರ್ದಾಗ ಅಂದ್ರೆ ಮೂರು ಸ್ಟೇಜ್ ಇರ್ತದೆ, ಟ್ರ್ಯಾಕ್ ಒನ್, ಟ್ರ್ಯಾಕ್ ಟು, ಟ್ರ್ಯಾಕ್ ತ್ರೀ. ಟ್ರ್ಯಾಕ್ ಒಂದಾಗ ಹೊಸ ಹೊಸ ಏನಾರ ಇನ್ವೆನ್ಷನ್ ಮಾಡಿ ತೋರಿಸೋಯ್ತು. ಸೆಕೆಂಡ್ದಾಗ 8 tasks ಕಂಪ್ಲೀಟ್ ಮಾಡೋಯ್ತು, ಅದಾಗೆಲ್ಲ ಕೋಡಿಂಗ್ ಆಗಿತ್ತು. ನೆಕ್ಸ್ಟ್ ಸೊಕ್ಕರ್ ರೋಬೋಲಿಕ್ ಅಂತ, ಅದು ಹೊಸ ಇತ್ತು, ನಾವು ಇದೆಲ್ಲಿ ನೋಡಿಲ್ಲ ಅಂತ ಅದ ಹೋಗಿ ಆಸಕ್ತಿ ತೋರಿಸಿ ಅದ್ರಾಗ ಇದು ಮಾಡಿದ್ವಿ ರೀ. ಮತ್ತೆ ಅದು ನಮ್ಗೊಂದು ಪ್ಲಸ್ ಪಾಯಿಂಟ್ ಆತ್ರಿ, ಹಂಗೆ ಇಂಟ್ರೆಸ್ಟ್ ಜಾಸ್ತಿ ಬರ್ತೀರಿ. ಅದ್ರ ಪ್ರಕಾರ ಅಪೋಸಿಟ್ ಟೀಮ್ ಫುಲ್ ಸ್ಟ್ರಾಂಗ್ ಇದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆದಂಗೂ ಚಲೋ ಆಯ್ತು.
1: ಇದರ ಫ್ಯೂಚರ್ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ಅದಕ್ಕಿಂತ ಮುಂಚೆ ಮೆಂಟರ್ ಆದ ಹೇಮಲತಾ ಹಿರೇಮಠ್ ಅವರೇ, ಈ ಒಂದು ಮ್ಯಾಚಸ್ ಸಾಕರ್ ಲೀಗ್ ನಡೆಯುವಾಗ ನೀವು ಮೆಂಟರ್ಶಿಪ್ ಹೆಂಗ್ ಮಾಡ್ತಿದ್ರಿ? 27 ಗೋಲ್ ಅದ ಅಲ್ಜೇರಿಯಾದ ಹೇಳುವಾಗ ಇವ್ರ ಮುಖದ ಮೇಲೆ ನಗುನೆ ನೋಡ್ತಾ ಇದ್ದಾನೆ. ತಾವೆಲ್ಲಿದ್ರಿ?
3: ನಾವಾಗಿ ಅಲ್ಲಿ ಇರಾಕಿಲ್ಲ, ಸೊ ಐ ವಾಸ್ ನಾಟ್ ದೇರ್ ಇನ್ ಇಂಡೋನೇಷ್ಯಾ, ಸೊ ಬಟ್ ಹಾ ನಾ ಇರಾಕಿಲ್ಲ. ಬಟ್ ಐ ಕ್ಯಾನ್ ಫೀಲ್ ದೆಮ್ ದಿ ಹ್ಯಾಪಿನೆಸ್, ಅವ್ರ ಪೇನ್ ಎಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ನಾ ನ್ಯಾಷನಲ್ ಲೆವೆಲಲ್ಲಿ ನಾ ಇದ್ದೆ ಅಲ್ಲಿ. ಆ್ಯಂಡ್ ಐ ಹ್ಯಾವ್ ಸೀನ್ ದ ಟಫ್ ಟೀಮ್, ಸ್ಪೆಷಲಿ ಕೋಲ್ಕತ್ತಾ ವಾಸ್ ದ ಟಫಸ್ಟ್ ಟೀಮ್ ಅದು ನಾನು ನೋಡಿದೆ. ಬಿಕಾಸ್ ಆ್ಯಂಡ್ ದೇ ವರ್ ಕಂಟ್ರೋಲಿಂಗ್, ದೇ ವರ್ ಪ್ಲೇಯಿಂಗ್ ಬೈ ಲ್ಯಾಪ್ಟಾಪ್. ಯಾ, ವಿ ಕ್ಯಾನ್ ಯೂಸ್ ಬೋತ್ ಲ್ಯಾಪ್ಟಾಪ್ ಆ್ಯಂಡ್ ಮೊಬೈಲ್. ಸೊ ಬಟ್ ಮೈ ಸ್ಟೂಡೆಂಟ್ಸ್ ಅವ್ರ ದೇ ವರ್ ಲೈಕ್ ಇಲ್ಲ ನಾವು ಮೊಬೈಲ್ ನಮ್ಗೆ ಇದಿದೆ, ನಾವು ಮೊಬೈಲ್ ಯೂಸ್ ಮಾಡಿದೆ. ಐ ವಾಸ್ ಲೈಕ್ ಫೈನ್, ಮೊಬೈಲ್ನಲ್ಲಿ ಇದು ಕಂಟ್ರೋಲ್ ಮಾಡಿದೆ. ಆ್ಯಂಡ್ ದ ಟಫೆಸ್ಟ್ ಟೀಮ್ ವಾಸ್ ಅ ಕೋಲ್ಕತ್ತಾ ಟೀಮ್, ಅದು ನಾ ನೋಡಿದೆ, ಅದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಅಲ್ಲೇ ನಮ್ಗೆ ಲಾಸ್ಟ್ ಮಿನಿಟ್ ಪಾಸ್ ಆಯಿತು, ಇನ್ ಜಸ್ಟ್ 10 seconds ವಿ ವನ್ ದ ಮ್ಯಾಚ್.
1: ಹಾಂ, ಉತ್ತಮ. ಮೊಬೈಲ್ದಿಂದ ನೀವು ಆಟ, ರೋಬೋಟ್ಸ್ ಜೊತೆ ಕನೆಕ್ಷನ್ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಮೊಬೈಲ್ ಟು ರೋಬೋಟಿಕ್ಸ್ ಹೌ ಡಿಡ್ ಯು ಕನೆಕ್ಟ್, ಯಾವ ಆ್ಯಪ್ ಯೂಸ್?
2: ಪಿಕ್ಟೋಬ್ಲಾಕ್ಸ್ ಅಂತ ಒಂದು ಆ್ಯಪ್ ಇರ್ತೈತಿ, ಪಿಕ್ಟೋಬ್ಲಾಕ್ಸ್ ಅಂದ್ರೆ ಅದನ್ನ ಕೋಡಿಂಗ್ ಅಪ್ಲಿಕೇಶನ್. ಅದ್ರ ಕೂಡ ಕಂಬೈಂಡ್ ಆಗಿರೋದು ಡಬಲ್ ಆ್ಯಪ್. ಡಬಲ್ ಆ್ಯಪ್ದಾಗ ಅಲ್ಲಿ ಕಂಟ್ರೋಲಿಂಗ್, ಕಾರ್ ಕಂಟ್ರೋಲಿಂಗ್ ಟೈಪ್ ಬಟನ್ಸ್ ಇರ್ತಾವ ರೀ, ರೂಮ್ ಮನ್ಯಾಗಿನ LED ಲೈಟ್ಸ್ ರೀ, ಕೋಡ್ ಮಾಡಿ ಅದು ಇರ್ತೀರಿ, ಎಲ್ಲ ಅದಾಗಿತ್ತು. ಅಂದ್ರೆ ನಾವು ಅದ್ರ ಎಕ್ಸ್ಟೆನ್ಷನ್ ತಗೊಂಡು ಅದ್ರ ಕೋಡ್ದಾಗ ಹಾಕಿ ಇಲ್ಲಿ ಇದನ್ನ ಬಟನ್ ಹೋಗ್ತೀರಿ, ಇದ ಮೂವ್ ಆಗ್ಬೇಕಂತ ಲಾಜಿಕ್ ಹಚ್ಚಿ ಅದ್ರ ಪ್ರಕಾರ ನಾವು ಮಾಡಿದ್ರಿ. ನಾವು ರೈಟ್ ಬಟನ್ ಹೋಗ್ತೀರ ರೈಟ್ ತಿರುಗ್ಬೇಕ್ರಿ, ಮುಂದ್ ಹೋದ್ರ ಮುಂದ್ ಬಟನ್ ಹೋಗ್ತೀರ ಫಾರ್ವರ್ಡ್ ಹೋಗ್ಬೇಕ್ರಿ. ಈ ಟೈಪ್ ಒಂದು ಕೋಡ್ ಲಾಜಿಕ್ ರೆಡಿ ಮಾಡಿ ಕೋಡ್ ಮಾಡಿ ಅದ್ರಾಗ ಅಪ್ಲೋಡ್ ಮಾಡಿದ್ವಿ. ಕೊರ್ಕೆ ಅನ್ನೋ ಒಂದು ಬ್ರೇನ್ ಇರ್ತೈತಿ, ಅದ ಎಲ್ಲ ಓಲ್ ಓವರ್ ಕನೆಕ್ಷನ್ ತಗೊಳ್ಳೋ ಅದೊಂದರಿ, ಅದ್ರ ವೈಫೈ ಆ್ಯಂಡ್ ಬ್ಲೂಟೂತ್ ಎರಡು ಕನೆಕ್ಷನ್ ಇರ್ತೈತಿ. ಅದು ನಮ್ಮ ಸೇಮ್ ನಮ್ದು ಫೋನ್ ಹೆಂಗ್ ಡಾಟಾ ಟ್ರಾನ್ಸ್ಫರ್ ಮಾಡ್ತಿರ್ಲಿಲ್ಲ ಅದ್ರ ಆ ಟೈಪ್ ಕನೆಕ್ಟ್ ಆಗ್ತೈತಿ ಫೋನ್. ಅದಕ್ಕೆ ಕನೆಕ್ಟ್ ಮಾಡಿ ನಾವು ಇಲ್ಲಿ ಈ ಫೋನ್ದಾಗ ಯಾವುದೇ ಬಟನ್ ಹತ್ತಿರ ಅಲ್ಲಿ ನಮ್ಗೆ ಔಟ್ಪುಟ್ ಅದು ತೋರಿಸ್ತೀವಿ.
1: ಕನೆಕ್ಷನ್ ಅನ್ನ ನೀವು ಎಸ್ಟಾಬ್ಲಿಷ್ ಮಾಡುವಾಗ ಏನಾದರೂ ಚಾಲೆಂಜಸ್ ಇತ್ತ?
0: ಹಾಂ, ಫಸ್ಟ್ ನಮ್ಗೆ ಕೋಡಿಂಗ್ ಮಾಡುವಾಗ ಒಂದೊಂದ್ಸಾರಿ ನಾವು ಲೆಫ್ಟ್ ಹೊತ್ತಿಗೆ ರೈಟ್ ಹೋಗ್ತಿತ್ತು ರೋಬೋಟು, ಅದನ್ನೆಲ್ಲ ಕನೆಕ್ಷನ್ ಮಾಡ್ಕೊಂಡು ಮತ್ತು ವಯಸ್ಸುಗಳು ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೆ ಒಂದೊಂದು ಪೈಲ ನಾವು ಯು ಎಸ್ ಪಿ ಯೂಸ್ ಮಾಡ್ತಿದ್ದು ಆಗ ಬಾ ಒಂದು ಇ ಎಸ್ ಪಿ ಒಂದು ಮೂರ್ನಾಲ್ಕಾದ್ರೂ ಹಾಳು ಮಾಡಿರ್ಬೇಕು ನಾವು ಕನೆಕ್ಷನ್ ತಪ್ಪು ಮಾಡಿನಾರಿ. ಆಮೇಲೆ ಕೊರ್ಕಿ ತೊಗೊಂಡು ಕೊರ್ಕಿಲೇನ ಮಾಡ್ಬೇಕಂತೇಳಿ ಕೊರ್ಕಿ ತೊಗೊಂಡು ಅದನ್ನು ಮಾಡುವಾಗೂ ಒಂದಷ್ಟು ಕನೆಕ್ಷನ್ ಮಾಡುವಾಗ ಒಂದು ಅವು ಇವು ಸ್ವಲ್ಪ ಬ್ಲ್ಯಾಸ್ಟ್ ಆಗಿ ಅಥವಾ ಆಗಿದ್ದು ರೀ. ಮತ್ತು ಅವನ್ನ ಕರೆಕ್ಟಾಗಿ ನಮಗೆ ಎಲ್ಲಿ ಫಾಲ್ಟ್ ಆಗತ್ತೆ ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ವೈರ್ ಕನೆಕ್ಷನ್ ಕೊಟ್ಟು ಕೋಡಿಂಗ್ ಏನು ತಪ್ಪಾಗತ್ತೆ ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಕೋಡಿಂಗ್ ಆಗಂತಲೇ ನಮ್ಗೆ ಆ್ಯಪ್ನಲ್ಲಿ ಇದನ್ನು ಮಾಡ್ಕೊಂಡು ಮಾಡೋಕ್ಕೊಂದು ಸಹಾಯ.
1: ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಅನುಭವದ ಬಗ್ಗೆ ಪಾರ್ಟಿಸಿಪೇಷನ್ ಎಲ್ಲ ವಿಷಯದ ಬಗ್ಗೆ ವಿವರವಾಗಿ ತಿಳಿಸಿದ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ರೋಬೋಟಿಕ್ಸ್ ಫ್ಯೂಚರ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
2: ರೋಬೋಟಿಕ್ ಫ್ಯೂಚರ್ ಅಂದ್ರೆ ಇನ್ನು ಹ್ಯೂಮನ್ ಅಂತೂ ರಿಪ್ಲೇಸ್ ಆಗತ್ತೆ ನೋಡ್ಬೇಕಂದ್ರೆ. ಆಪಲ್ ಕಂಪನಿ, ದೊಡ್ಡ ದೊಡ್ಡ ಕಂಪನಿ ಅಮೆಝಾನ್ ಮತ್ತು ವಿಂಡೋಸ್ ಕಂಪ್ನಿ ಅವಳೆಲ್ಲ ಎ ಐ ಆರ್ಟಿಫಿಷಿಯಲ್ ಇನ್ಫ್ಲೂಯೆನ್ಸ್ ಭಾಳ ಬಳಸತ್ತಾರ ರೀ. ಹ್ಯೂಮನ್ ಅಷ್ಟು ಇದು ತೆಗ್ಯಾತಾರ ಫುಲ್ ಅದಕ್ಕಲ್ಲಿ ಎ ಐದಾಗ ಭಾಳ ಇದು ಐತ್ರಿ. ಅದ ಎ ಐ ಎಲ್ಲರೂ ತಿಳ್ಕೊಬೇಕು, ತಿಳ್ಕೊಂಡ್ರೆ ಮುಂದೆ ಫ್ಯೂಚರು ಭಾಳ ಐತ್ರಿ. ಬಟ್ ಅದ್ರ ತಕ್ಕಂಗೆ ಎಫರ್ಟ್ ಹಾಕ್ಬೇಕು ರೀ. ಎ ಐ ಅಂದ್ರೆ ಕೋಡಿಂಗ್ ನಾಲೆಜ್ ಬೇಕ್ರಿ. ಎ ಐ ಎಮ್ ಎಲ್ ಟ್ರೈನಿಂಗ್ ಮಾಡೋದು ಹೆಂಗೆ ಗೊತ್ತಿರ್ಬೇಕ್ರಿ. ಮುಂದೆ ನೋಡ್ರೆ ನಮ್ಮ ಮುಂದಿನ ಲೈಫ್ ಎಲ್ಲ ಎ ಐದ ಗತಿತ್ತು. ಹ್ಯೂಮನ್ ಅನ್ನೋ ಕಡಿಮೆ ಬರ್ತಿತ್ರಿ ಜಾಬ್ಸ್, ಹ್ಯೂಮನ್ ಮತ್ತು ಎ ಐ ಜಾಬ್ಸ್ ಭಾಳ ಬರ್ತಿ. ಎ ಐ ಯಾರು ನಡೆಸ್ತಾ ಇರ್ತಾರೆ ಅವ್ರ ಮುಂದಿನ ಲೈಫ್ ಅವ್ರಿಗೆ ಭಾಳ ಸ್ಟ್ರಾಂಗ್.
1: ನಿಜ.
0: ಈಗ ಮೊಬೈಲ್ದಲ್ಲೇ ಭಾಳ ಥರ ಬಂದವರು, ಚಾಟ್ ಜಿ ಪಿ ಟಿ, ಜೆಮಿನಾಯಿ. ನಾವು ಏನು ಮಾಡಿದ್ಲಿ ಬರೀ ಟೈಪ್ ಮಾಡಿದ್ರೇ ಅದು ಏನೇನು ಫೋಟೋ ಕನ್ವರ್ಟೇಷನ್ ಮಾಡಿಕೊಡ್ತೈತ್ರಿ. ನಾವು ಇರಂಗೆ ಇರದೇ ಇರೋ ಪ್ಲೇಸ್ನಲ್ಲಿ ಕೂಡ ಇರುವಂಗೆ ಮಾಡಿಕೊಡ್ತೈತ್ರಿ ಅದು. ಎ ಐ ಚಾಟ್ ಜಿ ಪಿ ಟಿ ಆಗಲಿ, ಜೆಮಿನಿ ಆಗಲಿ, ಅವು ಎ ಐ ಒಂಥರ ಎ ಐ ಏನಾರಿ. ಆ ಥರ ಕೋಡಿಂಗ್ ಮಾಡಿ ರೋಬೋಟ್ಗಳು, ಈಗ ಒಂದಷ್ಟು ರೆಸ್ಟೋರೆಂಟು ಹೋಟೆಲ್ಗಳಲ್ಲಿ ರೋಬೋಟ್ಗಳು ಬಂದವ್ರಿ ಸಪ್ಲೈ ಮಾಡೋಕೆ, ರೋಬೋಟ್ಗಳು ಬಂದವ್ರಿ. ಆ ಥರ ರೋಬೋಟ್ಗಳು ರೆಡಿ ಆಗಿದಾವೆ. ಮತ್ತು ಚಂದ್ರನ ಮೇಲೂ ರೋಬೋಟನ್ನು ಹೋಗಿದೆ ಆ ಥರ. ಈಗ ಮುಂದಾದರೂ ರೋಬೋಟ್ಗಳು ಇನ್ನೂ ಚಂದ್ರನ ಮೇಲೆ ಅನ್ವೇಷಣೆ ಮಾಡೋಕೆ ಕಳ್ಸೋರು ರೋಬೋಟ್ಗಳು ರೆಡಿ ಮಾಡ್ತಿರ್ತಾರೆ ರೀ. ಇಷ್ಟು ರೋ ನಾಸದವರೆಲ್ಲ ರೋಬೋಟ್ ಮುಂದೆ ಐತ್ರಿ. ಬಾ
3: ಇನ್ನು ಸ್ಟೀಮೇಶ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ರೋಬೋಟ್ ಹಂಗಿನ ಮಾಡೋದಂತ ಇವ್ರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಒಂದು ರೋಬೋಟ್ ರೆಡಿ ಮಾಡಿ ಡೇ ಪ್ಲೇಡ್ ಫುಟ್ಬಾಲ್. ಸೊ ಹಾಗೆ ಈಗ ಇನ್ನೂ ನಾವು ಟ್ರೈನಿಂಗ್ ನೆಕ್ಸ್ಟ್ ಟ್ರೈನಿಂಗ್ ಈಗ ಯಾವಾಗ ಮಾಡಬೇಕಂತ ಪ್ಲ್ಯಾನ್ ಇದೆ. ನಾ ಮ್ಯಾನೇಜ್ಮೆಂಟ್ ನೋಡಿ ಮಾತಾಡಿ ಈಗ ನೆಕ್ಸ್ಟ್ ವರ್ಕ್ಶಾಪು ಕಂಡಕ್ಟ್ ಮಾಡ್ಬೇಕು ಅನ್ಕೊಂಡು.
1: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕೇಳುಗರಿಗೆ, ವೇಣು ಧ್ವನಿಯ ಕೇಳುಗರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಟು ಆಲ್ ದ ಲಿಸ್ನರ್ಸ್,
0: ಎಲ್ಲರಿಗೂ ತಮ್ಮ ಮನೆಯಲ್ಲಿರುವ ಹುಡುಗರು ಆಯ್ತು ಏನಾಗಲಿ ಅವ್ರಿಗೂ ಒಂದು ಎ ಐ ಬಗ್ಗೆ ಹೇಳ್ಕೊಡ್ರಿ. ಕೋಡಿಂಗ್ ಅನ್ನು ಅಥವಾ ಏನಾದ್ರು ಕಲಿಸ್ಕೊಡ್ರಿ ಅವರು ಮುಂದೆ. ಅಂದ್ರೆ ಒಬ್ಬೊಬ್ಬರಿಗೆ ಹೊರಗೆ ಇದನ್ನು ಮಾಡೋಕ್ಕಿಂತ ಮೊಬೈಲದ್ ಇದಿರ್ತದ್ರಿ. ಮೊಬೈಲ್ ಒಳಗೆ ಮತ್ತೆ ಬೇಕಾದಷ್ಟು ಥರ ಈಗ ಎ ಐ ನಾವು ಕಂಟ್ರೋಲಿಂಗ್ ಮೊಬೈಲ್ ಒಳಗೆ ಮಾಡಿ ಆಟ ಆಡಿದವ್ರಿ. ಆ ಥರ ಹಿಂಗೆ ಕಾಂಪಿಟೇಷನ್ಗಳು ಮೊಬೈಲ್ ಒಳಗೆ ಇರ್ತಾವ್ರಿ. ಅವಕ್ಕೂ ಪಾರ್ಟಿಸಿಪೇಟ್ ಮಾಡೋಕೆ ಅವಕಾಶ ಮಾಡಿಕೊಡ್ರಿ ಅಂತ
1: ಹೇಳಿ. ಸುಶಾಂತ್,
2: ಆದ್ರೆ ಹಳ್ಳಿ ಸೈಡ್ದವ್ರಿಗೆ ಎ ಐ ಅಂದ್ರೆ ಏನು ಗೊತ್ತಿರೋದಿಲ್ಲರಿ. ಸ್ಪೆಷಲ್ ನೋಡ್ಬೇಕಂದ್ರೆ ಫೋನ್ ಅನ್ನೋದು ಫುಲ್ ನಾಲೆಜ್ ಇರಂಗಿಲ್ಲರಿ. ಹುಡುಗರು ಈಗಿನ ಕಾಲದಾಗ ಹುಡುಗರು ಪಬ್ಜಿ, ಫ್ರೀ ಫೈರ್ ಇಂಥ ಗೇಮ್ಸ್ ಆಡ್ಕೊಂಡು ಫೋನ್ ಹಾಕುತ್ತಾರೆ. ಅದನ್ನ ಬಿಟ್ಟು ಎ ಐ ಹೆಂಗಿರ್ತೈತಿ ಇದನ್ನ ತಿಳ್ಕೊಂಡು ಅವ್ರ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಅವ್ರ ಇಂಟ್ರೆಸ್ಟ್ ಎದುರಾಗಿತ್ತು ಅದನ್ನ ನೋಡಿ ಒಂದು ಸ್ವಲ್ಪ ಇದನ್ನ ಮಾಡಿ ಎಲ್ಲರೂ ಕಳ್ಸಾಕತ್ರ ಅದನ್ನ ಮುಂದಿನ ಫ್ಯೂಚರ್ ಅವ್ರದ್ದು ಚಲೋ ಆಕೈತಿ, ಉಳ್ದವ್ರು ಚಲೋ ಆಕೈತಿ. ಈಗ ಅಜ್ಜಾಜಿಗಳಿಗೆ ಫೋನ್ದಾಗ ಫೋನ್ ಕಾಲ್ ಮಾಡೋಕೆ ಬರಂಗಿಲ್ಲ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡೋದು ಮತ್ತು ಅವ್ರಿಗೂ ಹೊಸ ಹೊಸ ಕಲ್ಕೊಂಡು ಏನೋ ಒಂದು ಸಾಧನೆ ಮಾಡಿದ್ರೆ ಮನೆಯವ್ರಿಗೂ ಹ್ಯಾಪಿ ರೀ, ಎಲ್ಲರೂ ಪ್ರೌಡ್ ಫೀಲ್ ಆಗೋಂಗ ಆಗ್ತೈತಿ. ಅದ್ರ ಪ್ರಕಾರ ನಾವು ಮಾಡಂತ ಒಂದು ಸಜೆಷನ್ ಕೊಡ್ತೀವಿ.
3: ಸೊ ನಾವ್ ಡೇಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆಯಲ್ಲ, ಸೊ ಎವ್ರಿ ಒನ್ ಈಸ್ ಅಬ್ಸೆಸ್ಡ್ ಇನ್ ಆ್ಯಂಡ್ ಕಂಪ್ಲೀಟ್ಲಿ ಬರೀ ಸೋಷಿಯಲ್ ಮೀಡಿಯಾ ರೀಲ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಸೊ ಐ ರಿಕ್ವೆಸ್ಟ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಇನ್ ರೀಲ್ಸ್ ಆ್ಯಂಡ್ ಆಲ್, ಸೊ ಇದೇ ನಾವು ಟೆಕ್ನಾಲಜಿ ಕಲಿತು ರೋಬೋಟ್ ಅದು ಮಾಡೋದು ಏನಾದರೂ ಕಲಿತು ಏನಾರು ಮಾಡ್ಬೋದಲ್ಲ ದೇಶಕ್ಕಾಗಿ. ಸೊ ಇನ್ಸ್ಟೆಡ್ ಆಫ್ ನನ್ನ ರಿಕ್ವೆಸ್ಟ್ ಏನಿದೆ ರೀಲ್ಸ್ ಎಲ್ಲ ನೋಡೋದು ಸ್ಟಾಪ್ ಮಾಡಿ ಇದೆಲ್ಲ ಮಾಡೋದು ಚೆನ್ನಾಗಂತ.
1: ಸ್ನೇಹಿತರೆ, ಇದಾಗಿತ್ತು ಯುವಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಇಂಡೋನೇಷ್ಯಾದಲ್ಲಿ ವಿಶ್ವ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಗೆದ್ದು ಇತಿಹಾಸ ನಿರ್ಮಿಸಿದ ಸ್ಟೆಮ್ ಎಚ್ ವಿದ್ಯಾರ್ಥಿಗಳಾದ ನಮ್ಮ ಬೆಳಗಾವಿಯ SS ಎಜುಕೇಶನ್ ಟ್ರಸ್ಟ್ ವಿದ್ಯಾರ್ಥಿಗಳು ಸುಶಾಂತ್ ಲಕ್ಕಪ್ಪ ಬಂಡಿ ವಡ್ಡಾರ್ ಅವರು ಹಾಗೂ ವಿಠಲ್ ಮಲ್ಲಿಕಾರ್ಜುನ್ ಗದಗ ಅವರು ಹಾಗೂ ಅವರೊಂದಿಗೆ ಮೆಂಟರ್ ಆದ ಹೇಮಲತಾ ಹಿರಿಮಠ ಅವರು ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ, ಅನುಭವ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ.